107.8 FM. Radio Siren 107.8 FM. Radio Siren. Iga app nalu kuda labhya.

ಮನುಷ್ಯನಾಗಿ ಜೀವಿಸಲು ಸೃಷ್ಟಿಸಲ್ಪಟ್ಟವನು. ಆದರೆ ದೇವರ ಮಾತಿಗೆ ಅವಿಧೇಯರಾಗಿ ಒಳ್ಳೆಯದರ ಕೆಟ್ಟದರ ರುಚಿಯನ್ನು ನೋಡಿ ನಿತ್ಯ ಜೀವವಾಗಿರುವ ದೇವರನ್ನು ಅರಿಯದೆ ತನ್ನ ಸೃಷ್ಟಿ ಮತ್ತು ಉದ್ದೇಶಗಳನ್ನು ಮರೆತು ಲೋಕದ ಆಶಾಪಾಶೆಗಳಲ್ಲಿ ಸಿಕ್ಕಿಕೊಂಡಿರುವ ಮನುಷ್ಯರನ್ನು ಹಂಬಲಿಸಿ ಕರೆಯುತ್ತಿರುವ ದೇವರಾದ ದೇವರ

0: 107.8 FM.
1: Radio Saran 107.8 FM.
2: Radio Saran. Iga app nalu kuda labhya.

0: You're listening to Radio Sarang, 107.8 FM.
1: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
2: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
0: ರೇಡಿಯೋ ಸಾರಂಗ್, 107.8 FM.
3: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
4: ಎರಡು ಚಿತ್ರಗಳ ಬಗ್ಗೆ ನಾನು ತಮ್ಮೊಂದಿಗೆ ಹೇಳೋಕೆ ಪ್ರಯತ್ನ ಮಾಡಿದೆ. ಒಂದು, ನಾನು ಕಂಡಂತ ಹಿರಿಯರು ಗಾಂಧೀಜಿ ಬಗ್ಗೆ ಏನ್ ಕಲ್ಪನೆ ಕೊಟ್ಟಿದ್ರು ಅನ್ನೋ ಒಂದು ಚಿತ್ರ. ಆದರೆ ಈಗ ನಾವು ಭಾವಿಸ್ತಿರುವಂತಹ ಚಿತ್ರ ಎಂಥದ್ದು, ಎರಡರಲ್ಲಿರುವಂತಹ ಅಗಾಧ ವ್ಯತ್ಯಾಸ ಏನ್ ಕಾರಣ ಅನ್ನೋ ದೃಷ್ಟಿಯಿಂದ ನೋಡ್ತಾ ಸ್ವಲ್ಪ ಹಿನ್ನೆಲೆಯನ್ನು ಗಮನಿಸ್ತಾ ಇದ್ವಿ. ಬ್ರಿಟಿಷ್ ಆಧಿಪತ್ಯ ಬಂದ ಮೇಲೆ ನಾವು ಬ್ರಿಟಿಷ್ ಪ್ರಜೆಗಳನ್ನು ಹೇಗೆ ನೋಡ್ಕೋತೇವೋ ಅದೇ ರೀತಿ ಭಾರತದ ಪ್ರಜೆಗಳನ್ನು ನೋಡ್ಕೋತೇವೆ ಅಂತ ವಾಗ್ದಾನ ಕೊಟ್ಟರು ಕೂಡ ಅವರು ವೈಸ್ರಾಯ್ ಬರೀತಾರೆ ಲಿಟನ್ ಹೇಳ್ಬಿಟ್ಟು, ಈ ಎಲ್ಲ ಹಕ್ಕುಗಳು ಮತ್ತು ಭರವಸೆಗಳು ಎಂದಿಗೂ ಈಡೇರಿಸಲು ಸಾಧ್ಯವಿಲ್ಲವೆಂಬುದು ನಮಗೆಲ್ಲ ತಿಳಿದಿದೆ ಅಂತ ಹೇಳುವಂಥ ಮಾತನ್ನು ನಿನ್ನೆ ಗಮನಿಸ್ತಾ ಇದ್ವಿ. ಈ ರೀತಿ ಭಾರತದ ಮೇಲೆ ಇಷ್ಟೊಂದು ಆಂದೋಲನ ನಡೆದರೂ ಕೂಡ, ಭಾರ ಇದ್ದರೂ ಕೂಡ, ಒತ್ತಡ ಇದ್ದರೂ ಕೂಡ, ಆ ಸಂದರ್ಭದಲ್ಲೂ ಕೂಡ ಮಹಾನುಭಾವರು ಬಂದರು, ಭಾರತವನ್ನು ಸ್ಫೂರ್ತಿ ಮಾಡಿದರು. ಅದರಲ್ಲಿ ಮೊದಲನೇದವ್ರ ಹೆಸರು ಹೇಳಬೇಕಾದಂದರೆ ರಾಜಾರಾಮ್ ಮೋಹನ್ ರಾಯ್. 1772 ಜನಿಸಿದಂಥ ರಾಜಾರಾಮ್ ಮೋಹನ್ ರಾಯ್ ಬಂಗಾಳದಲ್ಲಿ ಸಾರ್ವಜನಿಕ ಸೇವಾ ಕಾರ್ಯಗಳಿಗೆ ಒಂದು ಭದ್ರ ಬುನಾದಿ ಹಾಕಿದರು. ಅವ್ರು ಮಾಡಿದಂಥ ಸಾಧನೆ ಗಮನಿಸಿದರೆ ಒಂದು ಜೀವನದಲ್ಲಿ ಮನುಷ್ಯ ಎಷ್ಟು ಸಾಧನೆ ಮಾಡಬಹುದು ಅನ್ನೋದಕ್ಕೊಂದು ಮಾರ್ಗದರ್ಶನ ಸಿಗ್ತದೆ. ಆತ ಮಾಡಿದ್ದು ನೋಡಿ, ಅವರು 3 ಭಾಷೆಯಲ್ಲಿ ಅತ್ಯಂತ ಪಂಡಿತರು ಅಂತ, ಸಂಸ್ಕೃತ, ಪರ್ಷಿಯನ್ ಮತ್ತು ಅರಬ್ಬಿ ಭಾಷೆಗಳಲ್ಲಿ ಪ್ರಕಾಂಡ ಪಂಡಿತರು. ಅವರು ವಿಗ್ರಹಾರಾಧನೆ ಬಗ್ಗೆ ಮತ್ತು ಮೂಢನಂಬಿಕೆಗಳ ಬಗ್ಗೆ ದೊಡ್ಡ ಚಳವಳಿಯನ್ನು, ಆಂದೋಲನವನ್ನು ಶುರು ಮಾಡಿದರು. ಸತಿ ಪದ್ಧತಿಯ ವಿರುದ್ಧ ಹೋರಾಡಿದರು. ಎಷ್ಟರ ಮತಿ ಹೋರಾಡಿದರು ಅಂದರೆ, ಅವರಿವರು ಚಳವಳಿಗಾಗಿ 1828 ಡಿಸೆಂಬರ್ದಲ್ಲಿ ಸರ್ಕಾರ ಒಂದು ಆಜ್ಞೆ ಕೂಡ ಹೊರಡಿಸ್ತು, ಸತಿ ಪದ್ಧತಿ ತಪ್ಪಾಯಿತು, ರದ್ದಾಗಿದೆ ಇವತ್ತಿಂದ ಅಂತ ಆಫಿಷಿಯಲ್ ಆರ್ಡರ್ ಕೂಡ ಹೊರಡಿಸ್ಬೇಕಾಯ್ತು ಅವರಿಂದ. ರಾಮಮೋಹನ್ ರಾಯ್ ಜೀವನ ನೋಡ್ತಾ ಇದ್ದೆ ನೆನೆ ದಿವಸ ಕೂತ್ಕೊಂಡು, ಅವರಿಗೆ ಇಂಗ್ಲೀಷ್ ಸರಿಯಾಗಿ ಬರೋಲ್ಲ ಅಂತ ಒಂದು ಚಿಂತೆ ಇತ್ತಂತೆ. ಅವ್ರು ಏನು ಮಾಡಿದರು ಅಂದರೆ, ತಮ್ಮ 24ನೇ ವಯಸ್ಸಿಗೆ ಇಂಗ್ಲೀಷ್ ಕಲಿಯೋಕೆ ಶುರು ಮಾಡಿದ್ರಂತೆ. 24ನೇ ವಯಸ್ಸಿಗೆ ರಾಜಾರಾಮ್ ಮೋಹನ್ ರಾಯ್ ಇಂಗ್ಲೀಷ್ ಕಲಿಯೋಕೆ ಶುರು ಮಾಡಿ, ನಮ್ಮಲ್ಲಿ ಪಾಶ್ಚಾತ್ಯ ಶಿಕ್ಷಣವನ್ನು ಕೊಡಬೇಕು ನಮ್ಮ ಹುಡುಗರಿಗೆ ಅಂತ ಹೇಳಿ 1824 ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜ್ ಅಂತ ಕಾಲೇಜ್ ಶುರು ಮಾಡಿದರು. 1828 ಬ್ರಾಹ್ಮೋ ಸಮಾಜ ಸ್ಥಾಪನೆ ಮಾಡಿದರು. ಎಷ್ಟು ಸಂಸ್ಥೆಗಳನ್ನು ನಮ್ಗೆ ಗೊತ್ತು, ಒಂದು ಸಣ್ಣ ಸಂಸ್ಥೆಯಲ್ಲಿ ಕೆಲಸ ಮಾಡೋದೇ ಎಷ್ಟೋ ಕಷ್ಟ ಅನ್ನಿಸ್ತಿರ್ಬೇಕಾದ್ರೆ ಸಂಸ್ಥೆ ಕಟ್ಟೋ ಕೆಲಸ ಎಷ್ಟು ಕಷ್ಟ ಅಂತ. ಸಂಸ್ಥೆ ಕಟ್ಟೋದಿದೆಯಲ್ಲ, ಅದು ಜೀವ ಒತ್ತೆ ಇಡುವಂಥ ಕೆಲಸ. 4 ಜನ ಸಮಾನ ಮನಸ್ಕರನ್ನು ಹಿಡ್ಕೊಂಡು ಅವ್ರ ಕಡೆಯಿಂದ ಕೆಲಸ ಮಾಡಿಸೋದು. ನನ್ನ ಗುರುಗಳೊಬ್ಬರು ಹೇಳ್ತಾ ಇದ್ರು, ಡೂಯಿಂಗ್ ಈಸ್ ಈಸಿಯರ್ ಬಟ್ ಗೆಟಿಂಗ್ ಇಟ್ ಡನ್ ಈಸ್ ಮೋರ್ ಡಿಫಿಕಲ್ಟ್ ಅಂತ. ಕೆಲಸ ಮಾಡಿಬಿಡೋದು ವಾಸಿ, ಮಾಡಿಸೋದು ಕಷ್ಟ ಜನರ ಕಡೆಯಿಂದ ಅಂತ. ಅದು ಎಂತೆಂಥ ವಿಚಾರ, ಯಾವ್ಯಾವುದೋ ಸಂದರ್ಭ ಅಲ್ಲಿ ಹೋಗಿ ಆ ಸತಿ ಚಳವಳಿ ಮಾಡೋದಾಗಲಿ, ಅಲ್ಲಿ ಸಮಾಜ ಕಾರ್ಯ ಮಾಡೋದಾಗಲಿ, ಕಾಲೇಜ್ ಶುರು ಮಾಡೋದಾಗಲಿ, ಬ್ರಹ್ಮೋ ಸಮಾಜ ಶುರು ಮಾಡೋದಾಗಲಿ, ಎಷ್ಟು ಮುಖಗಳಿವು ಎಲ್ಲದರಲ್ಲೂ ಸಾಧನೆ. ಅದಕ್ಕಿಂತ ಹೆಚ್ಚಾಗಿ ಸಂಸತ್ತಿನ ಸಮಿತಿ ಒಂದರ ಮುಂದೆ ಸಾಕ್ಷ್ಯ ನೀಡಲು ಇಂಗ್ಲೆಂಡಿಗೆ ಹೋದ ಮೊದಲ ಭಾರತೀಯ

0: You're listening to Radio Sarang, 107.8 FM.
1: ಆನಂತರ ಬಂದಂತವರು ದಾದಾಭಾಯಿ ನವರೋಜಿಯವರು. 1825 ಬಾಂಬೆಯಲ್ಲಿ ಜನಿಸಿದಂತಹ ನವರೋಜಿಯವರು ರಾಜಾರಾಮ್ ಮೋಹನ್ ರಾಯ್ ನಂತರ ಅತ್ಯಂತ ಪ್ರಸಿದ್ಧಿಗೆ ಬಂದಂತಹ ಹಿರಿಯರು. ಅವ್ರು ಏನ್ ಮಾಡಿದ್ರು ಅಂದ್ರೆ ಭಾರತ ಇಂಗ್ಲೆಂಡ್ ಎರಡು ದೇಶಗಳಲ್ಲಿ ಕೂಡ ಸುಮಾರು 30 ಹೆಚ್ಚು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ರಂತೆ. ಇದು ನನಗೆ ಆಶ್ಚರ್ಯ ಅನ್ಸುತ್ತೆ. ನಮಗೊಂದೊಂದು ಕೆಲಸ ತುಂಬಾ ಕಷ್ಟ ಕಷ್ಟ ಅಂತ ಒದ್ದಾಡ್ತೇವೆ. ಒಬ್ಬ ಚೈತನ್ಯದಾಯಿ ಅಂತ ಮನುಷ್ಯ, ಒಬ್ಬ ವ್ಯಕ್ತಿ, ಅದಕ್ಕೆ ನನಗೆ ಡಿ ವಿ ಜಿ ಅವ್ರ ಮಾತು, ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ಅಂತ. ಒಂದು ತತ್ವವನ್ನು ಘನವಾಗಿ ಹಿಡ್ಕೊಂಡು ಅದು ದಿನರಾತ್ರಿ ಮನಸೋತು, ಬೇರೆ ಇಲ್ಲ, ಅದೊಂದು ಹಿಡ್ಕೊಂಡು ಓದಾಡಿದ್ರೆ ಮಾತ್ರ ಸಾಧ್ಯ ಆಗೋದು. ಹನುಮಂತನ ಉಪದೇಶ ಮಂಕುತಿಮ್ಮ ಅಂತ ಹೇಳ್ತಾರೆ ಡಿ ವಿ ಜಿ. ಆ ಥರ ದುಡಿದವರು ಇವರೆಲ್ಲ. 30 ಹೆಚ್ಚು ಸಂಸ್ಥೆ ಭಾರತದಲ್ಲಿ, ಇಂಗ್ಲೆಂಡಲ್ಲಿ ಎರಡು ಕಡೆನೂ ಮಾಡಿದ್ರಂತೆ. ನೋಡಿ, ಬಾಂಬೆದಲ್ಲಿ ಏನ್ ಮಾಡಿದ್ರು ಅಂದ್ರೆ ಸ್ತ್ರೀ ಶಿಕ್ಷಣ ಇರಬೇಕು ಅಂತ ಹೇಳಿ 1849 ಒಂದು ಅಸ್ಥಿಭಾರ ಹಾಕಿ ಒಂದು ಸಂಸ್ಥೆ ಶುರು ಮಾಡಿದ್ರು ಸ್ತ್ರೀ ಶಿಕ್ಷಣಕ್ಕೆ. ಅದು ಅಲ್ಲದೆ ಎಲ್ಫಿನ್ಸ್ಟನ್ ಕಾಲೇಜ್ ಒಳಗೆ ಗಣಿತ ಭೌತಶಾಸ್ತ್ರದ ಅಧ್ಯಾಪಕರಾಗಿ ಕೆಲಸ ಮಾಡೋದಲ್ಲದೆ ನಂತರ ಮುಂದೆ ಲಂಡನ್ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಗುಜರಾತಿ ಭಾಷೆ ಪ್ರೊಫೆಸರ್ ಆದರು. ಇದು ನಮ್ಗೆ ಆಶ್ಚರ್ಯ ಆಗುತ್ತೆ. ಕೆಲವರು ಲೆಕ್ಚರರ್ ಅನ್ನು ಸೇರ್ಕೊಂಡಿರ್ತೀವಿ, 30 ಅದೇ ಪಾಠ ಮಾಡೋದು. ನಮ್ಮಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ, ನನ್ನ ಸಬ್ಜೆಕ್ಟ್ ಕೆಮಿಸ್ಟ್ರಿ, ನಂದು ಅದರಲ್ಲಿ 3-4 ಭಾಗ ಮಾಡ್ಕೊಂಡಿದ್ವಿ ಅನುಕೂಲ ಆಗಲಿ ಅಂತ. ಇನ್ಆರ್ಗ್ಯಾನಿಕ್, ಫಿಸಿಕಲ್, ಆರ್ಗ್ಯಾನಿಕ್, ಬಯೋಕೆಮಿಸ್ಟ್ರಿ ಅಂತ ಮಾಡ್ಕೊಂಡಿದ್ದೀವಿ. ಕೆಲವು ಕಾಲೇಜಲ್ಲಿ ಏನು ಮಾಡ್ತಾರೆ ಅಂದರೆ, ಇನ್ಆರ್ಗ್ಯಾನಿಕ್ ಕಲಿಸ್ತಾ ಇದ್ರೆ 35 ಇನ್ಆರ್ಗ್ಯಾನಿಕ್ಕೇ ಕಲಿಸೋದು, ಮತ್ತೊಂದು ಭಾಗ ಮುಟ್ಟಲ್ಲ ಅದನ್ನು. ಪರೀಕ್ಷೆ ತಪಾಸ್ ಮಾಡೋಕೆ ಬರ್ತಾರೆ, ನಾನು ಚೇರ್ಮನ್ ಆಗಿದ್ದೆ ವ್ಯಾಲ್ಯೂಯೇಷನ್ ಬೋರ್ಡಿಗೆ ಬರೋರು, ಆ ಭಾಗ ಮಾಡೋಕ್ಕಾಗಲ್ಲ ಸರ್ ಅಂದರು. ಯಾಕೆ ಪಾಠ ಮಾಡಿಲ್ಲ ಅದನ್ನು ನಾನು ಅಂದರು. ಅಲ್ರಿ, ಎಮ್ ಎಸ್ ಸಿ ಆಗಿ ಡಿಗ್ರಿ ಹುಡುಗರಿಗೆ ಪಾಠ ಮಾಡ್ತೀರಿ, ವ್ಯಾಲ್ಯೂಯೇಷನ್ ಏನು ಕಷ್ಟ ಅಂತ. ಇಲ್ಲ ಸರ್, ನಾನು ಬೇರೆ ಚಾಪ್ಟರ್ ಪಾಠ ಮಾಡೋದೇ ಇಲ್ಲ, 35 ಅದೇ. ನಾನು ತಮಾಷೆ ಮಾಡಿದೆ, ಯು ಆರ್ ನಾಟ್ ಈವನ್ ಆ್ಯಸ್ ಗುಡ್ ಆ್ಯಸ್ ಯುವರ್ ಬಿ ಎಸ್ ಸಿ ಸ್ಟೂಡೆಂಟ್. ನಿಮ್ಮ ಬಿ ಎಸ್ ಸಿ ಸ್ಟೂಡೆಂಟ್ 4 ಓದ್ಕೊಂಡು ಪರೀಕ್ಷೆ ಬರ್ತಾನೆ ಪಾಪ ಹುಡುಗ, ನಿಮಗೆ 4 ಭಾಗ ನಿಮಗೆ ಗೊತ್ತಿಲ್ಲ. ಅಷ್ಟು ಇಷ್ಟು ಸಾಕು, ನಮ್ಮ ಓದಿದ್ದು ಜಾಸ್ತಿ ಬೇಡ ಅಂತ ಒದ್ದಾಡುವಂಥ ಕಾಲದಲ್ಲಿ ಇವ್ರು ನೋಡಿದ್ರೆ ಆಶ್ಚರ್ಯ ಆಗಿಬಿಡುತ್ತೆ. ಎಲ್ಫಿನ್ಸ್ಟನ್ ಕಾಲೇಜಲ್ಲಿ ಗಣಿತಶಾಸ್ತ್ರ ಭೌತಶಾಸ್ತ್ರ ಕಲಿಸುವಂಥ ಮನುಷ್ಯ ಲಂಡನ್ಗೆ ಹೋಗ್ಬಿಟ್ಟು ಗುಜರಾತಿ ಭಾಷೆ ಪ್ರೊಫೆಸರಾಗಿ ಕೆಲಸ ಮಾಡ್ತಿದ್ರಂತೆ. ಅವ್ರು ಹೇಳ್ತಾರೆ ಹೇಗಿದ್ದರು ದಾದಾಭಾಯಿ ನವರೋಜಿ ಅವರು ಇಂಗ್ಲೆಂಡಲ್ಲಿ ಅಂದರೆ, ಭಾರತದ ಅನಧಿಕೃತ ರಾಯಭಾರಿ ಅಂತ. ಅವರು ರಾಯಭಾರಿ ಅಂತಿರಲಿಲ್ಲಲ್ಲ ಅವಾಗ, ಇವರೇ ಅನಧಿಕೃತ ರಾಯಭಾರಿ, ಎಲ್ಲದಕ್ಕೂ ಅವರೇನೆ, ಎಲ್ಲ ಕ್ಷೇತ್ರಗಳಲ್ಲೂ ಸೇವೆ ಸಲ್ಲಿಸಿದರು. ನಂತರ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿಗೆ 3 ಅಧ್ಯಕ್ಷರಾಗಿದ್ದರು ದಾದಾಭಾಯಿ ನವರೋಜಿ ಅವರು ಅಂತ. ಇಂಥ ಮಹಾನುಭಾವರ ಹಿನ್ನೆಲೆಯಲ್ಲಿ ಇದ್ದರು. ಅದನ್ನು ಗಾಂಧೀಜಿ ನೆನೆಸ್ಕೋತಾರೆ, ಇವತ್ತೇನಾದರೂ ನಮ್ಮ ಚಳವಳಿ ಸಾರ್ಥಕ ಆಗಬೇಕಾದ್ರೆ ಹಿಂದಿನವ್ರ ಸಾಧನೆ ಕಾರಣ ಆಯಿತು ಅಂತ ಒಪ್ಕೋತಾರೆ. ಐನ್ಸ್ಟೈನ್ ಒಂದು ಮಾತನ್ನು ಹೇಳ್ತಾನೆ, ಇಫ್ ವಿ ಆರ್ ಏಬಲ್ ಟು ಸಿ ದ ಫ್ಯೂಚರ್, ಇಟ್ ಈಸ್ ಬಿಕಾಸ್ ವಿ ಆರ್ ಸ್ಟ್ಯಾಂಡಿಂಗ್ ಆನ್ ದ ಶೋಲ್ಡರ್ಸ್ ಆಫ್ ದ ಪ್ರೀವಿಯಸ್ ಜಾಯಿಂಟ್ಸ್ ಅಂತ. ಹಿಂದೆ ಏನೇನು ಸಾಧನೆ ಮಾಡಿದ್ದಾರೋ ಅವ್ರ ಹೆಗಲ್ ಮೇಲೆ ನಾವು ನಿಂತಿರೋದ್ರಿಂದ ಮುಂದೆ ನಮ್ಗೆ ಹತ್ತಿರ ಕಾಣುತ್ತೆ.

0: रेडियो सारंग 107.8 FM
1: ನನ್ನ ಕಡೆಯಲ್ಲೂ ಆರ್ಟಿಕಲ್ ಅಲ್ಲಿ ಬರೆದಿದ್ದೆ, ಟುಡೇ ವಿ ಆರ್ ಮೋರ್ ಪವರ್ಫುಲ್ ದನ್ ಅಕ್ಬರ್ ಆರ್ ಅಶೋಕ ಅಂತ. ಅಕ್ಬರ್ ಅಶೋಕಿಂತ ಹೆಚ್ಚು ಪ್ರಭಾವಶಾಲಿಗಳಾಗಿದ್ದೇವೆ, ಶಕ್ತಿವಂತರಾಗಿದ್ದೇವೆ ನಾವು. ಯಾಕಂದ್ರೆ ಅಕ್ಬರನ ದರ್ಬಾರಲ್ಲಿ ದೀಪ ಹಚ್ಚಬೇಕು ಅಂದ್ರೆ ಯಾವನೊಬ್ಬ ಹೋಗಿ ಎಲ್ಲಾ ದೀಪಕ್ ದೀಪ ಹಚ್ಕೊಂಡು ಬರಬೇಕು, ಅಲ್ಲ ಕಂದೀಲ್ಗಳಿರು ದೀಪ ಹಚ್ಕೊಂಡು ಬರಬೇಕು. ಇವತ್ತು ಸ್ವಿಚ್ ಹಾಕಿದ್ರೆ ಎಲ್ಲ ಕಡೆ ಆಗುತ್ತಲ್ಲ, ಅವ್ರಕ್ಕಿಂತ ಪವರ್ಫುಲ್ ಅಲ್ವಾ ನಾವು. ಆದ್ರೆ ಇದು ಆಗೋದಕ್ಕೆ ಕಾರಣ ಅಂದ್ರೆ 1,000 ಜನ ಕಷ್ಟಪಟ್ಟಿದ್ದಾರೆ ಇದಾಗೋದಕ್ಕೆ ಅಂತ. ಹೀಗೆ ದಾದಾಬಾಯಿ ನವರೋಜಿ. ಇದಲ್ಲದೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಹಿನ್ನೆಲೆ ನೋಡಿದಾಗ ಯಾರು ಒಬ್ರು ಮಾಡಿದ್ದಲ್ಲ ಅಂತ. ಪತ್ರಿಕೆಗಳು ಎಷ್ಟು ಒಳ್ಳೆ ಕೆಲಸ ಮಾಡ್ತು ಆಗಿನ ಕಾಲಕ್ಕೆ ಅಂತ ಹೇಳ್ತಾರೆ. ಭಾರತೀಯ ವರ್ತಮಾನ ಪತ್ರಿಕೆಗಳು ಪ್ರಮುಖ ಪಾತ್ರ ವಹಿಸಿದವು ಅಂತ ಗಾಂಧಿ ಬರೀತಾರೆ. ಮದ್ರಾಸಲ್ಲಿ ಹಿಂದೂ ಪೇಪರ್, ಮಹಾರಾಷ್ಟ್ರದಲ್ಲಿ ಕೇಸರಿ ಮತ್ತು ಮರಾಠ, ಬಂಗಾಳದಲ್ಲಿ ಅಮೃತ್ ಬಜಾರ್ ಪತ್ರಿಕಾ. ಇವೆಲ್ಲ ಆಗಿನ ಕಾಲದಲ್ಲಿ ಎಷ್ಟು ಸ್ಫೂರ್ತಿ ಕೊಡುವಂತ ಕೆಲಸ ಮಾಡಿದ್ವು ಅಂತಂದ್ರೆ, ಅದಕ್ಕೆ ಗಾಂಧೀಜಿ ಒಂದು ಸೆಂಟೆನ್ಸ್ ಬರೀತಾರೆ ಅದ್ರ ಬಗ್ಗೆ. ಆ ಕಾಲದಲ್ಲಿ ಪತ್ರಿಕೆಗಳು ರಾಷ್ಟ್ರೀಯ ತೀರ್ಪುಗಾರರಂತಿದ್ದವು ಅಂತ. ಅಂದ್ರೆ ಯಾವ ಜಗತ್ತಲ್ಲಿ ಸಮಾಜದಲ್ಲಿ ಚೆನ್ನಾಗಿ ಆಗ್ತದೆ ಆಗೋದಿಲ್ಲ ಅನ್ನೋ ತೀರ್ಪು ಕೊಡ್ಬೇಕಲ್ಲ ಯಾರಾದ್ರೂ. ಆ ಪತ್ರಿಕೆಗಳ ಅಗ್ರಲೇಖನ ಇರ್ತದಲ್ಲ, ಎಡಿಟೋರಿಯಲ್ ಅನ್ನೋದು ತೆಗೆದ ದಿನ ಓದೋರು, ಎಡಿಟೋರಿಯಲ್ ಏನ್ ಹೇಳ್ತದೆ ಇದು ಅಂದ್ರೆ ಈಗಿನ ಕಾಲಕ್ಕೆ ಇದು ಯಾವ್ದು ಸರಿ ಯಾವ್ದು ಸರಿ ಅಲ್ಲ ಅನ್ನುವಂತ ತೀರ್ಪನ್ನು ಕೊಡೋ ಶಕ್ತಿ ಪತ್ರಿಕೆಗಳಿಗಿತ್ತು ಅಂತ. ಮುಂದೆ ಏನಾಯ್ತು ಅಂದ್ರೆ, ಸಮಾಜ ಸುಧಾರಕರಾದಂಥ ಆರ್ ಜಿ ಭಂಡಾರ್ಕರ್, ನ್ಯಾಯಮೂರ್ತಿ ರಾನಡೆ, ನಾರಾಯಣ್ ಚಂದಾವರ್ಕರ್, ಇವರು ಮುಂಬೈಯಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇದ್ರು. 1880 ಚಿಪ್ಲೂನ್ಕರ್, ಅಗರ್ಕರ್ ಮತ್ತು ತಿಲಕರು, ಲೋಕಮಾನ್ಯ ತಿಲಕರು ಜನತೆಯನ್ನು ರಾಷ್ಟ್ರೀಯ ಸೇವೆಗೆ ನಿರ್ಮಾಣ ಮಾಡಬೇಕು ಅಂತ ಹೊರಟು ನ್ಯೂ ಇಂಗ್ಲಿಷ್ ಸ್ಕೂಲ್ ಅನ್ನೋ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಇದು ಯಾಕಾಗಬೇಕು ನಾನು ಹೇಳ್ತಿದ್ದೀನಿ ಅಂದರೆ, ಎಲ್ಲಿಂದ ಎಲ್ಲಿವರೆಗೂ ಭಾರತದುದ್ದಕ್ಕೂ ಹೇಗೆ ಒಂದು ಕಡೆ ಒಂದು ಆ ಸ್ಫೂರ್ತಿಯ ಕಿಡಿ ಹತ್ತಾ ಇತ್ತು ಅಂತ. ನ್ಯೂ ಇಂಗ್ಲಿಷ್ ಸ್ಕೂಲ್ ಸಂಸ್ಥೆಯನ್ನು ಶುರು ಮಾಡಿ ಮರಾಠ ಅನ್ನುವಂಥ ಇಂಗ್ಲಿಷ್ ಪತ್ರಿಕೆ, ವಾರಪತ್ರಿಕೆ ಮತ್ತು ಕೇಸರಿ ಅನ್ನುವಂಥ ಮರಾಠಿ ಪತ್ರಿಕೆಯನ್ನು ಶುರು ಮಾಡಿದರು ಚಿಪ್ಲುಂಕರ್, ಅಗರ್ಕರ್ ಮತ್ತು ತಿಲಕರು ಸೇರ್ಕೊಂಡು. ಅಲ್ಲಿ ಏನಾಯ್ತು ಅಂದ್ರೆ, ಗುರುದೇವ್ ರಾನಡೆ ಇದ್ರು, ತಿಲಕರ ಉಗ್ರ ಪಂಥಕ್ಕೂ ಮತ್ತು ರಾನಡೆ ಅವರ ಸೌಮ್ಯ ಪಂಥಕ್ಕೂ ಅಷ್ಟು ಭಿನ್ನಾಭಿಪ್ರಾಯ ಬಂದಿರೋದ್ರಿಂದ ರಾನಡೆ ಅವರು ಮತ್ತು ಅವರ ಶಿಷ್ಯ ಗೋಖಲೆಯವರು ಗೋಪಾಲಕೃಷ್ಣ ಗೋಖಲೆಯವರು ಅವರಿಬ್ಬರು ಸೇರಿ ಮಾಡಿದ್ರು ಅಂದ್ರೆ ಒಂದು ಬೇರೆ ಸಂಸ್ಥೆ ಶುರು ಮಾಡಿದ್ರು, ಡೆಕ್ಕನ್ ಸಭಾ ಅಂತ ಪುಣದಲ್ಲಿ ಶುರು ಮಾಡಿದ್ರು. ಇದು ಒಂದು ಕಡೆ ಆಯ್ತು, ಸಮಾಜ ಕಾರ್ಯ ಆಯ್ತು.

ಇನ್ನು ಜ್ಞಾನ ಸಾಧನೆಯ ಪಥದಲ್ಲಿ ಏನೇನಾಗ್ತಾ ಇತ್ತು ಅಂತ. ಅನೇಕ ಮೈಲಿಗಳನ್ನು ಭಾರತ ಖಂಡಿತ ಆ ಕಾಲದಲ್ಲಿ ಎಡ್ರಿನ್ ಅರ್ನಾಲ್ಡ್ ಮತ್ತು ಮ್ಯಾಕ್ಸ್ ಮುಲ್ಲರ್ ಏನು ಮಾಡಿದರು ಅಂದರೆ ಭಾರತದ ಸಾಹಿತ್ಯವನ್ನು ನಮ್ಮ ವಸ್ತುಗಳನ್ನು ಅಥವಾ ನಮ್ಮ ವಿಷಯಗಳನ್ನು ಅದಕ್ಕೆ ಪಾಶ್ಚಿಮಾತ್ಯ ದೇಶಗಳಿಗೆ ಪರಿಚಯ ಮಾಡೋಕೆ ಶುರು ಮಾಡಿದರು. ಅದೊಂದು ಕೆಲಸ ಒಳ್ಳೆಯದಾಯಿತು. ಮುಂದೆ ಸರ್ ಅಶುತೋಷ್ ಮುಖರ್ಜಿಯವರು ಕಲ್ಕತ್ತಾ ಯೂನಿವರ್ಸಿಟಿ, ಮೊದಲು ಬರೀ ಎಕ್ಸಾಮಿನೇಷನ್ ಸೆಂಟರ್ ಅಂತ ಇತ್ತು, ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಪರೀಕ್ಷೆ ಆಗ್ತಿರಲಿಲ್ಲ, ಪರೀಕ್ಷಾ ಕೇಂದ್ರ ಮಾತ್ರ ಆಗಿತ್ತದು. ಅದನ್ನೇನು ಮಾಡಿದರು ಅಂದರೆ ಭಾರತೀಯ ವಿದ್ವಾಂಸರುಗಳನ್ನೆಲ್ಲ ಸೇರಿಸ್ಕೊಂಡು ಒಂದು ದೊಡ್ಡದಾದಂಥ ಒಂದು ವಿಶ್ವವಿದ್ಯಾಲಯನೂ ಮಾಡಿದರು ಅವಾಗ ಅಶುತೋಷ್ ಮುಖರ್ಜಿಯವರ ಪ್ರಯತ್ನ ಅದು. ಮತ್ತು 20ನೇ ಶತಮಾನದ ಮೊದಲಿಗೆ ಜಗದೀಶ್ ಚಂದ್ರ ಬೋಸ್ ಅವರಾಗಲಿ, ಸರ್ ಸಿ ವಿ ರಾಮನ್ ಆಗಲಿ, ಮಹಾನ್ ಗಣಿತಜ್ಞ ರಾಮಾನುಜಂ ಆಗಲಿ, ಇವರ ಸಾಧನೆಗಳಿಂದ ಪ್ರಪಂಚದ ದೃಷ್ಟಿ ಭಾರತದ ಮೇಲೆ ಬೀಳೋಕೆ ಶುರುವಾಯಿತು. ಅಂದರೆ ವಿಜ್ಞಾನದಲ್ಲಿ ಕೂಡ ಭಾರತದ ಕಣ್ಣು ಮುಂದೆ ಬರೋಕೆ ಶುರುವಾಯಿತು ಎಲ್ಲರ ಮುಂದೆ. ಆಗ ಇದ್ರ ಜೊತೆಗೆ ಡಾಕ್ಟರ್ ಆನಂದ್ ಕುಮಾರ ಸ್ವಾಮಿಯವರು, ಭಾರತೀಯ ಕಲೆಯನ್ನು ಕುರಿತು ಅದ್ಭುತವಾದಂಥ ವಿದ್ವತ್ಪೂರ್ಣವಾದಂಥ ಲೇಖನಗಳನ್ನು ಬರೆದು ಜನರನ್ನು ಸ್ಫೂರ್ತಿಗೊಳಿಸಿದರು. ಅಂದರೆ ಕಲೆಯದಲ್ಲಿ ಆ ಸಾಹಿತ್ಯದಲ್ಲಿ ಬಂಕಿಮ್ ಚಂದ್ ಚಟರ್ಜಿಯವರು, ರವೀಂದ್ರನಾಥ್ ಟ್ಯಾಗೋರ್ ಅವರು ಮತ್ತು ಇಕ್ಬಾಲ್ ಅಲ್ಲಿ ಆಗ ಬಹಳ ಜನಜನಿತವಾದಂಥ ಹಾಡುಗಳು ಅಲ್ಲ, ವಂದೇ ಮಾತರಂ ಅಂತೂ ನಮ್ಮ ಸ್ಫೂರ್ತಿಯ ಸೆಲೆ ಆಗಿತ್ತು. ಸ್ವಾತಂತ್ರ್ಯ ಪೂರ್ವದಲ್ಲಿ ವಂದೇ ಮಾತರಂ ಎಷ್ಟು ಜನಕ್ಕೆ ಕಿಚ್ಚ ಹಚ್ಚಿಬಿಟ್ಟಿದ್ದು ಹೊಟ್ಟೆ ಗೊತ್ತಿಲ್ಲ. ಸ್ವಾತಂತ್ರ್ಯ ಅಂತಂದರೆ ವಂದೇ ಮಾತರಂಯಿಂದ ಶುರು ಮಾಡಬೇಕು ಅನ್ನುವಂಥ ಬಂಕಿಮ್ ಚಟರ್ಜಿಯವರ ಕಾಮನ ಆಗಲಿ. ಟ್ಯಾಗೋರ್ ಅವರ ಗೀತಾಂಜಲಿ ಪ್ರಸಿದ್ಧ ಆಗಿತ್ತು, ಜನಗಣ ಮನಸ್ಸು ಬಂತು. ಆಮೇಲೆ ಇಕ್ಬಾಲ್ ಬರೆದಂಥ ಸಾರೆ ಜಹಾಸಿ ಹಚ್ಚ ಹಿಂದೂಸ್ತಾನ್ ಹಮಾರ ಅವೆಲ್ಲ ಒಂದು ರೋಮಾಂಚನವನ್ನು ಸೃಷ್ಟಿ ಮಾಡ್ತಾ ಇತ್ತು. ಇನ್ನು ಧಾರ್ಮಿಕ ಕ್ಷೇತ್ರದಲ್ಲಿ ಏನೇನಾಗಿತ್ತು ಅಂತ, ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ಪುನರುತ್ಥಾನ ಆಗ್ತಾ ಇತ್ತು ಅಂತ ಹೇಳ್ತಾರೆ. ದಯಾನಂದ ಸರಸ್ವತಿಯವರ ಆರ್ಯ ಸಮಾಜ ಉಚ್ಛ್ರಾಯ ಸ್ಥಿತಿಗೆ ಬರ್ತಾ ಇತ್ತು. ಶ್ರೀಮತಿ ಆನಿ ಬೆಸೆಂಟ್ ಅವರದ್ದು ಬ್ರಹ್ಮ ವಿದ್ಯಾ ಸಮಾಜ ಬರ್ತಾ ಇತ್ತು. ಅದರ ಜೊತೆಗೆ ಶ್ರೀರಾಮಕೃಷ್ಣರ ಅಧ್ಯಾತ್ಮ ಸಾಧನೆಗಳು ಮತ್ತು ಅವರ ಶಿಷ್ಯರಾದಂಥ ಸ್ವಾಮಿ ವಿವೇಕಾನಂದರ ಸಿಂಹ ಗರ್ಜನೆ ಶಿಕಾಗೋಗೆ ಬಂದದ್ದು ಅದೆಷ್ಟು ಪ್ರಸಿದ್ಧ ಆಗ್ಬಿಡ್ತು ಅಂತಂದರೆ ಪ್ರತಿಯೊಬ್ಬ ಯುವಕನಿಗೆ ರೋಮಾಂಚನ ಕೊಡುವಂಥ ಕೆಲಸವನ್ನು ವಿವೇಕಾನಂದರು ಮಾಡಿದರು ಅವಾಗ. ಇವೆಲ್ಲ ಜನರನ್ನು ತಟ್ಟಿದ್ದು. ಅರವಿಂದೋರವರ ವಿಚಾರ ಕೂಡ ಜನರ ಮನಸ್ಸನ್ನು ಮುಟ್ತಾ ಇತ್ತು. ಆಧ್ಯಾತ್ಮಿಕದಲ್ಲಿ ಈ ಪ್ರಗತಿ ಆಗ್ತಾ ಇತ್ತು.

ಧಾರ್ಮಿಕ ಉತ್ಸಾಹವನ್ನ ರಾಜಕಾರಣದ ವ್ಯವಸ್ಥೆಗೆ ಮೊದಲು ಉಪಯೋಗಿಸ್ಕೊಂಡಿದ್ದವರು ತಿಲಕರು, ಲೋಕಮಾನ್ಯ ತಿಲಕರು. ಅವ್ರು ಏನ್ ಮಾಡಿದ್ರು ಅಂದ್ರೆ 1894 ಗಣಪತಿ ಉತ್ಸವವನ್ನು ಶುರು ಮಾಡಿದರು. ತಾವು ಪುಣೆಗೆ ಹೋದಾಗ ನೋಡ್ಬೋದು, ಪುನಾದಲ್ಲಿ ಈಗಾದರೂ ಗಣಪತಿ ಫೆಸ್ಟಿವಲ್ ಬಹಳ ದೊಡ್ಡದು. ಅಲ್ಲೊಂದು ದಗಡು ಶೇಟ್ ಗಣಪತಿ ಅಂತಿದೆ, ದಗಡು ಶೇಟ್ ಗಣಪತಿ ಅಂತ ತಾವು ನೋಡ್ರೆ ಬಹಳ ಪಾಪ್ಯುಲರ್ ಪಿಕ್ಚರ್ ಅದು. ಈ ಗಣಪತಿ ಚಿತ್ರ ಇದೆ, 100 ವರ್ಷದಿಂದ ಪೂಜೆ ಆಗ್ತಿರುವಂಥದ್ದು. ತಿಲಕರು ಗಣಪತಿ ಉತ್ಸವವನ್ನು ಯಾಕೆ ಮಾಡಿದರು ಅಂದರೆ ಎಲ್ಲ ಜನರನ್ನ ಸೇರಿಸಿ ಎಲ್ಲರಿಗೂ ಒಂದಿರುವಂಥ ಕಾಮನ್ ಫ್ಯಾಕ್ಟರ್ ಬೇಕಲ್ಲ ಹಿಡ್ಕೊಳ್ಳೋದಕ್ಕೆ. ಗಣಪತಿ ಎಲ್ಲರಿಗೂ ಬೇಕಾದಂಥ ದೇವರು. ಆ ಉತ್ಸವ ಇಟ್ಕೊಂಡು ಅದರ ಹಿಂದೆ ಜನರನ್ನ ಪ್ರಚೋದನೆ ಮಾಡಿ ರಾಷ್ಟ್ರೀಯ ಮಾರ್ಗಕ್ಕೆ ತಗೊಂಡು ಹೋಗಬೇಕು ಅಂತ. ಅಂದರೆ ಧಾರ್ಮಿಕವಾದಂಥ ಒಂದು ಕಲ್ಪನೆಯನ್ನು ತಮ್ಮ ರಾಜಕಾರಣದ ವ್ಯವಸ್ಥೆಗೆ ಹೇಗೆ ಉಪಯೋಗಿಸಬೇಕು ಅಂತ. ಶಿವಾಜಿ ಉತ್ಸವ ಕೂಡ ಶುರು ಮಾಡಿದರು ತಿಲಕರ ಮುಂದೆ. ಇದು ಈ ಕಾಲದಲ್ಲಿ ಆಗ್ತಿರುವಂಥದ್ದು. ಮುಂದೆ 1885 ಮಾರ್ಚಲ್ಲಿ ದಾದಾಬಾಯಿ ನವರೋಜಿಯವರು, ಕೆ ಟಿ ತೆಲಾಂಗರವರು, ಸುರೇಂದ್ರನಾಥ್ ಬ್ಯಾನರ್ಜಿಯವರು, ಸುಬ್ರಹ್ಮಣ್ಯಂ ಅಯ್ಯರವರು, ಸುಬ್ರಹ್ಮಣ್ಯಂ ಅಯ್ಯರವರು ಹಿಂದೂ ಪತ್ರಿಕೆಯಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿದವರು, ಶುರು ಮಾಡಿದಂಥ ಅವರು ಮುಂತಾದ 17 ನಾಯಕರು ಸೇರಿಕೊಂಡ್ರು. 17 ಸೇರಿ ನಮ್ಮ ಮಾತೃಭೂಮಿ ರಕ್ಷಣೆಗಾಗಿ ಒಂದು ರಾಷ್ಟ್ರೀಯ ಚಳವಳಿಯನ್ನು ಆರಂಭಿಸಬೇಕು ಅಂತ ತೀರ್ಮಾನ ಮಾಡಿದರು. ತಮಾಷೆ ಹೇಗಿದೆ ನೋಡಿ, ಯಾರಿಗೆ ಯಾವುದರಿಂದ ಸ್ಫೂರ್ತಿ ಬರ್ತದೆ ಅಂತ ಹೇಳ್ತೇನೆ. ಆ ಹೊತ್ತಲ್ಲಿ ಜನವರಿಯಲ್ಲಿ 1885 ದಿಲ್ಲಿಯಲ್ಲಿ ಒಂದು ಕಾರ್ಯಕ್ರಮ ಆಯ್ತಂತೆ. ಈ ಮಹಾರಾಜರ ಘೋಷಣೆ ಆದಮೇಲೆ ಅದಕ್ಕೆಲ್ಲ ಗೌರವ ತೋರಿಸ್ಬೇಕು ಅಂತ. ಅವರಂದ್ರಂತೆ ಎಲ್ಲೋ ಮಹಾರಾಜ ಇರೋದು, ಸಾಮ್ರಾಟ್ ಇರೋದು ಎಲ್ಲೋ ಇಂಗ್ಲೆಂಡಲ್ಲಿ, ಅವ್ರಿಗೋಸ್ಕರ ನಾವು ಗೌರವ ತೋರಿಸ್ತಾ ಇದ್ದೀವಿ, ಎಲ್ಲಿಂದೋ ಬಂದವ್ರು 4 ತೋರಿಸೋರು ನಮ್ಮ ದೇಶಕ್ಕೋಸ್ಕರ ಏನಾದ್ರು ಮಾಡ್ಬೇಕಲ್ಲ ಅಂತ. ನೋಡಿ, ಅದನ್ನ ನೋಡ್ಬಿಟ್ಟು ನಾವೇನಾದ್ರು ಮಾಡ್ಬೇಕಲ್ಲ ಅಂತ ಹೇಳಿ ಮಾತೃಭೂಮಿ ಚಳವಳಿಗೋಸ್ಕರ ಮಾಡಬೇಕು ಅಂತ ಹೇಳಿ ಭಾರತ ರಾಷ್ಟ್ರೀಯ ಸಂಘ ಅಂತ ಕರ್ಕೊಂಡ್ರು. ಈ ಭಾರತ ರಾಷ್ಟ್ರೀಯ ಸಂಘ ಇದೇ ಮುಂದೆ ಕಾಂಗ್ರೆಸ್ ಎನಿಸಿಕೊಳ್ಳುವಂತಹ ಸಂಸ್ಥೆಯ ಬೀಜರೂಪ. ಇದು ಬೀಜರೂಪ. ಇದರ ಮೊದಲನೇ ಸಭೆ 1885 ಡಿಸೆಂಬರ್ 28 ಮುಂಬೈದೊಳಗಾಯ್ತು. ಇದು ಆಗ್ಬೇಕಾದ ಪುಣೆದಲ್ಲಿ ಆಗ್ಬೇಕಾಗಿತ್ತು, ತೀರ್ಮಾನ ಆಗಿತ್ತು. ಅವಾಗ ಕಾಲರಾ ಬಂತು ಅಂತ ಮುಂದೆ ಹೋಗಿ 28 ಮುಂಬೈನ ಗೋಕುಲ್ ದಾಸ್ ತೇಜ್ ಪಾಲ್ ಸಂಸ್ಕೃತ ಕಾಲೇಜಲ್ಲಿ ಶುರು ಆಯಿತು. ಮೊದಲೇ ಮೀಟಿಂಗ್ ಅಲ್ಲ ಆದದ್ದು, ಕಾಂಗ್ರೆಸ್ ಮೀಟಿಂಗ್ ಆದದ್ದು. ಬಂಗಾಳದ ಸಮರ್ಥ ಭಾರತೀಯ ಕ್ರೈಸ್ತರಾಗಿದ್ದಂಥ WC ಬ್ಯಾನರ್ಜಿಯವರು ಅದರ ಅಧ್ಯಕ್ಷರಾದರು, ಮೊದಲೇ ಅಧ್ಯಕ್ಷರಾದರು ಅಂತ. ಇದು ರಾಜಕೀಯ ಹಿನ್ನೆಲೆ ಬಂದಂಥದ್ದು.

0: Radio Sarang 107.8 FM.
1: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
2: ಅನುಸಂಧಾನ ಸೇ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೋಬೋ. ಸುದ್ದಿಯ ಮುಖ್ಯಾಂಶಗಳು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಗತಿ ಪರಿಶೀಲನಾ ಸಭೆ. ಗೃಹಲಕ್ಷ್ಮಿ ಹಣ ಸಾಲದ ಖಾತೆಗೆ ವರ್ಗಾವಣೆಯಾಗಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನೀಟ್ ಯುಜಿಗೆ ಸಂಬಂಧಿಸಿದ ಅರ್ಜಿಗಳ ತುರ್ತು ವಿಚಾರಣೆಗೆ ಸುಪ್ರೀಂ ನಿರಾಕರಣೆ. ಟೆಲಿಗ್ರಾಮ್ಗೆ ತಾತ್ಕಾಲಿಕ ನಿರ್ಬಂಧ ಎತ್ತಿಡಿದ ದಿಲ್ಲಿ ಹೈಕೋರ್ಟ್. ವಿಜಯ್ಗೆ ಶುದ್ಧ ನೀರು ಪೂರೈಕೆಗೆ ಕಸರತ್ತು. ನಾಳೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಸುದ್ದಿಯ ವಿವರ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಹಣ ಸಾಲದ ಬ್ಯಾಂಕ್ ಖಾತೆಗೆ ಹೋಗದಂತೆ ಅಧಿಕಾರಿಗಳು ಗಮನಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸೂಚನೆ ನೀಡಿದ್ದಾರೆ. ಅವರು ನಿನ್ನೆ ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ನಡೆದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜೂನ್ 21ರಂದು ನಡೆಯಲಿರುವ ನೀಟ್ ಯುಜಿ ಮರುಪರೀಕ್ಷೆಗೆ ಸಂಬಂಧಿಸಿದ ಎರಡು ಪ್ರತ್ಯೇಕ ಅರ್ಜಿಗಳ ತುರ್ತು ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ವಿ ಮೋಹನ ಅವರನ್ನು ಒಳಗೊಂಡ ಪೀಠ ಈ ಅರ್ಜಿಗಳ ವಿಚಾರಣೆಯನ್ನು ಜುಲೈ ತಿಂಗಳಿಗೆ ನಿಗದಿಪಡಿಸಿದೆ. ನೀಟ್ ಯುಜಿ 2026 ಮರುಪರೀಕ್ಷೆಗೆ ಮುಂಚಿತವಾಗಿ ಭಾರತದಲ್ಲಿ ಟೆಲಿಗ್ರಾಮ್ಗೆ ತಾತ್ಕಾಲಿಕವಾಗಿ ನಿರ್ಬಂಧ ವಿಧಿಸಿದ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ದಿಲ್ಲಿ ಹೈಕೋರ್ಟ್ ನಿನ್ನೆ ಎತ್ತಿ ಹಿಡಿದಿದೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಪ್ರಕಾರ ಸೆಕ್ಷನ್ 69(a) ಅಡಿಯಲ್ಲಿ ನೀಡಲಾದ ನಿರ್ಬಂಧದ ಆದೇಶವನ್ನು ಪ್ರಶ್ನಿಸಿ ಟೆಲಿಗ್ರಾಮ್ ಸಲ್ಲಿಸಿದ ಅರ್ಜಿಯನ್ನು ವಜಾಗೊಳಿಸಿದ ನ್ಯಾಯಮೂರ್ತಿ ತೇಜಸ್ ಕರಿಯ ಅವರ ಪೀಠವು ಸರ್ಕಾರದ ಆದೇಶವನ್ನು ಎತ್ತಿ ಹಿಡಿದಿದೆ. ಸರ್ಕಾರದ ಆದೇಶವು ಅಸಮಂಜಸ ಅಥವಾ ಅತಿಯಾದ ಕ್ರಮವಾಗಿದೆ ಎಂದು ಹೇಳಲು ಸಾಧ್ಯವಿಲ್ಲ ಎಂದು ತೀರ್ಪು ನೀಡುವ ವೇಳೆ ನ್ಯಾಯಪೀಠವು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ನೀಟ್ ಯುಜಿ ಮರುಪರೀಕ್ಷೆಗೆ ಮುನ್ನ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಭಾರತ ಮತ್ತು ವಿದೇಶಗಳಲ್ಲಿರುವ 22 ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳಿಗೆ ಪರೀಕ್ಷೆಗೆ ಸಂಬಂಧಿಸಿದ ಅಪ್ಡೇಟ್ ಮತ್ತು ಮರುಪರೀಕ್ಷಾ ಕೇಂದ್ರದ ಮಾಹಿತಿಯನ್ನು ನೇರವಾಗಿ ಕಳುಹಿಸಲು ವಾಟ್ಸಪ್ ಬಳಸಲು ಪ್ರಾರಂಭಿಸಿದೆ. ಪರೀಕ್ಷೆಗೆ ಸಂಬಂಧಿಸಿದ ಕಳವಳದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಟೆಲಿಗ್ರಾಮ್ ಮೇಲೆ ನಿರ್ಬಂಧಗಳನ್ನು ಹೇರಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದೆ. ದೇಶದಲ್ಲಿ ಈ ವರ್ಷದ ನೈಋತ್ಯ ಮುಂಗಾರು ಹಂಗಾಮ್ ಅತ್ಯಂತ ನಿರಾಶಾದಾಯಕವಾಗಿ ಆರಂಭವಾಗಿದ್ದು ರೈತರಲ್ಲಿ ಆತಂಕ ಮೂಡಿಸಿದೆ. ಪೆಸಿಫಿಕ್ ಮಹಾಸಾಗರದಲ್ಲಿ ಎಲ್ನಿನೋ ಹವಾಮಾನ ವಿದ್ಯಮಾನ ಸಕ್ರಿಯವಾಗಿರುವುದರಿಂದ ಮಹಾರಾಷ್ಟ್ರ ಮತ್ತು ಗೋವಾ ಸೇರಿದಂತೆ ದೇಶದ ಪ್ರಮುಖ ಭಾಗಗಳಿಗೆ ಮುಂಗಾರು ಪ್ರವೇಶಿಸುವುದು ತಡವಾಗಿದೆ. ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕೆ ನಾಳೆ ನಡೆಯಲಿರುವ ರಾಷ್ಟ್ರದಂತ ನೀಟ್ ಪರೀಕ್ಷೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5,570 ಅಭ್ಯರ್ಥಿಗಳು ಹೆಸರು ನೋಂದಾಯಿಸಿಕೊಂಡಿದ್ದಾರೆ. ಜಿಲ್ಲೆಯ 12 ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆ ನಡೆಯಲಿದ್ದು ಎಲ್ಲ ಕೇಂದ್ರಗಳು ಮಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿದೆ. ಈ ಸಂಬಂಧ ನಿನ್ನೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಪರ ಜಿಲ್ಲಾಧಿಕಾರಿ ರಾಜು ಕೆ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಪಾಲಿಕೆ ವ್ಯಾಪ್ತಿಯ ಸಾರ್ವಜನಿಕರಿಗೆ ಕುಡಿಯುವ ನೀರನ್ನು ಶುದ್ಧೀಕರಣಾ ಘಟಕಗಳಲ್ಲಿ ಶುದ್ಧೀಕರಿಸಿದ ನಂತರವೇ ಮನೆಗಳಿಗೆ ಪೂರೈಕೆ ಮಾಡಲಾಗುತ್ತದೆ. ಎಲ್ಲ ವಾರ್ಡ್ಗಳಲ್ಲಿಯೂ ಕಾಲಕಾಲಕ್ಕೆ ಕುಡಿಯುವ ನೀರಿನ ಗುಣಮಟ್ಟ ಪರೀಕ್ಷಿಸಿ ನೀರಿನ ಶುದ್ಧೀಕರಣವನ್ನು ಖಾತ್ರಿಪಡಿಸಲಾಗುತ್ತದೆ.

3 ಈ ಸಂಖ್ಯೆಗೆ ಸಂಪರ್ಕಿಸಬಹುದೆಂದು ಆಯುಕ್ತರು ತಿಳಿಸಿದ್ದಾರೆ. ಕೆಳಗರೆ ರೇಡಿಯೋ ಸಾರಂಗ್ನಲ್ಲಿ ಮಾಧ್ಯಮ ಸುದ್ದಿಗಳನ್ನು ಕೇಳ್ತಾ ಇದ್ದೀರಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ನಾಳೆ ಈ ಬಾರಿ ಭೂ ಕೈಲಾಸವೆಂದೇ ಪ್ರಸಿದ್ಧವಾದ ಶ್ರೀ ಕ್ಷೇತ್ರ ಕಾರಂಜೀಶ್ವರದಲ್ಲಿ ಯೋಗ್ ವಿದ್ ಯೋಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಜೇಶ್ ಚೌಟ ಅವರು ಹೇಳಿದ್ದಾರೆ. ದಕ್ಷಿಣ ಕನ್ನಡದ ಪ್ರಸಿದ್ಧ ಧಾರ್ಮಿಕ ತಾಣಗಳಲ್ಲಿ ಒಂದಾದ ಕೊಡ್ಯಮಳೆ ಬೆಟ್ಟಗಳ ಶ್ರೇಣಿಯಲ್ಲಿರುವ ಪ್ರಕೃತಿ ರುದ್ರರಮಣೀಯ ಪ್ರದೇಶ ಮಹತಬಾರ ಶ್ರೀ ಕಾರಂಜೀಶ್ವರ ದೇವಸ್ಥಾನದ ಆವರಣದಲ್ಲಿ ನಾಳೆ ಯೋಗಾಭ್ಯಾಸ ನಡೆಯಲಿದೆ.

ರಾಜ್ಯ ಸರ್ಕಾರವು ಸೈಬರ್ ವಂಚನೆ ತಡೆಗೆ ಬಿಗಿ ಕ್ರಮ ಕೈಗೊಳ್ತಾ ಇದ್ದು, ಸೈಬರ್ ವಂಚನೆಗೆ ಒಳಗಾದ ಹಣವನ್ನು ಬ್ಯಾಂಕ್ಗಳಲ್ಲಿ ತಡೆಹಿಡಿಯುವ ಪ್ರಕ್ರಿಯೆಯಲ್ಲಿ ಕರ್ನಾಟಕ ಅತ್ಯುನ್ನತ ಸಾಧನೆ ಮಾಡಿದೆ. ಬ್ಯಾಂಕ್ಗಳಲ್ಲಿ 436 ಕೋಟಿ ರೂಪಾಯಿ ತಡೆಹಿಡಿಯುವ ಮೂಲಕ ದೇಶದಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ ಎಂದು ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದಾರೆ.

ಧರ್ಮಸ್ಥಳ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಡೆದಿದೆ ಎನ್ನಲಾದ ಸರಣಿ ಹತ್ಯೆಗಳ ಪ್ರಕರಣದ ಕುರಿತಾಗಿ ತನಿಖೆ ನಡೀತಾ ಇದ್ದು, ಈ ಪ್ರದೇಶಗಳಲ್ಲಿ 1998 ಮತ್ತು 2014 ನಡುವೆ ವರದಿಯಾದ ಮಹಿಳೆಯರ ಕಣ್ಮರೆ ಮತ್ತು ಅಸ್ವಾಭಾವಿಕ ಮರಣಗಳಿಗೆ ಸಂಬಂಧಿಸಿದ ಡೇಟಾವನ್ನು ಸಂಗ್ರಹಿಸಲಾಗಿದೆ ಎಂದು ವಿಶೇಷ ತನಿಖಾ ತಂಡ SIT ರಾಜ್ಯ ಮಹಿಳಾ ಆಯೋಗಕ್ಕೆ ಮಾಹಿತಿ ನೀಡಿದೆ ಎಂದು ವರದಿಯಾಗಿದೆ. ಮಂಗಳೂರು ನಗರದ ಹೃದಯ ಭಾಗದಲ್ಲಿರುವ ಜಿಲ್ಲೆಯ ವಿಚಾರಣಾಧೀನ ಕೈದಿಗಳ ಕಾರಾಗೃಹದ ಗೋಡೆಗಳಲ್ಲಿ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್ ಜೊತೆಗೆ ಯಕ್ಷಗಾನ ಕಲಾವಿದರ ಆಳೆತ್ತರದ ಕಲಾಕೃತಿಗಳು ಈಗ ಆಕರ್ಷಣೆಯಾಗಿದೆ. ಅತ್ಯಂತ ಸ್ಫುಟ ಹಾಗೂ ಕಲಾತ್ಮಕವಾಗಿ ರಚಿಸಲಾಗಿರುವ ಈ ಕಲಾಕೃತಿಗಳ ಹಿಂದಿರುವುದು ಕೈದಿಗಳ ಕೈಚಳಕ ಎಂದರೆ ನಂಬಲೇಬೇಕು. ಜೈಲು ಯಾವುದೋ ಒಂದು ಪ್ರಕರಣದ ಆರೋಪಿಗಳ ಶಿಕ್ಷೆ ಅನುಭವಿಸುವ ಮನಪರಿವರ್ತನೆ ಕೇಂದ್ರ ಎಂದೇ ಭಾವಿಸಲಾಗ್ತಾ ಇದೆ. ಈ ರೀತಿ ಅಪರಾಧ ಕೃತ್ಯಗಳಲ್ಲಿ ಜೈಲು ಸೇರುವ ಆರೋಪಿಗಳು ಭೌತಿಕವಾಗಿ ತಮ್ಮ ಕಲಾ ಹವ್ಯಾಸಗಳಿಂದಲೂ ದೂರವಾಗಿರುತ್ತಾರೆ. ಅದರಲ್ಲೂ ವಿಚಾರಣಾ ದಿನ ಕೈದುಗಳಲ್ಲಿ ಇಂಥ ಕಲಾವಿದರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಸಂದರ್ಭ ವಿರಳ. ಆದರೆ ನಮ್ಮ ಮಂಗಳೂರಿನ ವಿಚಾರಣಾ ದಿನ ಕೈದಿಗಳ ಜೈಲು ಮಾತ್ರ ಇದಕ್ಕೆ ಭಿನ್ನವಾಗಿದೆ. ಕಳೆದ 4 ತಿಂಗಳ ಹಿಂದೆ ಅಪರಾಧ ಪ್ರಕರಣವೊಂದರಲ್ಲಿ ಜೈಲು ಸೇರಿರುವ ಸುರೇಂದ್ರನ್ ಎಂಬ ಆರೋಪಿ ವೃತ್ತಿಪರ ಕಲಾವಿದರಿಗೆ ಕಮ್ಮಿಲ್ಲ ಎಂಬಂತೆ ಚಿತ್ರಗಳನ್ನು ಬಿಡಿಸಬಲ್ಲ. ಆತನ ಈ ಕಲೆಯ ಆಸಕ್ತಿಯನ್ನು ಅರಿತ ಶರಣಬಸಪ್ಪ ಅವರು ಸುರೇಂದ್ರನಿಗೆ ಚಿತ್ರ ಬಿಡಿಸಲು ಅಗತ್ಯವಾದ ಬಣ್ಣ ಬಣ್ಣದ ಪೇಂಟ್ ತರಿಸಿ ಜೈಲಿನ ಗೋಡೆಗಳಲ್ಲಿ ಮಹಾನ್ ಪುರುಷರು ಚಿತ್ರ ಬಿಡಿಸಲು ಪ್ರೇರೇಪಿಸಿದ್ದಾರೆ. ಯಾವುದೇ ಯೋಜನೆಗಳನ್ನು ತಂದರೂ ಜನರಿಗೆ ತಲುಪಿಸಲು ಸಮರ್ಥ ಅಧಿಕಾರಿಗಳು ಬೇಕಾಗುತ್ತದೆ. ಸರ್ಕಾರದಲ್ಲಿ ವಿವಿಧ ಯೋಜನೆಗಳಿದ್ದರೂ ಕೆಲವೊಮ್ಮೆ ಅಧಿಕಾರಿಗಳ ನಿರಾಸಕ್ತಿಯಿಂದ ಜನಸಾಮಾನ್ಯರಿಗೆ ಸರಿಯಾಗಿ ಅದು ತಲುಪ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಲಯನ್ಸ್ ಕ್ಲಬ್ ಸಹಿತ ಸಂಘ ಸಂಸ್ಥೆಗಳ ಸಹಕಾರವು ಅಗತ್ಯ ಎಂದು ಆರೋಗ್ಯ ಸಚಿವ UT ಖಾದರ್ ಅವರು ಹೇಳಿದ್ದಾರೆ. ಲಯನ್ಸ್ ಜಿಲ್ಲೆ 317D ಹಾಗೂ ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ ಜಂಟಿ ಆಶ್ರಯದಲ್ಲಿ ನಿನ್ನೆ ಅಸೈಗೋಳಿ ಲಯನ್ಸ್ ಸೇವಾ ಸದನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜಕಾರಣದ ಅನಗತ್ಯ ಗೌರವ ಬಿರುದು ಸ್ವೀಕರಿಸಿ ಅವರು ಮಾತನಾಡಿದರು. ಬಹುತ್ವ ಅನ್ನೋದು ಶೋಕೇಶ್ನಲ್ಲಿಟ್ಟ ಅವಯವಗಳಲ್ಲ, ಅದು ವಿವಿಧ ಜಾತಿ ಧರ್ಮ ಸಮುದಾಯ ಭಾಷೆ ಇವೆಲ್ಲವೂ ಒಂದರ ಜೊತೆ ಇನ್ನೊಂದು ಸೇರಿ ಬದುಕುವುದಾಗಿದೆ. ಲೇಖಕರಾಗಿ ಸಾಹಿತಿಯಾಗಿ ಬಹುತ್ವವನ್ನು ಪ್ರತಿನಿಧಿಸುವ ಕಾರ್ಯವನ್ನು ಮುದ್ದು ಮೂಡಬಳ್ಳಿಯವರು ಮಾಡಿದ್ದಾರೆ ಎಂದು ವಿಶ್ರಾಂತ ಕುಲಪತಿ ತುಳು ಕನ್ನಡ ವಿದ್ವಾಂಸ ಪ್ರೊಫೆಸರ್ BA ವಿವೇಕರಾಯ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ನಿನ್ನೆ ಡಾಕ್ಟರ್ SND ಪೂಜಾರಿ ಬರೆದಿರುವ ಮುದ್ದು ಮೂಡಬಳ್ಳಿಯವರ ಜೀವನ ಕಥನ ಬಯೋಗ್ರಾಫಿಕಲ್ ಸ್ಕೆಚ್ ಆಫ್ ಮುದ್ದು ಮೂಡಬಳ್ಳಿ ಎಂಬ ಆಂಗ್ಲ ಕೃತಿಯನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು.

0: ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ತೀವ್ರತೆ ಕಡಿಮೆಯಾಗಿದ್ದು ನಾಳೆಯಿಂದ ಮಳೆ ಬಿರುಸು ಪಡೆಯುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹವಾಮಾನ ಇಲಾಖೆಯ ಮಾಹಿತಿಯ ಪ್ರಕಾರ ನಾಳೆಯಿಂದ ಜೂನ್ 24ರವರೆಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಬಿರುಸಿನ ಮಳೆ ಸುರಿಯುವ ಸಾಧ್ಯತೆ ಇದೆ. ಮಂಗಳೂರು ಸಹಿತ ಜಿಲ್ಲೆಯಲ್ಲಿ ಶುಕ್ರವಾರ ಮಳೆ ಬಿರುಸು ಕಡಿಮೆ ಇತ್ತು. ದಿನವಿಡೀ ಬಿಸಿಲು ಮೋಡದಿಂದ ಕೂಡಿದ ವಾತಾವರಣ ಇತ್ತು. ಕುಂದಾಪುರ ಶಿವಮೊಗ್ಗ ರಾಜ್ಯ ಹೆದ್ದಾರಿ 52ರ ಹುಳಿಕಲ್ ಘಾಟಿಯ ಭೂಕುಸಿತಗೊಂಡ ಪ್ರದೇಶದಲ್ಲಿ ಭಾಗಶಃ ಕಾಮಗಾರಿ ಪೂರ್ಣಗೊಂಡಿದ್ದು ಮಜಲ್ ಸಹಿತ ಲಘು ವಾಹನ ಸಂಚಾರಕ್ಕೆ ಉಭಯ ಜಿಲ್ಲಾಡಳಿತ ಈಗ ಆದೇಶವನ್ನು ನೀಡಿವೆ. ಕೇಳುಕರೆ, ಇವಿಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದವರು ಎಡ್ವರ್ಡ್ ಲೋಬು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ನಾವೀಗ ಕೇಳೋಣ. ಇನ್ನು ಮುಂದೆ ಕೆಲವು ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ನಮ್ಮ ಸಂವಿಧಾನ ಕಾರ್ಯಕ್ರಮ. ನಡೆಸಿಕೊಡ್ತಾರೆ ಈ ಕಾರ್ಯಕ್ರಮದಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಕಾರ್ಯಕ್ರಮ ಪ್ರಸಾರವಾಗುವುದು. 8:30 ಕೊಂಕಣಿ ಕಾರ್ಯಕ್ರಮ, ಕೊಂಕಣಿ ನಾಟಕ ಪಪ್ಪಚೆ ಪ್ರೈವೇಟ್ ಭಾಗ 3. 9:00 ಸುತ್ತಮುತ್ತ ಬಟರ್ಫ್ಲೈ ಪಾರ್ಕ್ ಬಗ್ಗೆ ಕಾರ್ಯಕ್ರಮದ ಪ್ರಸಾರ. 10:00 ಸಾರಂಗ್ ಸಂಗಮ ನೇರ ಪ್ರಸಾರ ಕಾರ್ಯಕ್ರಮ. 10:30 ಬಹುಭಾಷಾ ಹಾಡುಗಳು. 11:00 ಯಕ್ಷಗಾನ ಮೌಖ್ಯದ ಓಲೆ ಭಾಗ 4. 11:30 ತುಳು ಕಾರ್ಯಕ್ರಮ, ತುಳು ನಾಟಕ ಹರಿಣಿ ಕಲಾವಿದರು ಇವರಿಂದ. 12:00 ತುಳು ಹಾಡುಗಳು. 12:30 ಬಾವಲಹರಿ. 1:00 ಜನಪದ ಹಾಡುಗಳು. 1:30 ನಮ್ಮ ಸಂವಿಧಾನ. 2:00 ಕೊಂಕಣಿ ಕಾರ್ಯಕ್ರಮ. 2:30 ಬಹುಭಾಷಾ ಹಾಡುಗಳು ಮರುಪ್ರಸಾರ. 3:00 ಕಲಾ ಸಾರಂಗ್. 4:00 ಊರು ಕೇರಿ. 5:00 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಕಾರ್ಯಕ್ರಮದ ಪ್ರಸಾರ. 6:00 ರೇಡಿಯೋ ಸಂಜೆ. 7:00 ತುಳು ಕಾರ್ಯಕ್ರಮ. 7:30 ಕನ್ನಡ ಕಾರ್ಯಕ್ರಮ. 8:00 ಯಕ್ಷಗಾನ ಮರುಪ್ರಸಾರ. 8:30 ಹಳೆಯ ಜನಪ್ರಿಯ ಹಾಡುಗಳ ಕಾರ್ಯಕ್ರಮ, ಎಂದೂ ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ರೋಸ್ವೀರಾ ಡಿಸೋಜಾ, ವಿಭಾಗ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
1: ಪ್ರಿಯ ಕೇಳುಗರೆ, ಸಂವಿಧಾನ ಅರಿವು ಕಾರ್ಯಕ್ರಮದ 4ನೇ ಆವೃತ್ತಿ ಇದು. ಇದೀಗಲೇ ನಾವು ಸಂವಿಧಾನದ ಪ್ರಸ್ತಾವನೆ, ಪ್ರಿಯಾಂಬಲ್ ಅಂತ ಹೇಳ್ತೀವಿ ನಾವು ಆಂಗ್ಲ ಭಾಷೆಯಲ್ಲಿ, ಸಂವಿಧಾನದ ರಚನಾ ಮೂಲ ಹಾಗೂ ಬೆಳವಣಿಗೆ, ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶನ ತತ್ವಗಳ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ. ಇದೀಗಲೇ ನಾವು ಅರ್ಥ ಮಾಡಿಕೊಂಡ ಪ್ರಕಾರ ನಮ್ಮ ಸಂವಿಧಾನ ಮೂಲತವಾಗಿ 395 ಅನುಚ್ಛೇದಗಳನ್ನು, 22 ಭಾಗಗಳನ್ನು ಒಳಗೊಂಡಿತ್ತು. ತಿದ್ದುಪಡಿಗಳ ಮೂಲಕ 448 ಅನುಚ್ಛೇದಗಳನ್ನು ಹಾಗೂ 25 ಭಾಗಗಳನ್ನು ಈಗ ಹೊಂದಿದೆ. ಈ ಸಂವಿಧಾನವು ನಮಗೆ ವಿವಿಧ ಹಕ್ಕುಗಳನ್ನು ಹಾಗೂ ಸವಲತ್ತುಗಳನ್ನು ಕೊಟ್ಟಿದೆ. ಸಂವಿಧಾನವು ಎಲ್ಲರನ್ನು ಸಮಾನರಾಗಿ ಕಾಣುವ, ಎಲ್ಲರನ್ನೂ ಸಮಾನವಾಗಿ ಗೌರವಿಸುವ ಒಂದು ವಿಶಿಷ್ಟ ದಾಖಲೆ. ಇದು ನಮ್ಮ ದೇಶದ ಮೂಲ ಕಾನೂನು, ಸುಪ್ರೀಂ ಲಾ ಆಫ್ ದ ಲ್ಯಾಂಡ್ ಅಂತ ಹೇಳ್ತೀವಿ ನಾವು. ನಮ್ಮ ಸಂವಿಧಾನ ರಚನಾ ಸಮಿತಿ ಅಲ್ಪಸಂಖ್ಯಾತರ ಅಗತ್ಯಗಳನ್ನು ಸಮರ್ಪಕವಾಗಿ ಪ್ರತಿನಿಧಿಸಿದೆ. ಈ ಸಂವಿಧಾನ ರಚನಾ ಸಭೆಯಲ್ಲಿ 15 ಮಹಿಳೆಯರು ಸದಸ್ಯರಾಗಿದ್ದರು ಎಂಬುದು ಅಷ್ಟೇ ಗಮನಾರ್ಹ. ಇವರು ಅಮ್ಮು ಸ್ವಾಮಿನಾಥನ್, ದಾಕ್ಷಾಯಿನಿ ವೇಲಾಯುದ್ದನ್, ಬೇಗಂ ಐಜಾಜ್ ರಸೂಲ್, ದುರ್ಗಾಬಾಯಿ ದೇಶ್ಮುಖ್, ಅನ್ಸಾ ಜೀವರಾಜ್ ಮೆಹ್ತಾ, ಕಮಲಾ ಚೌಧುರಿ, ಲೀಲಾ ರಾಯ್, ಮಾಲತಿ ಚೌಧುರಿ, ಪೂರ್ಣಿಮಾ ಬ್ಯಾನರ್ಜಿ, ರಾಜ್ಕುಮಾರಿ ಅಮೃತ್ ಕೌರ್, ರೇಣುಕಾ ರಾಯ್, ಸರೋಜಿನಿ ನಾಯ್ಡು, ಸುಚೇತಾ ಕೃಪಲಾನಿ, ವಿಜಯಲಕ್ಷ್ಮಿ ಪಂಡಿತ್, ಅನ್ನಿ ಮಸ್ಕರೇನ್ ಇವರು. ನಮ್ಮ ಕರ್ನಾಟಕದಿಂದ ಅನೇಕ ಮಹನೀಯರು ನಮ್ಮ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಿದ್ದರು. ಕೆಲವರ ಹೆಸರನ್ನು ಹೇಳುವುದಾದರೆ ಕೆಸಿ ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಕೃಷ್ಣಮೂರ್ತಿ ರಾವ್, ಎಚ್ ಸಿದ್ದವೀರಪ್ಪ, ಎಸ್ ನಿಜಲಿಂಗಪ್ಪ ಇವರುಗಳು. ಪ್ರತ್ಯೇಕವಾಗಿ ಕರ್ನಾಟಕದ ಬಿಎನ್ ರಾವ್ ಸಾಂವಿಧಾನಿಕ ಸಲಹೆಗಾರನಾಗಿ ಸಂವಿಧಾನದ ರಚನೆಗೆ ವಿಶೇಷ ಕೊಡುಗೆ ಕೊಟ್ಟವರಾಗಿದ್ದಾರೆ. ನಮ್ಮ ಸಂವಿಧಾನವು ನಮಗೆ ವೈಯಕ್ತಿಕ ಸ್ವಾತಂತ್ರ್ಯವನ್ನು ನೀಡುತ್ತದೆ. ರಾಜಕೀಯ, ಶೈಕ್ಷಣಿಕ, ಆರ್ಥಿಕ, ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟಿದೆ. ಭಾಗ 3ರಲ್ಲಿ ನಾವು ನಮ್ಮ ಮೂಲಭೂತ ಹಕ್ಕುಗಳನ್ನು ಹಾಗೂ ಭಾಗ 4ರಲ್ಲಿ ರಾಜ್ಯಕ್ಕೆ ನಮ್ಮ ಸಂವಿಧಾನ ವಿಧಿಸಿದ ಸಕಾರಾತ್ಮಕ ದೃಢೀಕರಣವನ್ನು ಕಾಣುತ್ತೇವೆ. ನಮ್ಮ ಸಂವಿಧಾನ ಮೌಲ್ಯಗಳು ಎಲ್ಲರ ಸಮಾನತೆಗೆ, ಎಲ್ಲರ ಗೌರವಕ್ಕೆ, ಎಲ್ಲರ ಅಭ್ಯುದಯಕ್ಕೆ, ಆ ಚಿಂತನೆಗೆ ವಿಶೇಷ ಕೊಡುಗೆ ನೀಡಿದೆ. ಪ್ರತ್ಯೇಕವಾಗಿ ಲಿಂಗ ಸಮಾನತೆ, ವ್ಯಕ್ತಿ ಸ್ವಾತಂತ್ರ್ಯ, ವಿಕೇಂದ್ರೀಕರಣ, ಸಾಮಾಜಿಕ ನ್ಯಾಯ, ಈ ಎಲ್ಲ ಮೌಲ್ಯಗಳಿಗೆ ನಮ್ಮ ಸಂವಿಧಾನ ನೀಡಿದ ಚೇತನ ಅಪಾರ. ಇವತ್ತಿನ ಆವೃತ್ತಿಯಲ್ಲಿ ನಾವು ಮೂಲಭೂತ ಕರ್ತವ್ಯಗಳ ಬಗ್ಗೆ, ಅಂದರೆ ನಮಗೆ ಇತ್ತ ಬಾಧ್ಯತೆ ಬಗ್ಗೆ ತಿಳಿದುಕೊಳ್ಳೋಣ. ಸಂವಿಧಾನದ ಭಾಗ 4A, ನಮ್ಮ ಬಾಧ್ಯತೆಗಳು ಅಂದರೆ ನಮ್ಮ ಮೂಲಭೂತ ಕರ್ತವ್ಯಗಳ ಬಗ್ಗೆ ನಮಗೆ ತಿಳಿಸುತ್ತದೆ. ಸಂವಿಧಾನ ರಚನಾ ಸಂದರ್ಭದಲ್ಲಿ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಯಾವುದೇ ಉಪಬಂಧಗಳು ಇದ್ದಿಲ್ಲ. 1975 ಘೋಷಿತವಾದ ಆಂತರಿಕ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸುವ ಅಗತ್ಯ ಕಂಡುಬಂತು. ಹಾಗಾಗಿ ಸರ್ದಾರ್ ಸ್ಮರಣ್ ಸಿಂಗ್ ನೇತೃತ್ವದಲ್ಲಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ಶಿಫಾರಸು ಮಾಡಲು ಸಮಿತಿಯೊಂದು ರಚಿತವಾಯಿತು. ಈ ಸಮಿತಿಯು ಮೂಲಭೂತ ಕರ್ತವ್ಯಗಳ ಅಧ್ಯಾಯವನ್ನು ಸೇರಿಸುವ ಅಗತ್ಯತೆಯನ್ನು ಅನುಮೋದಿಸಿತು. ನಮ್ಮ ಹಕ್ಕುಗಳ ಜೊತೆಗೆ ನಮ್ಮ ಬಾಧ್ಯತೆಗಳು, ಅಂದರೆ ನಾವು ಅನುಸರಿಸಬೇಕಾದ ಕರ್ತವ್ಯಗಳನ್ನು ನಾವು ಭಾರತೀಯ ನಾಗರಿಕರು ಅರಿಯಬೇಕು, ಅನುಸರಿಸಬೇಕು ಎಂಬುದು ಈ ಸಮಿತಿಯ ಅನಿಸಿಕೆಯಾಗಿತ್ತು. ಇದಕ್ಕನುಗುಣವಾಗಿ 1976 ಅಂದರೆ 42ನೆಯ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳ ಭಾಗ 4A ನಮ್ಮ ಸಂವಿಧಾನಕ್ಕೆ ಸೇರಿಸಲ್ಪಟ್ಟಿತು. ನಾವೆಲ್ಲ ನಮ್ಮ ಹಕ್ಕುಗಳ ಬಗ್ಗೆ ಉಲ್ಲೇಖಿಸಿ ಒತ್ತುಕೊಟ್ಟು ಮಾತಾಡುವುದು ಸಹಜ. ಆದರೆ ನಮ್ಮ ಕರ್ತವ್ಯ ಬಾಧ್ಯತೆ ಬಗ್ಗೆ ನಮ್ಮ ಅಳುಕು ಹಾಗೂ ಪ್ರಜ್ಞಾಶೀಲತೆ ಸಾಮಾನ್ಯವಾಗಿ ಕಡಿಮೆಯೇ ಎಂದು ಹೇಳಬಹುದು. ನಮ್ಮ ಹಕ್ಕಿನ ಪ್ರಾಬಲ್ಯದಷ್ಟೇ ನಮ್ಮ ಕರ್ತವ್ಯದ ಪ್ರಾಬಲ್ಯ ಸರಿತೂಗಿದರೆ ನಮ್ಮ ಸಾಮಾಜಿಕ ಸಾಮರಸ್ಯವು ಬಲವಾಗುತ್ತದೆ, ಅಥವಾ ನಮ್ಮ ಸಮಾಜದ ಸಾಮರಸ್ಯದಿಂದ ನಮ್ಮ ಹಕ್ಕುಗಳನ್ನು ಚಲಾಯಿಸುವುದು ಸುಲಭ. ನಾವು ಪ್ರತಿಯೊಬ್ಬರೂ ಸಮಾಜದಲ್ಲಿ ನಮ್ಮ ಪಾಲಿನ ಕರ್ತವ್ಯ ಹೊಣೆಗಾರಿಕೆಗಳನ್ನು ನಿರ್ವಹಿಸಿದಾಗ ಮಾತ್ರ ನಮ್ಮ ದೇಶ ಮತ್ತು ಸಮಾಜ ಗೌರವಯುತವಾಗಿ ನಡೆದುಕೊಳ್ಳಬಹುದು. ನಾನು ನನ್ನ ವಿದ್ಯಾರ್ಥಿಗಳಿಗೆ ಯಾವಾಗಲೂ ಹೀಗೆ ಹೇಳುವುದುಂಟು, ನೀವು ನಿಮ್ಮ ಕೈಯನ್ನು ಮುಂದಕ್ಕೆ ಬೀಸುತ್ತಿದ್ದೀರಿ ಎಂದುಕೊಳ್ಳುವ. ನೀವು ಬೀಸಿಕೊಳ್ಳುತ್ತಿರುವುದು ನಿಮ್ಮ ಕೈಯಲ್ಲವೇ, ನಿಮಗೆ ಅದರ ಸ್ವಾತಂತ್ರ್ಯವಿದೆ. ಆದರೆ ಆ ನಿಮ್ಮ ಕೈಯನ್ನು ನೀವು ಅತಿಯಾಗಿ ಬೀಸಿದರೆ ಈ ಕೈಯು ಇನ್ನೊಬ್ಬರ ಮೂಗಿಗೆ ತಾಗುವುದು ಖಂಡಿತ. ಆಗ ಆ ಇನ್ನೊಬ್ಬ ಸುಮ್ಮನಿರಬೇಕೇ? ಇಲ್ಲ, ಯಾಕೆಂದರೆ ನಿಮ್ಮ ಈ ವರ್ತನೆ ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟು ಮಾಡುತ್ತದೆ. ಅಂದರೆ ನಿಮ್ಮ ನೆರೆಯವರ ಸ್ವಾತಂತ್ರ್ಯ ನಿಮ್ಮ ಕೈಯಲ್ಲಿದೆ, ಅಥವಾ ನನ್ನ ನೆರೆಯವರ ಸ್ವಾತಂತ್ರ್ಯ ನನ್ನ ಕೈಯಲ್ಲಿದೆ. ಏಕೆಂದರೆ ಸಮಾಜದಲ್ಲಿ ಓರ್ವ ವ್ಯಕ್ತಿಯ ಕರ್ತವ್ಯ ಉಳಿದವರ ಹಕ್ಕಿನ ಸ್ಥಿತಿಯಾಗುತ್ತದೆ. ನಿದರ್ಶನಗೆ, ನಾನು ನನ್ನ ವಿದ್ಯಾರ್ಥಿಗಳಿಗೆ ಪಾಠ ಮಾಡದೆ ಸಮಯ ವ್ಯಯ ಮಾಡಿದರೆ ನಾನು ವಿದ್ಯಾರ್ಥಿ ಹಕ್ಕಿಗೆ ಚ್ಯುತಿ ತಂದ ಹಾಗೆ. ಪಾಲಕರು, ತಂದೆ ತಾಯಿಯರು ಅವರ ಮಕ್ಕಳಿಗೆ ಶಿಕ್ಷಣದ ಅವಕಾಶ ಕೊಡದಿದ್ದರೆ ಅದು ಅವರ ಹಕ್ಕಿಗೆ ಚ್ಯುತಿ ತಂದ ಹಾಗೆ. ಸಂವಿಧಾನದ 86ನೇ ತಿದ್ದುಪಡಿ ಅಧಿನಿಯಮ 2002 ಪ್ರಕಾರ ಎಲ್ಲ ತಂದೆ ತಾಯಿ ಅಥವಾ ಪಾಲಕರು 6-14 ವರ್ಷಗಳ ಅವರ ಮಕ್ಕಳಿಗೆ ಶಿಕ್ಷಣದ ಅವಕಾಶವನ್ನು ಒದಗಿಸುವುದು ಅವರ ಮೂಲಭೂತ ಕರ್ತವ್ಯವೆಂದು ವಿಧಿಸಿದೆ. ನಲ್ಮೆಯ ಕೇಳುಗರೆ, ಸಂವಿಧಾನದ ಭಾಗ 4A ಅನುಚ್ಛೇದ 51A ಇದರಲ್ಲಿ ಸಂಯೋಜಿತವಾದ ಮೂಲಭೂತ ಕರ್ತವ್ಯಗಳನ್ನು ನಾವು ಅನುಸರಿಸುವುದು ಅಗತ್ಯವಲ್ಲವೇ? ಹಾಗಾದರೆ ಈ ಕರ್ತವ್ಯಗಳು ಯಾವುವು? ಮೊದಲನೆಯದಾಗಿ, ಸಂವಿಧಾನವನ್ನು ಅನುಸರಿಸುವುದು ಹಾಗೂ ಅದರ ಆದರ್ಶಗಳನ್ನು, ಸಂಸ್ಥೆಗಳನ್ನು, ರಾಷ್ಟ್ರಧ್ವಜ ಹಾಗೂ ರಾಷ್ಟ್ರಗೀತೆಯನ್ನು ಗೌರವಿಸುವುದು, ಇದು ನಮ್ಮ ಮೊದಲ ಮೂಲಭೂತ ಕರ್ತವ್ಯ. ನಮ್ಮ ರಾಷ್ಟ್ರೀಯ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸ್ಫೂರ್ತಿದಾಯಕವಾಗಿದ್ದ ಉದಾತ್ತ ಆದರ್ಶಗಳನ್ನು ಗೌರವಿಸುವುದು ಮತ್ತು ಅನುಸರಿಸುವುದು ಎರಡನೆಯ ಮೂಲಭೂತ ಕರ್ತವ್ಯ. ನಾನು ಆಗಲೇ ಹೇಳಿದಂತೆ ಈ ಎಲ್ಲ ಮೂಲಭೂತ ಕರ್ತವ್ಯಗಳು ನಮ್ಮ ಸಂವಿಧಾನದಲ್ಲಿ ಭಾಗ 4A ಅನುಚ್ಛೇದ 51A ಇದರಲ್ಲಿ ಕ್ರೋಢೀಕೃತವಾಗಿವೆ. ಮೂರನೆಯದಾಗಿ, ಭಾರತದ ಸಾರ್ವಭೌಮತೆಯನ್ನು, ಐಕ್ಯತೆಯನ್ನು ಮತ್ತು ಅಖಂಡತೆಯನ್ನು ಎತ್ತಿಹಿಡಿಯುವುದು ಮತ್ತು ಸಂರಕ್ಷಿಸುವುದು, ಅಂದರೆ ಭಾರತದ ಐಕ್ಯತೆಗೆ ಅನುಗುಣವಾಗಿ ನಮ್ಮ ವರ್ತನೆ ಇರುವಂಥದ್ದು. ನಾಲ್ಕನೆಯದಾಗಿ, ದೇಶವನ್ನು ರಕ್ಷಿಸುವುದು ಮತ್ತು ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ಕರೆ ಬಂದಾಗ ಹಾಗೆ ಮಾಡುವುದು. ಐದನೆಯದು, ಧಾರ್ಮಿಕ, ಭಾಷಾ ಮತ್ತು ಪ್ರಾದೇಶಿಕ ಅಥವಾ ಜಾತಿ ಪಂಗಡಗಳ ಭಿನ್ನತೆಯಿಂದ ಅತೀತವಾಗಿ ಭಾರತದ ಎಲ್ಲ ಜನತೆಯಲ್ಲಿ ಸಾಮರಸ್ಯವನ್ನು ಮತ್ತು ಸಮಾನ ಭಾತೃತ್ವದ ಭಾವನೆಯನ್ನು ಬೆಳೆಸುವುದು ಮತ್ತು ಸ್ತ್ರೀಯರ ಗೌರವಕ್ಕೆ ಕುಂದುಂಟು ಮಾಡುವ ಆಚರಣೆಗಳನ್ನು ಬಿಟ್ಟು ಬಿಡುವುದು. ಆರನೆಯದು, ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಭವ್ಯ ಪರಂಪರೆಯನ್ನು ಗೌರವಿಸುವುದು ಹಾಗೂ ಕಾಪಾಡುವುದು, ಅಂದರೆ ನಮ್ಮ ವಿವಿಧತೆಯನ್ನು ಗೌರವಿಸುವುದು. ಏಳನೆಯದಾಗಿ, ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ವನ್ಯಜೀವಿಗಳು ಸೇರಿದಂತೆ ನೈಸರ್ಗಿಕ ಪರಿಸರವನ್ನು ಸಂರಕ್ಷಿಸುವುದು ಹಾಗೂ ಅಭಿವೃದ್ಧಿಗೊಳಿಸುವುದು ಮತ್ತು ಪ್ರಾಣಿಗಳಿಗೆ ಅನುಕಂಪ ತೋರಿಸುವುದು. ಎಂಟನೆಯದು, ವೈಜ್ಞಾನಿಕ ಮನೋಭಾವನೆ, ಮಾನವೀಯತೆ, ಜಿಜ್ಞಾಸೆಯ ಮತ್ತು ಸುಧಾರಣೆಯ ಪ್ರವೃತ್ತಿ, ಇವುಗಳನ್ನು ಅಭಿವೃದ್ಧಿಗೊಳಿಸುವುದು. ಒಂಬತ್ತನೆಯದಾಗಿ, ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು. ಹತ್ತನೆಯದಾಗಿ, ರಾಷ್ಟ್ರವು ನಿರಂತರವಾಗಿ ಸಾಧನೆ ಮತ್ತು ಸಿದ್ಧಿಯ ಉನ್ನತ ಮಟ್ಟಗಳನ್ನು ತಲುಪಲು ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಯ ಎಲ್ಲ ಕಾರ್ಯಕ್ಷೇತ್ರದ ಉನ್ನತಿಗಾಗಿ ಶ್ರಮಿಸುವುದು, ಅಂದರೆ ರಾಷ್ಟ್ರದ ಸಾಧನೆ ನಮ್ಮೆಲ್ಲರ ಕರ್ತವ್ಯ ಕೂಡ. 11ನೆಯದು, ಈ ಮೊದಲೇ ಹೇಳಿದಂತೆ 86ನೇ ತಿದ್ದುಪಡಿ ಅಧಿನಿಯಮ 2002 ಪ್ರಕಾರ ಮಕ್ಕಳ ತಂದೆ ತಾಯಿಗಳು ಅಥವಾ ಪೋಷಕರು 6-14 ವರ್ಷದೊಳಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣದ ಅವಕಾಶಗಳನ್ನು ಕಲ್ಪಿಸಿಕೊಡುವುದು. ಕೇಳುಗರೆ, ಇದು ನಮ್ಮ ಮೂಲಭೂತ ಕರ್ತವ್ಯಗಳು. ನಮ್ಮ ದೇಶದ ಬೆಳವಣಿಗೆಗೆ, ಸಾಮರಸ್ಯಕ್ಕೆ, ಹೊಂದಾಣಿಕೆಗೆ ನಾವು ಪಾಲಿಸುವ ಕರ್ತವ್ಯಗಳು ಬಹಳ ಗಣನೀಯ ಪಾತ್ರವನ್ನು ವಹಿಸುತ್ತವೆ. ಈ ಮೂಲಭೂತ ಕರ್ತವ್ಯಗಳು ಮೂಲಭೂತ ಹಕ್ಕಿನಾಗೆ ನ್ಯಾಯಾಲಯದ ಮೂಲಕ ಜಾರಿಗೊಳಿಸಲು ಬಾರದು, ಆದರೆ ಇದು ನಮ್ಮ ನೈತಿಕ ಕಟ್ಟುಪಾಡು. ಇದನ್ನು ಅನುಸರಿಸುವುದು ನಮ್ಮೆಲ್ಲರ ಕರ್ತವ್ಯ. ಪ್ರೀತಿಯ ಕೇಳುಗರೆ, ಇದಿಷ್ಟು ನಮ್ಮ ಮೂಲಭೂತ ಕರ್ತವ್ಯಗಳ ಬಗ್ಗೆ. ಮೂಲಭೂತ ಹಕ್ಕುಗಳು, ರಾಜನಿರ್ದೇಶನ ತತ್ವಗಳು, ಮೂಲಭೂತ ಕರ್ತವ್ಯಗಳು, ಇವುಗಳ ಬಗ್ಗೆ ಬಹುಶಃ ಕೆಲವೊಂದು ವಿಚಾರಗಳನ್ನು ಮುಂದಿನ ಆವೃತ್ತಿಯಲ್ಲಿ ನಾನು ನಿಮ್ಮೊಂದಿಗೆ ಹಚ್ಚಿಕೊಳ್ಳಲು ಇಷ್ಟಪಡುತ್ತೇನೆ. ಇನ್ನೊಂದು ಆವೃತ್ತಿಯಲ್ಲಿ, ಅಂದರೆ ಬರುವ ವಾರ, ನಿಮ್ಮನ್ನು ಉದ್ದೇಶಿ ಮಾತನಾಡಿದ್ದಾರೆ ಡಾಕ್ಟರ್ ಶಕೀಲ ಹೆಗ್ಡೆ, ನಮ್ಮದೇ ವಿಭಾಗದವರು. ಅವರು ನಿಮಗೆ ನಮ್ಮ ರಾಜ್ಯದ ಆಡಳಿತ ಹೇಗೆ ನಡೆಯುತ್ತದೆ, ನಮ್ಮ ರಾಷ್ಟ್ರದ ಆಡಳಿತ ಹೇಗೆ ನಡೆಯುತ್ತದೆ, ಕಾರ್ಯಾಂಗದ ಕೆಲಸವೇನು, ಇದರೆಲ್ಲ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಪ್ರೀತಿಯ ಕೇಳುಗರೇ, ಇವತ್ತು ನೀವು ಮೂಲಭೂತ ಕರ್ತವ್ಯಗಳ ಬಗ್ಗೆ ಅರಿತುಕೊಂಡಿದ್ದೀರಾ? ಇದನ್ನು ನಿಮ್ಮ ಪರಿಚಯಸ್ಥರಲ್ಲಿ ಮಾತಾಡಿ ಅವರಿಗೂ ಇದರ ಅರಿವನ್ನು ನೀಡಿ ಎಂದು ಹೇಳುತ್ತಾ ನಮ್ಮ ಇಂದಿನ ಆವೃತ್ತಿ ಮುಗಿಸೋಣ. ಧನ್ಯವಾದಗಳು.
0: ಇಷ್ಟವರೆಗೆ ನಮ್ಮ ಸಂವಿಧಾನ ಡಾಕ್ಟರ್ ರೋಸ್ವೀರಾ ಡಿಸೋಜಾ ಇವರ ಪ್ರಸ್ತುತಿಯನ್ನು ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.
2: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
3: ಸಂಗಮ ಸಂಗಮ ಅನುರಾಗ ಸಂಗ ಸಂಗಮ.
4: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
2: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
4: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364240949. ತಪ್ಪದೆ ಕೇಳಿ. ಇದು ರೇಡಿಯೋ ಸಾರಂಗ್ 107.8 FM.
5: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
6: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜ್ಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
5: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
7: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.

0: ಮಾಯ್ ಪಪ್ಪ ಜಗ ಈ ಫಿಕ್ಸೆಡ್ ಜೊಲ್ಲ ಪೈಸೆ ಮಣಿ ಅಸ್ತದ್ಗೆ ಬ್ಯಾಂಕ್ ಅಂತ
1: ಪೈಸೆ ಕಂಚರೆ ತುಮಿ ದಿಲರ್ ಮಾತ್ ನಮ್ ಚಲಗೆ ಪೈಸೆ ಅಷ್ಟೇ ತುಮ್ ಚಲಗೆ ಈ ಸರ್ತನ ಮುಂಟತ್ ಶಂಬರ್ ಕೋಯಿಲ್ ಗಾ ದೋಸನ ತೇ ಪಾವನಂಗಿ ಮುಣೋನು
2: ಪಪ್ಪ ಇಲ್ಲ ಅಸ್ತ ತೇ ಪಪ್ಪನ ಮಾಂಚನ ಅವರ್ ಫಿಕ್ಸೆಡ್ ದೋರ್ನು ನತ್ರ ಹಂಗೋ ಮೆನಿ ಕೇಲೆ
0: ತುಕ ಕಿದ್ದಾಗೆ ಪೈಸೆ ಜೇವತಾಯ್ ಕತಾಯ್ ಗರ್ಸ ಹಣಿ ಕಿದ್ದಾಗ ತುಕ
1: ಜೋಲರ್ ಕೆಲರ್ ಕೂತ್ ಪೌತಾಯ ರೇ ಪೈಸೆ ನಾ ತಗ್ಗೆ ಕರ್ಸಾಕ ಹೋಗ್ತಾ ಕರ್ಸೆ ಮಣಿ ನಾ ಕೈ ಪೈಸಾಂಕ
0: ಓ ಆತ ತುಜ ಮೋನ್ ಪಣ ಕರ್ಚ ಮನ ತುಕ ಟೆನ್ಷನ್ ಗಿ ಕಂತ ಕರಿ ನಾಕ ತೋ ಶಿಬಾಟ ಸನಗಿ ತೋ ಕರ್ತಲು
1: ವೈ ವೈ ಶಿಬಾಟ ಸ ವಾನ್ ಟ್ಯಾಕ್ ಶಿಬಾಟ್ ನಾ ಮಾಯ್ ಕೊಳಂ ಮಾ ಶಿಬಾಟ್ ನಿಗಿ
2: ಮಾಯ್ ತುಚಿಕ್ಕೆ ಹೋಗೆ ರಾವ್ ಬಳೆಯ ಬಾಬಾ ಬೊಂಬೈ ತಾವ್ ನಾಯಿಲ್ಲ ಮಾತ್ರ ತಕ ಸರ್ ಟೆನ್ಷನ್ ದಿನಕ ತುಚಿಕ್ಕೆ ಹೋಗೆ ರಾವ್
0: ತೇಪು ರಾಸುಂದಿ ಅವನಿ ತು ಇಗರ್ ಜೇಡ ವಸ್ತುನಯ್ಯ ಅಡಿ ಪದ್ರ ಬಾಕ್ ಬೀಳೋನು ಉಲೋನಿಯೇ ನಿಸಾಜ ವಿಶ್ವಾಸ ಏ

0: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
1: ಅನುಸಂಧಾನ ಸೆ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೆ ಹಮಾರಾ ಮಂತ್ರ ಬನ್ ಚುಕಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
2: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
3: ಸಂಗಮ ಸಂಗಮ ಅನುರಾಗ ಸಂಗಮ.
4: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
2: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
4: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಸುತ್ತಮುತ್ತ ಈ ಪದ ವಿಶೇಷವಾಗಿ ನಮ್ಮ ಜೀವನದಲ್ಲಿ ಹಲವಾರು ವಿಚಾರಗಳನ್ನು ತಿಳಿಯಲು ಅವಕಾಶ ಮಾಡಿಕೊಡುತ್ತೆ. ಅಂದಾಗೆ ಶಾಲೆಯ ಅಂಗಳದಲ್ಲಿ ಒಂದು ಹೂದೋಟವಿತ್ತು. ಆ ಹೂದೋಟದಲ್ಲಿ ಹಲವಾರು ಹೂಗಳ ಗಿಡಗಳಿದ್ದವು. ಆ ಗಿಡಗಳಲ್ಲಿ ಪ್ರತಿನಿತ್ಯ ಮಕರಂದವನ್ನು ಹೀರಲು ಚಿಟ್ಟೆಗಳು, ದುಂಬಿಗಳು, ಬೇರೆ ಬೇರೆ ರೀತಿಯ ಸಣ್ಣ ಪುಟ್ಟ ಪಾತರಗಿತ್ತಿಗಳು ಬರುತ್ತಿದ್ದವು. ಚಿಟ್ಟೆಗಳ ಲೋಕ ವಿಸ್ಮಯದಿಂದ ಕೂಡಿದೆ. ಇದು ನಮ್ಮ ಬದುಕಲ್ಲಿ ಹಲವಾರು ಹೊಸತನಗಳನ್ನು ಕಲಿಸುತ್ತೆ. ಚಿಟ್ಟೆಗಳೊಂದಿಗಿನ ಪಯಣ ನಮಗೆ ಯಾವ ಸಸ್ಯ ಎಲ್ಲಿದೆ ಎಂದು ತಿಳಿಯಲು ಅನುಕೂಲ ಮಾಡಿಕೊಡುತ್ತೆ. ಅಂದಾಗಿ ಸ್ನೇಹಿತರೆ, ಇವನು ಯಾಕೆ ಈ ದಿನ ಚಿಟ್ಟೆಗಳ ಕುರಿತು ಮಾತನಾಡ್ತಾನೆ ಎಂಬ ಸಂಶಯ ನಿಮ್ಮಲ್ಲಿ ಮೂಡಿರಬಹುದು. ಅಂದಾಗೆ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಚಿಟ್ಟೆಗಳ ಬಗ್ಗೆ ನಾವು ಮನವರಿಕೆ ಮಾಡಿಕೊಳ್ಳಬೇಕಾಗಿದೆ. ಪ್ರಕೃತಿಯೊಂದಿಗೆ ಬೆಸೆದುಕೊಂಡಂತಹ ಜೀವಿಗಳಲ್ಲಿ ಚಿಟ್ಟೆ ಕೂಡ ಒಂದು. ಈ ದಿನದ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ರೋಷನ್ ಕುಲಶೇಖರ, ತಮ್ಮ ಬಾನುಲಿ ಸ್ನೇಹಿತ.

ಚಿಟ್ಟೆಗಳನ್ನು ಹುಡುಕುತ್ತಾ ಮೂಡುಬಿದ್ರೆಯ ಮಾರ್ಗವಾಗಿ ಕಾರ್ಕಳದ ಕಡೆಗೆ ನಮ್ಮ ಪಯಣವನ್ನು ನಾವು ಆರಂಭಿಸಿದೆವು. ಕಾರ್ಕಳ ಮತ್ತು ಮೂಡುಬಿದ್ರೆಯ ನಡುವಲ್ಲಿ 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಾವು ತಲುಪಿದಾಗ ಇಲ್ಲಿ ಸಮ್ಮಿಲನ್ ಶೆಟ್ಟಿಸ್ ಬಟರ್ಫ್ಲೈ ಪಾರ್ಕ್ ಇದೆ. ಈ 7.35 ಎಕರೆ ಪ್ರದೇಶದಲ್ಲಿ ಸಸ್ಯ ಸಂಕುಲಕ್ಕೆ ಅದೇ ರೀತಿ ಪ್ರಾಣಿ ವರ್ಗಕ್ಕೆ ಅಪಾರವಾದ ಸ್ಥಾನಮಾನವನ್ನು ನೀಡಲಾಗಿದೆ. ಈ ಪ್ರಕೃತಿಯಲ್ಲಿರುವ ಸಸ್ಯಗಳೊಂದಿಗೆ, ಪ್ರಾಣಿಗಳೊಂದಿಗೆ, ಜಲಚರಗಳೊಂದಿಗೆ ಮತ್ತು ಇತರ ಜೀವಿಗಳೊಂದಿಗೆ ಮಾನವ ತನ್ನದೇ ಆದ ಸಂಬಂಧವನ್ನು ಇಟ್ಟುಕೊಂಡಿದ್ದಾನೆ. ಕಣ್ಣಿಗೆ ಕಾಣುವ ಮತ್ತು ಕಣ್ಣಿಗೆ ಕಾಣದ ಜೀವಿಗಳು ಪ್ರಕೃತಿಯ ಅಭಿವೃದ್ಧಿಗೆ, ಮಾನವನ ಅಭಿವೃದ್ಧಿಗೆ ಅಪಾರ ಕೊಡುಗೆಯನ್ನು ನೀಡಿವೆ. ಈ ಬಟರ್ಫ್ಲೈ ಪಾರ್ಕಲ್ಲಿ ನಾವಂತೂ ಬೇರೆ ಬೇರೆ ಜಾತಿಯ ಚಿಟ್ಟೆಗಳನ್ನು ನೋಡಬಹುದು. ಚಿಟ್ಟೆಗಳನ್ನು ನೋಡಬೇಕಾದರೆ ಇದೊಂದು ಮೃಗಾಲಯ ಅಲ್ಲ. ಚಿಟ್ಟೆಗಳ ಪಾರ್ಕ್ನಲ್ಲಿ ಚಿಟ್ಟೆಗಳನ್ನು ಬಂಧಿಸಿ ಇಡುವುದಿಲ್ಲ. ಇಲ್ಲಿ ಹಲವಾರು ಪ್ರಭೇದದ ಮರಗಿಡಗಳಿವೆ. ಸೊ ಆ ಮರಗಿಡಗಳನ್ನು ಹುಡುಕಿಕೊಂಡು ಪಶ್ಚಿಮ ಘಟ್ಟ ವ್ಯಾಪ್ತಿಯ ಅದೇ ರೀತಿ ಭಾರತದ ಬೇರೆ ಬೇರೆ ಪ್ರದೇಶಗಳಿಂದ ಬರುವಂತಹ ಚಿಟ್ಟೆಗಳು ಇಲ್ಲಿ ಮಕರಂದವನ್ನು ಹೀರಲು, ಸಂತಾನೋತ್ಪತ್ತಿ ಮಾಡಲು ಮರಗಳನ್ನು ಅರಸಿ ಜೀವ ವೈವಿಧ್ಯಕ್ಕೆ ಮತ್ತು ಜೀವ ಸಂಕುಲಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತವೆ. ಈ ಎಲ್ಲದರ ಕುರಿತು ನಮಗೆ ತಿಳಿದಿದ್ದು ಇಷ್ಟೇ. ಆದರೆ ಈ ವಿಚಾರದ ಕುರಿತು ಸಾಕಷ್ಟು ಅಧ್ಯಯನ ಮಾಡಿರುವ ಮತ್ತು ಚಿಟ್ಟೆಗಳ ವಿಚಾರದಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡಿರುವ ಶ್ರೀ ಸಮ್ಮಿಲನ್ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಈ ದಿನದ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಅವರು ಚಿಟ್ಟೆಗಳ ವಿಸ್ಮಯ ಲೋಕದ ಕುರಿತು, ಈ ಬಟರ್ಫ್ಲೈ ಪಾರ್ಕಿನ ಕುರಿತು ನಮಗೆ ಮಾಹಿತಿಯನ್ನು ನೀಡುತ್ತಾರೆ. ಬನ್ನಿ ನಾವೆಲ್ಲರೂ ಕಿವಿಯಾಗೋಣ. ಚಿಟ್ಟೆಗಳು ಈ ಕುರಿತು ಸಾಕಷ್ಟು ಹಾಡುಗಳನ್ನು ನಾವು ಕೇಳಿದ್ದೇವೆ. ಪಾತರಗಿತ್ತಿ, ಬಟರ್ಫ್ಲೈ, ಪಿಸೋಳೆ, ಚಿಟ್ಟೆ, ಹೀಗೆ ಹಲವಾರು ಹೆಸರುಗಳಿಂದ ಕರೆಯಲ್ಪಡುವ ಈ ಒಂದು ಚಿಟ್ಟೆಗಳು ಪ್ರಕೃತಿಯಲ್ಲಿ ತನ್ನದೇ ಆದ ಕೆಲಸವನ್ನು ಮಾಡುತ್ತವೆ. ಆದರೆ ಪ್ರಸ್ತುತ ದಿನಗಳಲ್ಲಿ ಆಧುನಿಕತೆಯ ಒಂದು ಭರದಿಂದ, ನಗರೀಕರಣದ ಒಂದು ಒತ್ತಡದಿಂದ, ಅದೇ ರೀತಿ ಮನುಷ್ಯನು ಪ್ರಕೃತಿಯ ಮೇಲೆ ಎಸೆದಂತಹ ಅಥವಾ ಮಾಡಿದಂತಹ ಘನಘೋರ ಕೃತ್ಯಗಳಿಂದ ಈ ಪುಟ್ಟ ಜೀವಿ ನಮ್ಮಿಂದ ಕಣ್ಮರೆಯಾಗಿ ಬೇರೆ ಬೇರೆ ಕಡೆಗೆ ಪಲಾಯನ ಮಾಡಿದೆ. ಕೇವಲ ಚಿಟ್ಟೆಗಳು ಮಾತ್ರ ಅಲ್ಲ ಸ್ನೇಹಿತರೆ, ನಾವು ನೋಡಿರಬಹುದು ಗುಬ್ಬಚ್ಚಿಗಳು ಕೂಡ ಮೊಬೈಲ್ ಟವರ್ಗಳ ಹಾವಳಿಯಿಂದ ನಮ್ಮಿಂದ ದೂರವಾಗಿವೆ. ಆದರೆ ಈ ವಾರದ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ನಾವಂತೂ

0: ಇವತ್ತಿನ ದಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇದ್ದಾರೆ ಶ್ರೀ ಸಮ್ಮಿಲನ್ ಶೆಟ್ಟಿ. ಇವರು ಚಿಟ್ಟೆಗಳ ಕುರಿತು, ಪ್ರಕೃತಿಯ ಕುರಿತು ಆಸಕ್ತಿ ಉಳ್ಳಂಥ ವ್ಯಕ್ತಿಯಾಗಿದ್ದಾರೆ. ಸೊ ನಗುಮುಖದ ವ್ಯಕ್ತಿತ್ವ, ಅದೇ ರೀತಿ ಪ್ರಕೃತಿಯೊಂದಿಗೆ ಅವರ ಅವಿನಾಭಾವ ಸಂಬಂಧ ಹೊಂದಿದ್ದು, ವಿಶೇಷವಾಗಿ ಪ್ರಕೃತಿಯಲ್ಲಿರುವಂಥ ಪುಟ್ಟ ಪುಟ್ಟ ಜೀವಿಗಳ ಕುರಿತು ಅವರು ವಿಶೇಷ ಕಾಳಜಿ ವಹಿಸ್ತಾರೆ. ಶ್ರೀಯುತ ಸಮ್ಮಿಲನ್ ಶೆಟ್ಟಿ ಅವರೇ, ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ.
1: ನಮಸ್ತೆ.
0: ಹೇಳಿ ಸರ್, ಪ್ರಪ್ರಥಮವಾಗಿ ಚಿಟ್ಟೆ ನಮಗೆ ಕಣ್ಣಿಗೆ ಒಂದು ಮುದವನ್ನು ನೀಡುವಂಥ ಜೀವಿ. ಚಿಕ್ಕಂದಿನಲ್ಲಿ ನಾವು ಅದನ್ನು ಹಿಡಿದು ಅದನ್ನು ಕೈಯಲ್ಲಿ ಸ್ಪರ್ಶಿಸಿ ಕಟ್ಟಿಹಾಕುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದೇವೆ. ಆದರೆ ನೀವು ಈಗ ಅದೇ ಚಿಟ್ಟೆಗಳ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀರಾ, ಆ ಚಿಟ್ಟೆಗಳ ಬಗ್ಗೆ ಜಾಗೃತಿಯನ್ನು ತರ್ತಾ ಇದ್ದೀರಾ, ಈ ಕುರಿತು ನಿಮ್ಮಲ್ಲಿ ಯಾವಾಗ ಒಂದು ಅರಿವು ಮೂಡಿತು, ಚಿಟ್ಟೆಗಳ ಸಂರಕ್ಷಣೆ ಕೂಡ ನಮ್ಮ ಹೊಣೆ, ಈ ಕುರಿತು ನೀವು ಯಾವಾಗ ಕಾರ್ಯಪ್ರವೃತ್ತರಾದ್ರಿ ಹೇಳ್ಬೋದಾ ಸರ್?
1: ನಾನು BSc ಮಾಡ್ತಾ ಇರುವಾಗ ಆಳ್ವಾಸ್ ಕಾಲೇಜಿನಲ್ಲಿ ನನಗೆ ಸ್ಟಡಿ ಆಫ್ ಲೋಕಲ್ ಬಟರ್ಫ್ಲೈಸ್ ಅಂತ ಒಂದು ಪ್ರೊಜೆಕ್ಟ್ ಕೊಟ್ಟರು. ಸೊ ಅದರಿಂದ ನನಗೆ ಬಟರ್ಫ್ಲೈಸಲ್ಲಿ ಇಂಟ್ರೆಸ್ಟೆಡ್ ಡೆವಲಪ್ ಆಗಿರುವಂಥದ್ದು. ಮತ್ತು ನಾನು ಐಡೆಂಟಿಫಿಕೇಷನ್ ಪರ್ಪಸ್ಗೆ ಒಂದು ಬುಕ್ ಪರ್ಚೇಸ್ ಮಾಡಿದ್ದೆ, ಬುಕ್ ಆಫ್ ಇಂಡಿಯನ್ ಬಟರ್ಫ್ಲೈಸ್. ಭಾರತದ ಚಿಟ್ಟೆ ಮನುಷ್ಯ ಎಂದು ಖ್ಯಾತಿಯಾಗಿರುವಂತಹ ಐಸಾಕ್ ಕೆಮಿಕರ್ ಅವರ ಪುಸ್ತಕ. ಸೊ ಅದರಲ್ಲಿ ಅವರು ಚಿಟ್ಟೆ ಸಂರಕ್ಷಣೆ ಬಗ್ಗೆ ಹೇಳಿದ್ದಾರೆ. ಸೊ ಅದರಿಂದ ಇನ್ಸ್ಪೈರ್ ಆಗಿ ನಾನು ಸ್ಟಾರ್ಟ್ ಮಾಡಿರುವಂಥದ್ದು 2011 ಕೆಲವೊಂದು ಹೋಸ್ಟ್ ಪ್ಲಾಂಟ್ಸ್ಗಳು, ನೆಕ್ಟ್ ಪ್ಲಾಂಟ್ಸ್ಗಳು, ಬಟರ್ಫ್ಲೈಸ್ ಒಂದು ರೀಜನಲ್ಲಿ ಸರ್ವೈವ್ ಆಗಬೇಕಾದ್ರೆ ಅವುಗಳಿಗೆ ಒಂದು ಹೋಸ್ಟ್ ಪ್ಲಾಂಟಿನ ಅಗತ್ಯ ಇರ್ತದೆ. ಅಂದರೆ ಅವುಗಳ ಕ್ಯಾಟರ್ಪಿಲ್ಲರ್ಗಳು ಅದರ ಮೇಲೆ ಫೀಡಿಂಗ್ ಮಾಡಿ ಬದುಕುವಂಥದ್ದು, ಮತ್ತೊಂದು ನೆಕ್ಟ್ ಪ್ಲಾಂಟ್ಸಿನ ಅಗತ್ಯ ಇರುವಂಥದ್ದು. ಸೊ ಹೆಚ್ಚಿನ ಅಡಲ್ಟ್ ಬಟರ್ಫ್ಲೈಸ್ ಏನು ಹೇಳ್ತೇವೋ ಅವುಗಳು ಈ ಮಕರಂದದ ಗಿಡದ ಮೇಲೆ ಬರುವಂಥದ್ದು, ನೆಕ್ಟ್ ಪ್ಲಾಂಟ್ಸ್ ಮೇಲೆ ಬರುವಂಥದ್ದು. ಸೊ ಇದನ್ನು ನಾವು ಒಂದು ಚಿಕ್ಕ ಜಾಗದಲ್ಲಿ ಮಾಡಿದಾಗ ಅಲ್ಲಿ ಸಾಮಾನ್ಯವಾಗಿ ಚಿಟ್ಟೆಗಳು ಬರುವಂಥದ್ದು ನೋಡಿದ್ದೇವೆ. ಹಾಗೆ ನಮ್ಮ ಒಂದು ಏನು 7.35 acres ಏರಿಯಾ ಇದೆ ಅಲ್ಲ, ಅದರಲ್ಲಿ 4 acres ಸೆಕೆಂಡ್ರಿ ಫಾರೆಸ್ಟ್ ಇದೆ. ಅಂದರೆ ಹೆಚ್ಚಿನವು ಮರಗಳು ಅದರಲ್ಲಿ ಕರ್ಮರದ ಕರಿಬೋಗಿಯ ಮರಗಳು, ತುಳುವಲ್ಲಿ ಕರ್ಮರ ಅಂತ ಹೇಳ್ತೇವೆ. ಸೊ ಇದು ಕೂಡ ಇದೆ. ಮತ್ತು ಉಳಿದ ಲ್ಯಾಂಡಲ್ಲಿ ಕೂಡ ನಾವು ಬಟರ್ಫ್ಲೈಸ್ಗೆ ಬೇಕಾದಂಥ ಹೋಸ್ಟ್ ಪ್ಲಾಂಟ್ಸನ್ನು ಹಾಕಿದ್ದೇವೆ. ಮತ್ತು ನಾರ್ಮಲ್ ಆಗಿ ಏನು ನ್ಯಾಚುರಲ್ ಆಗಿ ಬೆಳೀತದೆ ಅದನ್ನು ನಾವು ಕನ್ಸ್ಯೂಮ್ ಮಾಡಿದರೆ ಅದರಷ್ಟಕ್ಕೆ ಬಟರ್ಫ್ಲೈ ಪಾಪ್ಯುಲೇಷನ್ ಸಸ್ಟೈನ್ ಆಗ್ತದೆ. ಸೊ ನಾವು ಜಾಸ್ತಿ ಏನು ಇಂಟರ್ವೀನ್ ಆಗಬೇಕಂತ ಇಲ್ಲ. ಏನು ನಮ್ಮ ಒಂದು ನೇಟಿವ್ ಪ್ಲಾಂಟ್ಸ್ ಏನು ಹೇಳ್ತೇವೋ ಅದನ್ನು ನಾವು ಹಾಗೆ ಬಿಟ್ಟರೆ ಅಲ್ಲಿ ಬಟರ್ಫ್ಲೈಸ್ಗಳು ಸಸ್ಟೈನ್ ಆಗ್ತದೆ. ಸೊ ಹಾಗೆ ಸ್ಟಾರ್ಟ್ ಮಾಡಿ ನಾವು ಸಾಧಾರಣ 7.35 acres ಲ್ಯಾಂಡನ್ನು ಬಟರ್ಫ್ಲೈಸ್ಗೋಸ್ಕರ ಈಗ ಡೆಡಿಕೇಟ್ ಮಾಡಿದ್ದೇವೆ.
0: ಓಕೆ, ಸೊ 7.35 acres ಲ್ಯಾಂಡನ್ನು ನೀವು ಬಟರ್ಫ್ಲೈ ಅಥವಾ ಚಿತ್ತೆಗಳಿಗೋಸ್ಕರ ಮೀಸಲಾಗಿಟ್ಟಿದ್ದೀರಿ. ಸೊ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ನೀವು ಆರಂಭಿಸಿದ್ರಿ. ನಾವು ರೇಷ್ಮೆ ಹುಳಗಳನ್ನು ಸಾಕಬೇಕಾದ್ರೆ ಅದರ ಲಾರ್ವವನ್ನು ತಂದು ಅಥವಾ ರೇಷ್ಮೆಗಳ ಬಗ್ಗೆ ಒಂದು ತಂದು ಸಾಕಬೇಕಾಗ್ತದೆ, ಬಟರ್ಫ್ಲೈ ಆಗೇನಾ ಅಥವಾ ಪ್ರಕೃತಿದಾಯಕವಾದದ್ದು ಇದು?
1: ನೋಡಿ, ಇದು ಬಟರ್ಫ್ಲೈಸನ್ನು ನೀವು ಕಲೆಕ್ಟ್ ಮಾಡಿ ಸಾಕುವ ಹಾಗೆ ಇಲ್ಲ, ಮತ್ತು ಅದನ್ನು ಎನ್ಕ್ಲೋಸ್ ಮಾಡಿ ಕೇಜಲ್ಲಿ ಹಾಕುವ ಹಾಗೆ ಇಲ್ಲ. ಯಾಕೆಂದರೆ ಬಟರ್ಫ್ಲೈಸ್ಗಳಿಗೆ ದೇ ಆರ್ ಪ್ರೊಟೆಕ್ಟೆಡ್. ಅಂದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಬಟರ್ಫ್ಲೈಸ್ ಕೂಡ ಕೆಲವೊಂದು ಬಟರ್ಫ್ಲೈ ಶೆಡ್ಯೂಲ್ 1 ಇರ್ತವೆ. ಸೊ ಅದನ್ನು ಹಿಡಿಯುವಂಥದ್ದು ಕ್ರೈಮ್ ಆಗ್ತದೆ, ಅದರ ಅರ್ಲಿ ಸ್ಟೇಜಸ್ಸನ್ನು ಕಲೆಕ್ಟ್ ಮಾಡುವ ಹಾಗೆ ಇಲ್ಲ. ಸೊ ನ್ಯಾಚುರಲ್ ಆಗಿ ನೀವು ಬಟರ್ಫ್ಲೈಸ್ಗಳನ್ನು ಸಂರಕ್ಷಣೆ ಮಾಡಬಹುದು. ನಿಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಏನು ಮರಗಿಡಗಳು ಬೆಳೀತೇವೆ ಅದನ್ನು ಸಂರಕ್ಷಣೆ ಮಾಡೋದ್ರಿಂದ, ಮತ್ತು ನಮ್ಮ ರೀಜನ್ಗೆ ಸಂಬಂಧಪಟ್ಟದ್ದೇ ಮರಗಿಡಗಳನ್ನು ನಾವು ಬೆಳೆಸೋದ್ರಿಂದ ಕೂಡ ಚಿಟ್ಟೆ ಸಂರಕ್ಷಣೆ ಮಾಡ್ಬೋದು. ಬಟ್ ಅದನ್ನು ಕಲೆಕ್ಟ್ ಮಾಡುವ ಹಾಗೆ ಇಲ್ಲ ಬಟರ್ಫ್ಲೈಸನ್ನು.
0: ಓಕೆ, ಸೊ ಯಾವೆಲ್ಲ ವೆರೈಟಿಯ ಬಟರ್ಫ್ಲೈಗಳಿವೆ ಚಿಟ್ಟೆಗಳನ್ನು ನೋಡ್ಬೋದು?
1: ಸೊ ಈ ಬಟರ್ಫ್ಲೈ ಪಾರ್ಕಲ್ಲಿ ನಾವು ಇಷ್ಟರವರೆಗೆ 153 ಪ್ರಭೇದದ ಚಿಟ್ಟೆಗಳನ್ನು ರೆಕಾರ್ಡ್ ಮಾಡಿದ್ದೇವೆ. ಪಶ್ಚಿಮ ಘಟ್ಟದಲ್ಲಿ ಸಾಧಾರಣ 339 ಪ್ರಭೇದಗಳಿವೆ. ಈ ಒಂದು ಪ್ರದೇಶ ಇದೊಂದು ವೆಸ್ಟರ್ನ್ ಗಾರ್ಡ್ಸಿನ ಫುಟ್ ಹಿಲ್ಸ್ ಮತ್ತು ವೆಸ್ಟರ್ನ್ ಗಾರ್ಡ್ಸ್ ಕೋಸ್ಟಲ್ ಸ್ಟ್ರಿಪ್ಪಿನ ನಡುವಲ್ಲಿ ಇರುವಂಥದ್ದು. ಸೊ ಇಲ್ಲಿ ಜಾಸ್ತಿಯಾಗಿ ಸೆಕೆಂಡ್ರಿ ಫಾರೆಸ್ಟ್ಗಳಿವೆ, ಕರ್ಮರದ ಕರಿಬೋಗಿಯ ಮರಗಳು ಜಾಸ್ತಿ ಇರುವಂಥದ್ದು. ಸೊ ಇಲ್ಲಿ ಬಟರ್ಫ್ಲೈಸ್ಗಳು ಬ್ರೀಡ್ ಮಾಡಲಿಕ್ಕೆ ಬರ್ತವೆ. ಸಾಮಾನ್ಯವಾಗಿ ಪ್ರೀ ಮಾನ್ಸೂನ್ ಶವರ್ಸ್ ಬಿದ್ದಾಗ ಬಟರ್ಫ್ಲೈಸ್ಗಳು ವಲಸೆ ಹೋಗುವಂಥದ್ದು ನಾವು ನೋಡ್ತೇವೆ. ಕೆಲವೊಂದು ಬಟರ್ಫ್ಲೈಸ್ ಅವುಗಳು ಡೆಕ್ಕನ್ ಪ್ಲ್ಯಾಟೋ ಪ್ಲೇನ್ಸ್ಗೆ ಹೋಗಿಬಿಟ್ಟು ಈಸ್ಟರ್ನ್ ಗಾರ್ಡ್ಸ್ ಹೋಗ್ಬೋದು. ಬಟ್ ಕೆಲವೊಂದು ಬಟರ್ಫ್ಲೈಸ್ ಫುಟ್ ಹಿಲ್ಸ್ಗೆ ಇಲ್ಲದ್ರೆ ವೆಸ್ಟರ್ನ್ ಗಾರ್ಡ್ಸ್ ಕೋಸ್ಟಲ್ ಸ್ಟ್ರಿಪ್ಪಲ್ಲಿ ಬಂದು ಬ್ರೀಡ್ ಮಾಡುವಂಥದ್ದು ನೋಡ್ತೇವೆ. ಇದು ಸೌತ್ ವೆಸ್ಟ್ ಮಾನ್ಸೂನ್ ಎಸ್ಕೇಪ್ ಆಗಲಿಕ್ಕೋಸ್ಕರ ಬರುವಂಥದ್ದು. ಯಾಕಂದರೆ ಕೋರ್ ವೆಸ್ಟರ್ನ್ ಗಾರ್ಡ್ಸಲ್ಲಿ ಕಂಟಿನ್ಯೂಸ್ ಮಳೆ ಇರುವ ಕಾರಣ ಬಟರ್ಫ್ಲೈಸ್ಗಳು ಜಾಸ್ತಿ ಆ್ಯಕ್ಟಿವ್ ಇರಲಿಕ್ಕೆ ಆಗುವುದಿಲ್ಲ. ಬಟರ್ಫ್ಲೈಸ್ಗೆ ಸ್ವಲ್ಪ ಹ್ಯೂಮಿಡ್ ವೆದರ್ ಬೇಕಾಗ್ತದೆ. ಸೊ ಇಲ್ಲಿ ನಾವು ಜಾಸ್ತಿ ಬಟರ್ಫ್ಲೈಸ್ ಯಾವುದೆಲ್ಲ ನೋಡ್ತೇವೆ ಅಂದರೆ ಕೆಲವು ರಿಮಾರ್ಕೆಬಲ್ ಇಲ್ಲದ್ರೆ ನೋಟಿಸಬಲ್ ಸ್ಪೀಸೀಸ್ ಹೇಳೋದಾದರೆ ಮಲಬಾರ್ ಬ್ಯಾಂಡೆಡ್ ಪಿಕಾಕ್ ನಮ್ಮ ಪಶ್ಚಿಮಘಟ್ಟಕ್ಕೆ ಮಾತ್ರ ಸೀಮಿತವಾಗಿರುವಂಥ ಚಿಟ್ಟೆ, ಗಾಮಟೆ ಮರದಲ್ಲಿ ಮೊಟ್ಟೆ ಇಡ್ತದೆ, ತುಳುವಲ್ಲಿ ಕಾವಂಟೆ ಅಂತ ಹೇಳ್ತೇವೆ. ಅದೇ ತಮಿಳ್ ಲೇಸ್ವಿಂಗ್ ಅಂತ ಒಂದು ಬಟರ್ಫ್ಲೈ ಇದೆ, ಪಶ್ಚಿಮಘಟ್ಟಕ್ಕೆ ಸೀಮಿತವಾಗಿರುವಂಥದ್ದು. ಸದನ್ ಬರ್ಡ್ವಿಂಗ್ ಎನ್ನುವ ಚಿಟ್ಟೆ ಕರ್ನಾಟಕದ ರಾಜ್ಯ ಚಿಟ್ಟೆ, ಇದು ಈಶ್ವರ ಬಳ್ಳಿಯಲ್ಲಿ ಮೊಟ್ಟೆ ಇಡ್ತದೆ. ಇದು ಕೂಡ ಸಾಮಾನ್ಯವಾಗಿ ಇಲ್ಲಿ ನೋಡಕ್ಕೆ ಸಿಗ್ತದೆ. ಕ್ಲಿಪ್ಪರ್ ಎನ್ನುವ ಬಟರ್ಫ್ಲೈ ಇಲ್ಲದ್ರೆ ಆಟಮ್ ಲೀಫ್ ಆಗಿರಲಿ, ಗ್ರಾಸ್ ಎಲ್ಲೋಸ್ಗಳಾಗಿರಲಿ, ತುಂಬ ಸಾಮಾನ್ಯವಾಗಿ ನಮಗೆ ನೋಡಲಿಕ್ಕೆ

0: ಆಗುವಂಥ ಚಿಟ್ಟೆ ತೊಜಂಕ್ ಅಂತ ಹೇಳಿದೆ ತುಳುವಲ್ಲಿ, ಸೆನ್ನಾಟೋರಾ ಇದರಲ್ಲಿ ಬ್ರೀಡ್ ಮಾಡ್ತದೆ. ಸೊ ಹೀಗೆ ಬಟರ್ಫ್ಲೈಸ್ಗಳು ದಿವಸಕ್ಕೆ ಯಾವ ನೀವು ಯಾವ ಮಂತಲ್ಲಿ ನೀವು ಬರ್ತೀರ ಅದರ ಮೇಲೆ ಡಿಪೆಂಡ್ ಆಗಿರುತ್ತದೆ. ಜೂನಿಂದ ಸೀಸನ್ ಸ್ಟಾರ್ಟ್ ಆದರೆ ಸಾಧಾರಣ ನವಂಬರ್ ತನಕ ಬಟರ್ಫ್ಲೈದು ಸೀಸನ್ ಇರುವಂಥದ್ದು. ಆಗಸ್ಟ್ ಸೆಪ್ಟೆಂಬರಲ್ಲಿ ಅದು ಪೀಕ್ ಟೈಮ್, ಸಾಧಾರಣ 60-70 ಪ್ರಭೇದಗಳನ್ನು ಒಂದು ದಿವಸದಲ್ಲಿ ನೋಡ್ಬೋದು. ಬಟ್ ಬೇರೆ ಟೈಮಲ್ಲಿ ಕೂಡ ಈಗ ಜೂನಲ್ಲಿ ಎಲ್ಲ ಬಂದರೆ ಸಾಧಾರಣ 15-20 ಪ್ರಭೇದವರೆಗೆ ನೋಡ್ಬೋದು. ಸೊ ಅದು ಅದಕ್ಕೆ ಕೂಡ ಕಂಡೀಷನ್ಸ್ ಎಲ್ಲ ಫೇವರೇಬಲ್ ಇರಬೇಕಾಗ್ತದೆ. ಅಂದರೆ ಲೈಟ್ ಜಾಸ್ತಿ ಇದ್ದರೆ ಒಳ್ಳೆ ಬಟರ್ಫ್ಲೈ ಆ್ಯಕ್ಟಿವಿಟಿಯನ್ನು ನೋಡ್ಬೋದು. ಅಂದರೆ ಈಗ ತುಂಬ ಮೋಡ ಆಗಿದ್ರೆ, ಲೈಟ್ ಇರದಿದ್ರೆ, ಆಗ ಬಟರ್ಫ್ಲೈ ಆಕ್ಟಿವಿಟಿ ಡ್ರಾಪ್ ಆಗ್ತದೆ.
1: ಬಟರ್ಫ್ಲೈಸ್ಗಳು ಅಥವಾ ಚಿಟ್ಟೆಗಳು ನಿಮ್ಮ ಒಂದು ಈ ಪ್ರದೇಶಕ್ಕೆ ಭೇಟಿ ನೀಡ್ತವೆ. ಸೊ ಈ ಒಂದು ನಿಮ್ಮ ಬಟರ್ಫ್ಲೈ ಪಾರ್ಕಿಗೆ ಬರಲಿಕ್ಕೆ ಏನಾದರೂ ರೂಪುರೇಷೆಗಳಿವೆಯಾ, ನಿಯಮಗಳಿವೆಯಾ? ಸೊ ಹೇಳಿ ಸರ್, ಇಲ್ಲಿ ಬಟರ್ಫ್ಲೈ ಪಾರ್ಕ್ನ ರೀತಿ ನಿಯಮಗಳು.
0: ಮೊದಲನೇದಾಗಿ ಬಟರ್ಫ್ಲೈಸ್ನ ಅನ್ನು ನೋಡಲಿಕ್ಕೆ ಬರುವವರು, ಅದರ ಬಗ್ಗೆ ಕಲೀಲಿಕ್ಕೆ ಬರುವವರು ಇನ್ಫಾರ್ಮ್ ಮಾಡಬೇಕು, ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ ಬುಕ್ ಮಾಡಿ ಬರಬೇಕು. ಮತ್ತು ಇನ್ನೊಂದು ಏನಂದರೆ, ಫೋಟೋಗ್ರಫಿ ಎಲ್ಲೋ ಮಾಡ್ತೇವೆ ನಾವು, ಮಾಡೋದಿಲ್ಲ ಅಂತಲ್ಲ, ಬಟ್ ಫ್ಲ್ಯಾಶ್ ಯೂಸ್ ಎಲೌಡ್ ಇಲ್ಲ. ಕೆಲವರು ಹಾರ್ಶ್ ಫ್ಲ್ಯಾಶನ್ನು ಯೂಸ್ ಮಾಡ್ಬೋದು, ಅದಕ್ಕೋಸ್ಕರ ನಾವು ಫ್ಲ್ಯಾಶನ್ನು ಯೂಸ್ ಮಾಡಲಿಕ್ಕೆ ಒಂದು ಆಪರ್ಚುನಿಟಿ ಕೊಡಲಿಲ್ಲ. ಅದಕ್ಕೋಸ್ಕರ ಮೊದಲೆಲ್ಲ ಯೂಸ್ ಮಾಡ್ತಿದ್ರು, ಬಟ್ ನಾವೊಂದು 2-3 ಇಯರ್ಸಿಂದ ಅದನ್ನು ಯೂಸ್ ಮಾಡಲಿಕ್ಕೆ ಎಲೌ ಮಾಡ್ತಾ ಇಲ್ಲ. ಮತ್ತು ಇಲ್ಲಿ ಬರುವವರು ಏನು ಉದ್ದೇಶ ಇಟ್ಟು ಬರಬೇಕಂದ್ರೆ, ಅವರು ಕೂಡ ನಾನು ಬಟರ್ಫ್ಲೈ ಬಗ್ಗೆ ಕಲಿತೇನೆ ಅನ್ನೋ ಉದ್ದೇಶದಿಂದ ಬೇಸಿಕ್ಸ್ ಹೇಳಿಕೊಡುವಂಥದ್ದು ಇಲ್ಲಿ ನಾವು ಬಟರ್ಫ್ಲೈಯ ಬಿಹೇವಿಯರ್ ಆಗಿರಲಿ, ಅದರ ಜೀವನ ಶೈಲಿ ಆಗಿರಲಿ, ಯಾವೆಲ್ಲ ಬಟರ್ಫ್ಲೈ ಯಾವೆಲ್ಲ ಮರಗಿಡಗಳನ್ನು ಮೇಲೆ ಬ್ರೀಡ್ ಮಾಡ್ತದೆ, ಸೊ ಅದರ ಇಂಪಾರ್ಟೆನ್ಸ್ ಕಲಿಯುವಂಥದ್ದು, ಬಿಹೇವಿಯರ್ ಕಲಿಯುವಂಥದ್ದು. ಸೊ ಇದರಲ್ಲಿ ಇಂಟ್ರೆಸ್ಟ್ ಇರುವವರು ಖಂಡಿತವಾಗಿ ಬರಬಹುದು. ಸೊ ಬಟರ್ಫ್ಲೈಯನ್ನು ನೋಡುವ ರೀತಿ ಚೇಂಜ್ ಆಗ್ಬೋದು. ನೀವು ನಮ್ಮ ಒಂದು ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಏನು ಪಾರ್ಟಿಸಿಪೇಟ್ ಮಾಡಿದ ನಂತರ ನೀವು ಬಟರ್ಫ್ಲೈಯನ್ನು ನೋಡುವ ರೀತಿ ಚೇಂಜ್ ಆಗ್ಬೋದು.
1: ಸೊ ಅವೇರ್ನೆಸ್ ಪ್ರೋಗ್ರಾಮ್ ಬಗ್ಗೆ ಹೇಳಿದಿರಿ ಸರ್, ಯಾವೆಲ್ಲ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡ್ತೀರಾ?
0: ಮಕ್ಕಳಿಗೆ ಈಗ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೇವೆ, ಒಂದು 2 ಗಂಟೆದು ಸೆಷನ್ ಮಾಡ್ತೇವೆ. ಅದರಲ್ಲಿ ಗೈಡೆಡ್ ಫೀಲ್ಡ್ ಟೂರ್ ಇರುತ್ತದೆ ಅವರಿಗೆ, ಅದರ ಬಿಹೇವಿಯರ್ ಏನಿರ್ತದೆ ಫೀಲ್ಡಲ್ಲಿ ಬಟರ್ಫ್ಲೈಸ್, ಅದರ ಬಗ್ಗೆ ಕಲಿಯುವಂಥದ್ದು ಮೊದಲು ಹೇಳಿದ ಹಾಗೆ ಅದರ ಹೋಸ್ಟ್ ಪ್ಲಾಂಟ್ಸ್ ಆಗಿರಲಿ, ಮತ್ತು ಅದು ಅಲ್ಲಿಂದ ರಿಟರ್ನ್ ಬಂದು ಐಡೆಂಟಿಫಿಕೇಷನ್ ಆಲ್ಸೋ, ಅಲ್ಲಿಂದ ರಿಟರ್ನ್ ಬಂದುಬಿಟ್ಟು ಪ್ರೆಸೆಂಟೇಷನಲ್ಲಿ ಪ್ರೆಸೆಂಟೇಷನ್ ವಿಡಿಯೋ ಪ್ರೆಸೆಂಟೇಷನ್ ಮುಖಾಂತರ ಬಟರ್ಫ್ಲೈಸ್ಗಳ ಒಂದು ಏನು ಬಿಹೇವಿಯರನ್ನು ಅದನ್ನು ಕೂಡ ನಾವು ಎಕ್ಸ್ಪ್ಲೇನ್ ಮಾಡ್ತೇವೆ ವಿಡಿಯೋ ಮುಖಾಂತರ, ಅದರ ಲೈಫ್ ಸೈಕಲ್ ಏನಿರ್ತದೆ ಅದರ ಬಗ್ಗೆ ಕೂಡ. ಸೊ ಬಟರ್ಫ್ಲೈಯ ರಿಲೇಟೆಡ್ ಏನು ಕ್ವಶನ್ಸ್ ಏನು ಉಂಟ ಮಕ್ಕಳಿಗೆ, ಅವರು ಇಂಟ್ರ್ಯಾಕ್ಟ್ ಮಾಡ್ಬೋದು ಮತ್ತೆ. ಸೊ ಈ ರೀತಿಯಾಗಂಥ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೇವೆ. ಇದು ಗೌರ್ಮೆಂಟ್ ಸ್ಕೂಲ್ಗೆ ಫ್ರೀ ಆಗಿರುತ್ತೆ ಈ ಅವೇರ್ನೆಸ್ ಪ್ರೋಗ್ರಾಮ್. ಬಟ್ ಪ್ರೈವೇಟ್ ಸ್ಕೂಲ್ಸ್ ಇದ್ದರೆ ಒಂದು 50 ರುಪೀಸ್ ಪೇ ಮಾಡಬೇಕಾಗ್ತದೆ, 40 ರುಪೀಸ್ ಪೇ ಮಾಡಬೇಕು ಪರ್ ಸ್ಟೂಡೆಂಟ್. ಮತ್ತು ನಾರ್ಮಲ್ ವಿಸಿಟರ್ಸ್ ಏನು ಬರ್ತಾರ ಅವರಿಗೆ ಸಾಧಾರಣ 80 ರುಪೀಸ್ ಪೇ ಮಾಡಬೇಕಾಗ್ತದೆ ಒಂದು ಸೆಷನ್ಗೆ. ಮತ್ತು ಬೇರೆ ಬೇರೆ ರೀತಿಯ ಅವೇರ್ನೆಸ್ ಪ್ರೋಗ್ರಾಮ್ ಉಂಟು. ಈಗ ನೆಕ್ಸ್ಟ್ ಬೆಳವೆ ಬಟರ್ಫ್ಲೈ ಮೀಟ್ ಅಂತ ಒಂದು ಪ್ರೋಗ್ರಾಮ್ ಆಗ್ತದೆ, ಅದರಲ್ಲಿ 5 ಬ್ಯಾಚ್ ಉಂಟು. ಅದು 3 ದಿವಸದ ಪ್ರೋಗ್ರಾಮ್ ಆಗಿರ್ತದೆ. ರಿಸೋರ್ಸ್ ಪರ್ಸನ್ಸ್ ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ಆ ಒಂದು ಬಟರ್ಫ್ಲೈ ಕಮ್ಯುನಿಟಿಯಲ್ಲಿ ಇದ್ದಾರೆ ನೋಡಿ, ಅವರ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವರನ್ನು ಕರೆಸ್ತೇವೆ. ಸೊ ಅವರ ಮುಖಾಂತರ ಅವರೊಟ್ಟಿಗೆ ಇಂಟ್ರ್ಯಾಕ್ಟ್ ಮಾಡುವಂಥದ್ದು, ಬಟರ್ಫ್ಲೈಸ್ ಬಗ್ಗೆ ಕಲಿಯುವಂಥದ್ದು ಇರ್ತದೆ. ಹಾಗೆ ಬೇರೆ ಈಗ ಫ್ರಾಗ್ ವರ್ಕ್ಶಾಪ್ ಕೂಡ ಮಾಡ್ತಾ ಇದ್ದೇವೆ. ನಾಡಿದ್ದು July 7th-8th-9th ಫ್ರಾಗ್ ವರ್ಕ್ಶಾಪ್ ಆಗ್ತಾಂಡು. ಡಾಕ್ಟರ್ ಗುರುರಾಜ ಕೆ ವಿ ಅವರು ಬರ್ತಾ ಇದ್ದಾರೆ, ಡಾಕ್ಟರ್ ವಿನೀತ್ ಕುಮಾರ್ ಅವರು ಬರ್ತಾ ಇದ್ದಾರೆ. ಸೊ ಅದು ಕೂಡ 3 ದಿವಸದ ಪ್ರೋಗ್ರಾಮ್ ಆಗಿರ್ತದೆ. ಸೊ ನೇಚರ್ಗೆ ರಿಲೇಟೆಡ್ ಎಲ್ಲ ರೀತಿಯ ಅವೇರ್ನೆಸ್ ಪ್ರೋಗ್ರಾಮ್ ಆಗ್ತದೆ. ಸ್ಪೈಡರ್ ವರ್ಕ್ಶಾಪ್ ಮಾಡಿದೆವು ಲಾಸ್ಟ್ ಡಿಸೆಂಬರ್ಗೆ, ಅದರಲ್ಲಿ ಡಾಕ್ಟರ್ ಅಭಿಜಿತ್ APC ಅಂತ ಮತ್ತು ಪ್ರಸನ್ನ ಪರಾಬ ಅಂತ ಇಬ್ಬರು ಎಕ್ಸ್ಪರ್ಟ್ಸ್ ಇದ್ದರು, ಸ್ಪೈಡರ್ ಎಕ್ಸ್ಪರ್ಟ್ಸ್. ಮತ್ತು ಹಾಗೆ ಈಗ ಫಂಗಸ್ ಅಂದರೆ ಎಸ್ಪೆಷಲಿ ಮಶ್ರೂಮ್ಸ್ ಬಗ್ಗೆ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೇವೆ. ವೈಲ್ಡಲ್ಲಿ ಮಶ್ರೂಮ್ಸ್ ಇರುವಂಥದ್ದು, ಅದರ ಡೈವರ್ಸಿಟಿ ಬಗ್ಗೆ ಐಡೆಂಟಿಫಿಕೇಷನ್, ಅದು ಕೂಡ ಒಂದು ಆಗಸ್ಟ್ಗೆ ಪ್ಲ್ಯಾನ್ ಮಾಡಿದ್ದೇವೆ. ಸೊ ಈ ರೀತಿ ಬೇರೆ ಬೇರೆ ರೀತಿಯ ಅವೇರ್ನೆಸ್, ನೇಚರ್ ರಿಲೇಟೆಡ್ ಅವೇರ್ನೆಸ್ ಪ್ರೋಗ್ರಾಮ್ ಆಗ್ತಾ ಇರ್ತದೆ.
1: ಓಕೆ, ಸೊ ಬಟರ್ಫ್ಲೈ ಪಾರ್ಕಲ್ಲಿ ಬಟರ್ಫ್ಲೈಗಳಿಗೆ ಮೊದಲ ಸ್ಥಾನ ಜಾಗ ಕೊಟ್ಟಿದ್ದೀರಿ. ಸೊ ಈ ಜಾಗ ಕೊಡಲಿಕ್ಕೆ ಕಾರಣ ಏನು ಮೊದಲನೇದಾಗಿ, ಮತ್ತು ಬಟರ್ಫ್ಲೈಗಳಿಂದ ನಮಗೇನು ಲಾಭ ಸರ್?
0: ಬಟರ್ಫ್ಲೈಸ್ ತುಂಬ ಇಂಪಾರ್ಟೆಂಟ್ ನೇಚರಲ್ಲಿ. ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಏನಂದರೆ ಅವುಗಳು ಬಯೋ ಇಂಡಿಕೇಟರ್ಸ್ ಆಗಿ ಆ್ಯಕ್ಟ್ ಮಾಡುವಂಥದ್ದು. ಅಂದರೆ ಪ್ರತಿ ಬಟರ್ಫ್ಲೈಗೂ ಅದರದ್ದೇ ಆದಂಥ ಹೋಸ್ಟ್ ಪ್ಲಾಂಟ್ ಇದೆ ಫೀಡ್ ಮಾಡಲಿಕ್ಕೆ. ಬಟರ್ಫ್ಲೈಯ ಲೈಫ್ ಸೈಕಲಲ್ಲಿ ಒಟ್ಟಿಗೆ 4 ಹಂತ ಇರುವಂಥದ್ದು, ಎಗ್, ಕ್ಯಾಟರ್ಪಿಲರ್, ಪ್ಯೂಪ ಮತ್ತು ಅಡಲ್ಟ್. ಸೊ ಈ ಕ್ಯಾಟರ್ಪಿಲರ್ಗಳು ಅವುಗಳು ಸ್ಪೆಸಿಫಿಕ್ ಆಗಿ ಅದೇ ಪ್ಲಾಂಟ್ ಮೇಲೆ ಫೀಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ಅವುಗಳು ಬಯೋ ಇಂಡಿಕೇಟರ್ಸ್. ಒಂದು ಬಟರ್ಫ್ಲೈ ಇದ್ದರೆ ಒಂದು ಫಾರೆಸ್ಟಲ್ಲಿ ಅದಕ್ಕೆ ರಿಲೇಟೆಡ್ ಪ್ಲಾಂಟ್ಸ್ ಉಂಟಂತ ಅರ್ಥ ಸಾಮಾನ್ಯವಾಗಿ. ಸೊ ಹೀಗೆ ಫಾರ್ ಎಕ್ಸಾಂಪಲ್ ನಾನೊಂದು ಮಲಬಾರ್ ಬ್ಯಾನೆಟ್ ಪಿಕಾಕ್ ಅಂತ ಬಟರ್ಫ್ಲೈಯನ್ನು ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಅದಕ್ಕೆ ಸಂಬಂಧಪಟ್ಟ ಮರ ಗಾಮಟೆ ಮರ, ಕಾವಂಟೆ, ಪೆಟ್ನೋಲಿ ಅಂತ ಹೇಳ್ತಾರೆ ಕೂಡ ತುಳುವಲ್ಲಿ. ಸೊ ಇದು ಇದರ ಈ ಮಲಬಾರ್ ಬ್ಯಾಂಡೆಡ್ ಪಿಕಾಕ್ ಇದರಲ್ಲಿ ಮಾತ್ರ ಬ್ರೀಡ್ ಮಾಡ್ತದೆ, ಇದು ಒಂದೇ ಮರದಲ್ಲಿ ಬ್ರೀಡ್ ಮಾಡುವಂಥ. ಸೊ ನೀವು ಮಲಬಾರ್ ಬ್ಯಾಂಡೆಡ್ ಪಿಕಾಕ್ ಅನ್ನು ನೋಡಿದರೆ ಅಲ್ಲಿ ಕಾವಂಟೆ ಮರ ಉಂಟ ಅಂತ ಅರ್ಥ, ಗಾಮಟೆ ಮರ ಉಂಟ ಅಂತ ಅರ್ಥ. ಸೊ ಅದಕ್ಕೋಸ್ಕರ ದೇ ಆರ್ ಬಯೋ ಇಂಡಿಕೇಟರ್ಸ್. ಸೆಕೆಂಡ್ ಏನಂದರೆ ಅವುಗಳು ಬೇರೆ ಜೀವಿಗಳಿಗೆ ಆಹಾರ ಆಗುವಂಥದ್ದು, ಹಕ್ಕಿಗಳು, ಲಿಜರ್ಡ್ಸ್, ಫ್ರಾಗ್ಸ್, ಸ್ಪ್ರೇಯಿಂಗ್ ಮ್ಯಾಂಟಿಸ್, ಹೀಗೆ ಬೇರೆ ಬೇರೆ ಜೀವಿಗಳು ಬಟರ್ಫ್ಲೈಸ್ ಮೇಲೆ ಫೀಡ್ ಮಾಡಿ ಬದುಕುವಂಥದ್ದು. ಸೊ ದೇ ಫಾರ್ಮ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಫುಟ್ವೇರ್. ಇದು ಸೆಕೆಂಡ್ ಇಂಪಾರ್ಟೆನ್ಸ್. ಥರ್ಡ್ ಏನಂದರೆ ಬಟರ್ಫ್ಲೈಸ್ಗಳು ಪರಾಗಸ್ಪರ್ಶ ಕೂಡ ಮಾಡ್ತವೆ. ಅಫ್ಕೋರ್ಸ್ ಬೀಸ್ಗಳು, ಮೇಜರ್ ಪಾಲಿನೇಟರ್ಸ್, ವ್ಯಾಸ್ಪ್ಗಳು ಆಗಿರಲಿ, ಪತಂಗಗಳು, ಮಾತ್ಸ್ ಆಗಿರಲಿ, ಬಟರ್ಫ್ಲೈಸ್ ಕೂಡ ಒಂದು ಸಿಗ್ನಿಫಿಕೆಂಟ್ ರೋಲ್ ಪ್ಲೇ ಮಾಡ್ತವೆ. ಸೊ ಇದು ಮೋರ್ ಇಂಪಾರ್ಟೆನ್ಸ್ ನೇಚರಲ್ಲಿ ಬಟರ್ಫ್ಲೈಸ್ ಇದ್ದು. ಮತ್ತು ಬಟರ್ಫ್ಲೈಸ್ ಯಾಕೆ ನಾಶ ಆಗ್ಬೋದಂದರೆ ಹ್ಯಾಬಿಟೇಟ್ ಡಿಸ್ಟ್ರಕ್ಷನ್ ಒಂದು ಮೇಜರ್ ಥ್ರೆಟ್ ಅಂತ ನಮಗೆ ಎಲ್ರಿಗೂ ಗೊತ್ತಿರುವಂಥದ್ದು. ನಾವು ಎಷ್ಟು ಕಾಡನ್ನು ನಾಶ ಮಾಡ್ತೇವೋ, ಎಷ್ಟು ನೇಟಿವ್ ವೆಜಿಟೇಷನನ್ನು ನಾವು ತೆಗಿತೇವೋ, ಅಷ್ಟು ಅದು ಲೋಕಲ್ ಫೌನಲ್ ಪಾಪ್ಯುಲೇಷನ್ಗೆ ಎಫೆಕ್ಟ್ ಆಗ್ತದೆ. ಬಟರ್ಫ್ಲೈಸ್ ಅಂತ ಬಟರ್ಫ್ಲೈಸ್ ಮಾತ್ರ ಅಲ್ಲದೆ ಟೋಟಲ್ ಫೌನಲ್ ಪಾಪ್ಯುಲೇಷನ್ಗೆ ಅದು ಎಫೆಕ್ಟ್ ಆಗುವ ಸಾಧ್ಯತೆ ಇರ್ತದೆ. ಸೊ ಇದು ಮೇಜರ್ ಥ್ರೆಟ್, ಹ್ಯಾಬಿಟೇಟ್ ಡಿಸ್ಟ್ರಕ್ಷನ್. ಸೆಕೆಂಡ್ ಏನಂದರೆ ನಾವು ಕೀಟನಾಶಕಗಳನ್ನು ಯೂಸ್ ಮಾಡುವಂಥದ್ದು, ಇನ್ಸೆಕ್ಟಿಸೈಡ್ಸ್ ಆಗಿರಲಿ, ಹರ್ಬಿಸೈಡ್ಸ್ಗಳನ್ನಾಗಿರಲಿ, ಇದು ಕೂಡ ನಾನ್ ಟಾರ್ಗೆಟೆಡ್ ಸ್ಪೀಸೀಸನ್ನು ಎಫೆಕ್ಟ್ ಮಾಡಿ ನಮ್ಮ ಒಂದು ಇಕೋಸಿಸ್ಟಮಲ್ಲಿ ಬೇಕಾದಂಥ ಜೀವಿಗಳಿಗೆ ಕೂಡ ಎಫೆಕ್ಟ್ ಆಗ್ಬೋದು. ಇದು ಸೆಕೆಂಡ್ ಥ್ರೆಟ್. ಕಾಡ್ಗಿಚ್ಚಿಂದ ಕೂಡ ಈ ಸಲ ನೋಡಿ ತುಂಬ ಕಾಡ್ಗಿಚ್ಚಿನ ನ್ಯೂಸ್ಗಳನ್ನೆಲ್ಲ ಕೇಳಿದೆ ನಾವು. ಸೊ ಇದರಿಂದ ಕೂಡ ಒಂದು ಏರಿಯಾದಲ್ಲಿ, ಆ ಒಂದು ಏರಿಯಾದಲ್ಲಿ ಏನು ಡಾರ್ಮೆಂಟ್ ಸ್ಟೇಜಲ್ಲಿ ಇರ್ಬೋದಾ, ಎಗ್ ಇಲ್ಲದ್ರೆ ಪ್ಯೂಪಾ ಇಲ್ಲದ್ರೆ ಕ್ಯಾಟರ್ಪಿಲ್ಲ, ಅದೆಲ್ಲ ವೈಪ್ ಔಟ್ ಆಗುವ ಸಾಧ್ಯತೆ, ಇನ್ಕ್ಲೂಡಿಂಗ್ ದ ಬಟರ್ಫ್ಲೈಸ್. ಸೊ ಇದೆಲ್ಲ ಥ್ರೆಟ್ಸ್ ಬಟರ್ಫ್ಲೈಸ್ಗೆ.
1: ಸೊ ನೀವು ಬಿ ಎಸ್ ಸಿ ಗ್ರ್ಯಾಜುಯೇಟ್, ಅದು ಕೂಡ ಪ್ರಕೃತಿ ಕಡೆ ನಿಮ್ಮ ಒಂದು ಆಸಕ್ತಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿದೆ. ಆರಂಭದಲ್ಲಿ ನೀವೊಂದು ಈ ಯೋಜನೆಗೆ ಕೈಯಾಗುವಾಗ ನಿಮಗೆ ಕೆಲವರು ಮೂದಲಿಸ್ಲಿಲ್ವಾ ಅಥವಾ ಹೇಳಿಲ್ವಾ ನಿಮ್ಗೆ ಯಾಕೆ ಮರಿ ಇಷ್ಟೊಂದು ಕಲಿತು ಒಂದು ದೊಡ್ಡ ಹುದ್ದೆಯಲ್ಲಿ ಇದ್ದು ಅಥವಾ ದೊಡ್ಡ ಬ್ಯಾಂಕಿಂಗ್ ಅಥವಾ ಬೇರೆ ಬೇರೆ ಸೆಕ್ಟರಿಗೆ, ಅಗ್ರಿಕಲ್ಚರ್ ಸೆಕ್ಟರ್ಗೆ ಬೇರೆ ಕಡೆ ಹೋಗಿ ಕೈ ತುಂಬ ಹಣ ಗಳಿಸ್ಬೋದು, ಯಾಕೆ ಚಿಟ್ಟೆಗಳ ಹಿಂದೆ ಬೀಳ್ತೀರಾ ಅಂತ ಏನು ಮಾತು ಬಂದಿಲ್ವಾ ಆಗಿನ ಪರಿಸ್ಥಿತಿ ಮತ್ತು ಈಗ 10 ವರ್ಷ ಜಾಸ್ತಿ ಆಯಿತು ನೀವು ಈ ಒಂದು ಪ್ರಕೃತಿಯಲ್ಲಿ ಇದ್ದು ಜೊತೆಗೆ ಚಿಟ್ಟೆಗಳ ಜೊತೆಗೆ ಇದ್ದು ಈಗ ಜನರು ನಿಮ್ಮನ್ನು ನೋಡುವ ಒಂದು ರೀತಿ ಹೇಗಿದೆ ಸರ್?
0: ಅದೇ ನಾನು ಈಗ ನಾನು ಆ್ಯಕ್ಚುಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದೆ, ಮತ್ತು ಎಮ್ ಬಿ ಎ ಟೂರಿಸಮ್ ಮಾಡಿದ್ದೇನೆ. ನಾನು ಲೆಕ್ಚರ್ ಆಗಿ ವರ್ಕ್ ಮಾಡ್ತಿದ್ದೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜಲ್ಲಿ. ಸೊ ಈಗ ಒಂದು ರಿಸೈನ್ ಮಾಡಿ ಒಂದು 7 ಇಯರ್ಸ್ ಆಯಿತು. ಅಫ್ಕೋರ್ಸ್ ನೀವು ಫಸ್ಟಿಗೆ ಅದು ಸ್ಟಾರ್ಟ್ ಮಾಡಿದಾಗ ತುಂಬ ಜನ ಹೇಳ್ತಾರೆ, ಅಂದರೆ ಅವರಿಗೆ ಗೊತ್ತಿರುವುದಿಲ್ಲ ಅಲ್ಲ. ಸೊ ಮತ್ತೆ ಅವರಿಗೆ ಅವರಿಗೆ ಅದರ ಇಂಪಾರ್ಟೆನ್ಸ್ ತಿಳಿದ ಮೇಲೆ ಅವರು ಮತ್ತೆ ಸುಮ್ಮನೆ ಇರಬಹುದು, ಯಾಕೆಂದರೆ ಇದೊಂದು ಒಂದು ಹೊಸ ಸಬ್ಜೆಕ್ಟ್ ಆಗಿರುವ ಕಾರಣ ಹೆಚ್ಚಿನವರಿಗೆ ಅದೊಂದು ಏನೋ ಚಿಕ್ಕ ವಿಷಯ ಕೂಡ ಅನಿಸ್ಬೋದು ಒಮ್ಮೆಮ್ಮೆ. ಬಟ್ ಬಟರ್ಫ್ಲೈಸ್ ಬಗ್ಗೆ ನಾವು ಬೇಸಿಕ್ ಆಗಿ ಎಸ್ಪೆಷಲಿ ಮಕ್ಕಳಿಗೆ ಹೇಳುವಂಥದ್ದು ಬಹಳ ಇದೆ. ಯಾಕೆಂದರೆ ಕಾಡು ಸಂರಕ್ಷಣೆ ಆದರೆ, ಮರಗಳ ಸಂರಕ್ಷಣೆ ಆದರೆ, ನಮ್ಮ ನೇಟಿವ್ ವೆಜಿಟೇಷನ್ ಸಂರಕ್ಷಣೆ ಆದರೆ ಮಾತ್ರ ನಾವು ಬಟರ್ಫ್ಲೈ ಪಾಪ್ಯುಲೇಷನನ್ನು ನೋಡಲಿಕ್ಕೆ ಸಾಧ್ಯ. ಸೊ ಇದು ತುಂಬ ಅಗತ್ಯ ಇರ್ತದೆ ಸಂರಕ್ಷಣೆ ಮಾಡುವಂಥದ್ದು.
1: ಸರ್, ಚಿಟ್ಟೆಯ ಜೀವಿತಾವಧಿಯ ಬಗ್ಗೆ ಏನು ಹೇಳ್ತೀರಾ ಸರ್? ಅದು ಎಲ್ಲ ಚಿಟ್ಟೆಗೆ ಒಂದೇ ರೀತಿಯ ಲೈಫ್ ಸ್ಪ್ಯಾನ್ ಇದೆಯಾ, ವರ್ಷಗಟ್ಟಲೆ ಬದುಕ್ಬೋದಾ ಅಥವಾ ದಿನಗಟ್ಟಲೆ ಬದುಕ್ಬೋದು ಏನು ಹೇಳ್ತೀರಾ?
0: ನೋಡಿ, ಬೇರೆ ಬೇರೆ ಚಿಟ್ಟೆಗಳಿಗೆ ಬೇರೆ ಬೇರೆ ಲೈಫ್ ಸ್ಪ್ಯಾನ್ ಇದೆ. ಡಿಪೆಂಡ್ ಆನ್ ದ ವೆದರ್ ಕಂಡೀಷನ್ಸ್, ಈಗ ಮತ್ತು ಫುಡ್ ಅವೈಲೆಬಿಲಿಟಿ ಕೂಡ ಬೇರೆ ಬೇರೆ ಕ್ಲೈಮೆಟಿಕ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗಿವೆ. ಸಾಮಾನ್ಯವಾಗಿ ಒಂದು ಸಾಧಾರಣ ಯಾರಿಗೂ ಇದೊಂದು ವೈಲ್ಡ್ ಗೆಸ್, ಯಾರಿಗೂ ನಿಮಗೆ ಇಷ್ಟೇ ಟೈಮ್ ಬದುಕ್ತದೆ ಈ ಬಟರ್ಫ್ಲೈ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ವೈಲ್ಡಲ್ಲಿ. ಅನ್ಲೆಸ್ ಅನ್ ಅಂಟಿಲ್ ನಾವು ಅದನ್ನು ಟ್ಯಾಗ್ ಮಾಡಿ ಅದನ್ನು ಡಾಕ್ಯುಮೆಂಟೇಷನ್ ಮಾಡಿ ಎವರೇಜ್ ಲೈಫ್ ಸ್ಪ್ಯಾನ್ ತೆಗೆಯುವಂಥದ್ದು ಮಾಡ್ಬೋದು. ಬಟ್ ನನ್ನ ಲೆಕ್ಕದಲ್ಲಿ, ನಾನು ಒಬ್ಸರ್ವ್ ಮಾಡಿದ ಲೆಕ್ಕದಲ್ಲಿ, ಸಾಧಾರಣವಾಗಿ ಒಂದು ಸದನ್ ಬರ್ಡಿಂಗ್ ಫಾರ್ ಎಕ್ಸಾಂಪಲ್ ನಾವು ತಗೊಂಡ್ರೆ ಸಾಧಾರಣ 1 ರಿಂದ 2 ತಿಂಗಳು ಬದುಕ್ಬೋದು. ಮತ್ತು ಕೆಲವೊಂದು ಚಿಟ್ಟೆಗಳು ಒಂದು ವಾರದಿಂದ 2 ವಾರ ಬದುಕ್ಬೋದು ಉಂಟು. ಅದು ನಾವು ಇಷ್ಟೇ ಒಂದು ಟೈಮ್ ಬದುಕ್ತಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಬೇರೆ ಬೇರೆ ಕಂಡೀಷನ್ಸ್ ನಮ್ಮ ಮೇಲೆ ಅದು ಹೋಗ್ತದೆ.
1: ಚಿಟ್ಟೆಗಳು ಮಾಂಸಾಹಾರಿಯ, ಸಸ್ಯಾಹಾರಿಯ ಅಥವಾ ಕೆಲವೊಂದು ಚಿಟ್ಟೆಗಳನ್ನು ಬೇರೆ ಪ್ರಾಣಿ ಪಕ್ಷಿಗಳು ತಿಂದರೆ ಅದನ್ನು ವಿಷಕಾರಿ ಆಗ್ಬೋದಾ, ಏನು ಹೇಳ್ತೀರಾ ಸರ್?
0: ನೋಡಿ, ಬಟರ್ಫ್ಲೈಸ್ಗಳು ಸಾಮಾನ್ಯವಾಗಿ ನಾವು ಏನು ತಿಳ್ಕೊಳ್ತೇವೆ ಅಂದರೆ ಅವುಗಳು ಹೂವಿನ ಮೇಲೆ ಮಕರಂದ ಹೀರಲಿಕ್ಕೆ ಬರ್ತದೆ ಅಂತ. ಬಟ್ ಬೇರೆ ಬೇರೆ ಬಟರ್ಫ್ಲೈಗಳು ಬೇರೆ ಬೇರೆ ಫುಡ್ ಸ್ಟಫಿನ ಮೇಲೆ ಬರ್ತದೆ. ಹಕ್ಕಿಯ ಮಲದ ಮೇಲೆ ಬರ್ಬೋದು, ಒಂದು ಕೊಳೆತ ಒಂದು ಸತ್ತ ಜೀವಿಯ ಮೇಲೆ ಚಿಟ್ಟೆಗಳು ಬರ್ಬೋದು, ಮನುಷ್ಯನ ಬೆವರಿಗೂ ಚಿಟ್ಟೆಗಳು ಅಟ್ರಾಕ್ಟ್ ಆಗುವುದುಂಟು, ಮಣ್ಣಿನಿಂದ ಖನಿಜಾಂಶಗಳನ್ನು ಹೀರಲಿಕ್ಕೆ ಅಲ್ಲಿ ಕೂಡ ಚಿಟ್ಟೆಗಳು ಬರ್ಬೋದು. ಸೊ ಈ ಬಟರ್ಫ್ಲೈಸ್ಗಳು ಬೇರೆ ಬೇರೆ ಪ್ಲಾಂಟ್ ಸ್ಯಾಪ್, ಟ್ರೀ ಸ್ಯಾಪ್ಸಿನ ಮೇಲೆ ಕೂಡ ಬರ್ಬೋದು, ಹಣ್ಣಿನ ಮೇಲೆ ಹಣ್ಣಿನ ರಸವನ್ನು ಹೀರಲಿಕ್ಕೆ ಬರ್ಬೋದು. ಈಗ ಬೇರೆ ಬೇರೆ ಬಟರ್ಫ್ಲೈಗಳು ಬೇರೆ ಬೇರೆ ಫುಡ್ಡಿನ ಮೇಲೆ ಡಿಪೆಂಡೆಂಟ್ ಆಗಿವೆ. ಮತ್ತು ಕೆಲವೊಂದು ಚಿಟ್ಟೆಗಳು ಹೌದು ಪಾಯ್ಸನಸ್ ಆಗಿರ್ತವೆ, ಸಾಮಾನ್ಯವಾಗಿ ಅವುಗಳನ್ನು ಹಕ್ಕಿಗಳು ಅವಾಯ್ಡ್ ಮಾಡ್ತವೆ. ಯಾಕೆಂದರೆ ಆ ಒಂದು ಕ್ಯಾಟರ್ಪಿಲರ್ ಸ್ಟೇಜಲ್ಲಿ ಆ ಒಂದು ಬಟರ್ಫ್ಲೈಯ ಕ್ಯಾಟರ್ಪಿಲರ್ ಟಾಕ್ಸಿಕ್ ಪ್ಲಾಂಟ್ಸಿನ ಮೇಲೆ ಫೀಡ್, ವಿಷಕಾರಿ ಪ್ಲಾಂಟ್ಸಿನ ಮೇಲೆ ಫೀಡ್ ಮಾಡುವ ಕಾರಣ ಆ ಕ್ಯಾಟರ್ಪಿಲರ್ ಇಲ್ಲದ್ರೆ ಬಟರ್ಫ್ಲೈ ಕೂಡ ಪಾಯ್ಸನಸ್ ಆಗುವಂಥದ್ದು. ಸಾಮಾನ್ಯವಾಗಿ ಇಂಥ ಚಿಟ್ಟೆಗಳನ್ನು ಹಕ್ಕಿಗಳು ಅವಾಯ್ಡ್ ಮಾಡ್ಬೋದು.
1: ಸರ್, ಈಗ ನಮ್ಮ ಮನೆಗಳಲ್ಲಿ ನಾವು ಬಟರ್ಫ್ಲೈಸ್ಗಳನ್ನು ಸಾಕಬಹುದಾ, ಅಥವಾ ಅದಕ್ಕೆ ಏನಾದರೂ ಇಂಥದೇ ಆದ ಒಂದು ರೀತಿ ನಿಯಮಗಳಿವೆಯಾ?
0: ಮನೆಯಲ್ಲಿ ನಾನು ಮೊದಲು ಹೇಳಿದ ಹಾಗೆ ಈಗ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಲ್ಲಿ ಅವಳ ಪ್ರೊಟೆಕ್ಷನ್ ಇರುವ ಕಾರಣ ಸೊ ನಾವು ಮನೆಯಲ್ಲಿ ಬಟರ್ಫ್ಲೈಸ್ಗಳನ್ನು ಸಾಕುವಂಗಿಲ್ಲ, ಯಾರೂ ಕೂಡ ಬಟರ್ಫ್ಲೈಸನ್ನು ಸಾಕುವಂಗಿಲ್ಲ. ಅಫ್ಕೋರ್ಸ್ ಸ್ಟಡಿ ಪರ್ಪಸ್ಗೆ ಯಾವುದು ಶೆಡ್ಯೂಲ್ಡ್ ಇಲ್ಲ ನೋಡಿ, ಅದರ ಲೈಫ್ ಸೈಕಲ್ ಸ್ಟಡಿ ಪರ್ಪಸ್ಗೆ ಕೆಲವರು ಅರ್ಲಿ ಸ್ಟೇಜ್ ಸ್ಟಡಿ ಮಾಡಬಹುದು, ಅವುಗಳನ್ನು ಬಾಕ್ಸಲ್ಲಿ ಹಾಕಿ ಮತ್ತು ಅವುಗಳ ಲೈಫ್ ಸೈಕಲ್ ಅಬ್ಸರ್ವ್ ಮಾಡುವಂಥದ್ದು. ಬಟ್ ನಾವು ಒಂದು ನಾರ್ಮಲಾಗಿ ನಾವು ಅದನ್ನು ರೆಕಮೆಂಡ್ ಮಾಡುವುದಿಲ್ಲ. ಸೊ ಮನೆಯಲ್ಲಿ ಯಾರು ಬಟರ್ಫ್ಲೈಸ್ ಹಾಕುವಂಗಿಲ್ಲ. ಬಟ್ ನೀವು ಬಟರ್ಫ್ಲೈಸ್ಗೆ ರಿಲೇಟೆಡ್ ಪ್ಲಾಂಟ್ಸನ್ನು ಮನೆಯಲ್ಲಿ ಹಾಕ್ಬೋದು, ನ್ಯಾಚುರಲಾಗಿ ಬಟರ್ಫ್ಲೈಸ್ ಬ್ರೀಡ್ ಮಾಡ್ತೇವೆ. ಈಗ ಸಾಧಾರಣ ಎಲ್ಲರ ಮನೆಯಲ್ಲಿ ಮೊದಲು ಕರಿ ಲೀಫ್ ಪ್ಲಾಂಟ್ ಮಾಡ್ತಾಯಿದ್ರು, ಮತ್ತು ಲಿಂಬೆಹಣ್ಣಿನ ಗಿಡ ಕೂಡ ಹೆಚ್ಚಿನವರು ಪ್ಲಾಂಟ್ ಮಾಡ್ತಿದ್ರು. ಸೊ ಇದರಲ್ಲಿ ಎರಡು ಪ್ರಭೇದದ ಚಿಟ್ಟೆಗಳು ಬ್ರೀಡ್ ಮಾಡ್ತದೆ ನ್ಯಾಚುರಲಾಗಿ. ಮತ್ತು ಸಂಪಿಗೆ ಮರದಲ್ಲಿ ಕೂಡ ಹಾಗೆ, ಅದರಲ್ಲಿ ಕಾಮನ್ ಜೆ ಮತ್ತು ಟೈಲ್ ಜೆ ಎನ್ನುವ ಚಿಟ್ಟೆಗಳು ಬ್ರೀಡ್ ಮಾಡ್ತದೆ. ಹಾಗೆ ಫಾಲ್ಸ್ ಅಶೋಕ ಏನು ಹೇಳ್ತೇವೆ, ಪಾಲಿಯಲ್ತೆ ಲಾಂಜಿಫೋಲಿಯ, ಅದರಲ್ಲಿ ಕೂಡ ಸಾಧಾರಣ ಮೂರು ಚಿಟ್ಟೆ ಪ್ರಭೇದಗಳು ಬ್ರೀಡ್ ಮಾಡ್ತವೆ, ಮೂರರಿಂದ ನಾಲ್ಕು ಚಿಟ್ಟೆ ಪ್ರಭೇದಗಳು ಬ್ರೀಡ್ ಮಾಡ್ತವೆ. ಸೊ ನ್ಯಾಚುರಲಾಗಿ ನಾವು ಏನು ನೆಡ್ತೇವೆ ಪ್ಲಾಂಟ್ಸನ್ನು ಅದರಿಂದ ಬಟರ್ಫ್ಲೈಸ್ ಬರುವಂಗೆ ಮಾಡ್ಬೋದು. ಬಟ್ ಅದನ್ನು ಕೂಡಿ ಹಾಕಲಿಕ್ಕೆ ಇಲ್ಲ ಬಟರ್ಫ್ಲೈಸನ್ನು.
1: ಓಕೆ, ಸೊ ನೀವು ಬೆಳವಾಯಲ್ಲಿ ಒಂದು ಈ 7.35 ಎಕರೆ ಜಾಗದಲ್ಲಿ ಬಟರ್ಫ್ಲೈಗಳಿಗೆ ಮಾತ್ರ ಪ್ರಾಧಾನ್ಯತೆ ನೀಡಿದ್ದೀರಾ ಸರ್, ಅಥವಾ ಬೇರೆ ಬೇರೆ ಸಸ್ಯ ಪ್ರಭೇದಗಳು ಇಲ್ಲಿ ಇವೆ, ಅಥವಾ ಬೇರೆ ಬೇರೆ ಏನು ಪ್ರಾಣಿ ಸಂಕುಲಕ್ಕೂ ಕೂಡ ಇಲ್ಲಿ ಅವಕಾಶ ಇದೆಯಾ, ಅಂದರೆ ಈ ಯಾವ ರೀತಿ ಇದಕ್ಕೆ ನೀವು ಪ್ರಕೃತಿದಾಯಕವಾಗಿ ಮಾಡಿದ್ದೀರಾ?
0: ನೋಡಿ, ಬಟರ್ಫ್ಲೈ ಸಂರಕ್ಷಣೆ ಅಂದರೆ ಬಟರ್ಫ್ಲೈಸ್ ಒಂದು ರೀಸನ್ ಅಷ್ಟೇ, ಅದು ಟೋಟಲ್ ಆಗಿ ಪ್ರಕೃತಿ ಸಂರಕ್ಷಣೆ. ಯಾಕೆಂದರೆ ಬಟರ್ಫ್ಲೈ ಸಸ್ಟೇನ್ ಆಗಬೇಕಾದ್ರೆ ಅವುಗಳಿಗೆ ಸಂಬಂಧಪಟ್ಟ ಮರಗಿಡಗಳು ಬೇಕು, ಅವುಗಳೆಲ್ಲ ನ್ಯಾಚುರಲ್ ಆಗಿ ಏನು ಬೆಳೆದಿರ್ತದೆ ಅದೇ ಇರುವಂಥದ್ದು. ಸೊ ಅದನ್ನು ನೀವು ಸಂರಕ್ಷಣೆ ಮಾಡಿದಾಗ, ನ್ಯಾಚುರಲ್ ಫಾರೆಸ್ಟನ್ನು ಸಂರಕ್ಷಣೆ ಮಾಡಿದಾಗ ಬಟರ್ಫ್ಲೈಸ್ ಅಲ್ಲದೆ ಬೇರೆ ಬೇರೆ ಜೀವಿಗಳು ಅದರಲ್ಲಿ ಇರ್ತವೆ ಸಾಮಾನ್ಯವಾಗಿ. ಸೊ ಅದು ಎಲ್ಲದನ್ನು ಸಂರಕ್ಷಣೆ ಮಾಡಿದ ಹಾಗೆ. ಸೊ ಬಟರ್ಫ್ಲೈಸ್ ನಮಗೆ ರೀಸನ್, ಬಟ್ ನಾವು ಟೋಟಲ್ ಆಗಿ ನೇಚರನ್ನು ಕನ್ಸರ್ವ್ ಮಾಡುವಂಥದ್ದು. ಸೊ ನೇಚರನ್ನು ಕನ್ಸರ್ವ್ ಮಾಡುವುದಕ್ಕಿಂತಲೂ ಇಲ್ಲಿ ಹೆಚ್ಚಿನ ಏನು ಆದ್ಯತೆ ಏನಿದ್ರು ಉಂಟು ನೋಡಿ, ಅದು ಜನರಿಗೆ ಎಜುಕೇಟ್ ಮಾಡುವಂಥದ್ದು. ಹಾಗೆ ಜಸ್ಟ್ 7 ಎಕರೆ ಪ್ರದೇಶದಲ್ಲಿ ನೀವು ಚಿಟ್ಟೆ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಜನರನ್ನು ಎಜುಕೇಟ್ ಮಾಡಿದಾಗ, ಎಲ್ಲರೂ ಅದರ ಬಗ್ಗೆ ಒಂದು ತಿಳ್ಕೊಂಡಾಗ, ಅವರು ಅವರವರ ಲ್ಯಾಂಡಲ್ಲಿ ಏನು ಸೆಕೆಂಡ್ರಿ ಫಾರೆಸ್ಟ್ಗಳು ಏನಿರ್ತವೆ ಅದನ್ನೆಲ್ಲ ಸಂರಕ್ಷಣೆ ಮಾಡಿದಾಗ ಮಾತ್ರ ಚಿಟ್ಟೆ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಬರೀ ಒಂದು 7 ಎಕರೆ ಜಾಗದಲ್ಲಿ ನಾನು ಪ್ಲಾಂಟ್ ನೆಟ್ಟಿದ್ದೇನೆ ಸಂರಕ್ಷಣೆ ಮಾಡ್ತೇನೆ ಅಂದರೆ ಆಗುವುದಿಲ್ಲ. ಸೊ ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆದಾಗ ಏನು ಸ್ವಲ್ಪ ಲ್ಯಾಂಡ್ ಏನು ಉಳಿದಿದೆ ನೋಡಿ ಸೆಕೆಂಡ್ರಿ ಫಾರೆಸ್ಟ್, ಅದನ್ನು ಸಂರಕ್ಷಣೆ ಮಾಡೋದು ತುಂಬ ಅಗತ್ಯ ಆಗ್ತದೆ. ಯಾಕೆಂದರೆ ಇದು ದೊಡ್ಡ ಒಂದು ಬ್ರೀಡಿಂಗ್ ಗ್ರೌಂಡ್ ವೆಸ್ಟರ್ನ್ ಗಾಟ್ಸ್ ಬಟರ್ಫ್ಲೈಸ್ಗೆ. ಇದು ಕೋಸ್ಟಲ್ ಸ್ಟ್ರಿಪ್ಪಿನ ಮತ್ತು ಫೂಟಿಲ್ಸ್ನ ಮಧ್ಯೆ ಇರುವಂಥ ಏನು ಸೆಕೆಂಡ್ರಿ ಫಾರೆಸ್ಟ್ ಇದೆ ಅಲ್ಲ, ಅದು ಒಂದು ಒಳ್ಳೆ ಬ್ರೀಡಿಂಗ್ ಗ್ರೌಂಡ್ಸ್ ಬಟರ್ಫ್ಲೈಸ್ಗೆ.
1: ಓಕೆ, ಸರ್ಕಾರದಿಂದ ಇದರ ಬಗ್ಗೆ ನಿಮಗೆ ಏನಾದರೂ ಮನ್ನಣೆ ಸಿಕ್ಕಿದೆಯಾ, ಅಥವಾ ಏನಾದರೂ ಪ್ರೋತ್ಸಾಹ ಏನಾದರೂ ಇದೆಯಾ
0: ಸರ್ಕಾರದಿಂದ? ಅದೇ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಮೋರಲ್ ಸಪೋರ್ಟ್ ಇದೆ, ಮತ್ತು ಕೆಲವು ಕಡೆಯಲ್ಲಿ ರೆಕಗ್ನಿಷನ್ ಮಾಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ, ಮತ್ತು ಬೇರೆ ಬೇರೆ ಕೆಲವು ಸಂಸ್ಥೆಗಳು ರೆಕಗ್ನಿಷನ್ ಮಾಡಿದೆ.
1: ಓಕೆ, ಸೊ ಇಲ್ಲಿ ಬಂದಂಥ ಅತಿಥಿಗಳಲ್ಲಿ ಬಟರ್ಫ್ಲೈಗೆ ವಿಸಿಟ್ ಮಾಡಿದಂದೆ ಯಾರಾದರೂ ಇಂಪಾರ್ಟೆಂಟ್ ಅತಿಥಿಗಳು ಬಂದಿದ್ದಾರಾ? ಒಂದು ಸ್ಪೆಷಲಿ ನೀವೀಗ ಗೂಗಲಲ್ಲಿ ಕಾಣ ಸಿಗ್ತದೆ ಈ ಒಂದು ಪಾರ್ಕ್ನ ಬಗ್ಗೆ, ಬಟರ್ಫ್ಲೈ ಬಗ್ಗೆ, ಬಟರ್ಫ್ಲೈ ಪಾರ್ಕ್ನ ಬಗ್ಗೆ. ಸೊ ಕರ್ನಾಟಕದಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ಬಟರ್ಫ್ಲೈ ಪಾರ್ಕ್ಗಳಿವೆ, ಅದರಲ್ಲಿ ನಿಮ್ಮದು ಕೂಡ ಒಂದು ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ಸೊ ಹೇಳಿ ಸರ್, ಯಾರಾದಂಥ VIPs ಏನಾದರೂ ವಿಸಿಟ್ ಮಾಡಿದ್ದಾರಾ?
0: ಅದೇ, ತುಂಬ ಜನ ಇಂಟ್ರೆಸ್ಟ್ ಇದ್ದವರು ವಿಸಿಟ್ ಮಾಡಿದ್ದಾರೆ. VIP ಅಂತ ನನಗೆ ಈಗ ಅದು ಯಾರನ್ನು ಹೇಳೋದಂತ ಗೊತ್ತಾಗೋದಿಲ್ಲ, ಬಟ್ ತುಂಬ ಜನ ವಿಸಿಟ್ ಮಾಡಿದ್ದಾರೆ. ಸಂಜಯ್ ಮೋಹನ್ ಸರ್ ಅಂತ, ಅವರು ಈಗ ಹೆಡ್ ಆಫ್ ಫಾರೆಸ್ಟ್ ಫೋರ್ಸ್ ಆಗಿದ್ದು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದು. ಸೊ ಅವರು ಕೂಡ ವಿಸಿಟ್ ಮಾಡಿದ್ದಾರೆ ಬಟರ್ಫ್ಲೈ ಪಾರ್ಕಿಗೆ. ಮತ್ತು ಎಲ್ಲ ತುಂಬ ಜನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು, ಮತ್ತು ಭಾರತದ ಚಿಟ್ಟೆ ಮನುಷ್ಯ ಅಂತ ಒಂದು ಖ್ಯಾತಿ ಪಡೆದಿರುವಂಥ ಐಸ್ಯಾ ಕೆಮಿಕರವರು ಪ್ರತಿ ವರ್ಷನೂ ವಿಸಿಟ್ ಮಾಡ್ತಾರೆ. ಅವರು ಅವೇರ್ನೆಸ್ ಪ್ರೋಗ್ರಾಮ್ಸ್ ಆಗುವಾಗ ಒಂದು ನಾವೊಂದು ನಾನು ಹೇಳಿದೆ ಅಲ್ಲ ಬಟರ್ಫ್ಲೈ ಬೆಳೆ ಬಟರ್ಫ್ಲೈ ಮೀಟಪ್ ಪ್ರೋಗ್ರಾಮ್ ಆಗ್ತಂತ ಒಂದು ಬ್ಯಾಚಲ್ಲಿ ಅವರು ಕೂಡ ಬರ್ತಾರೆ ಸಾಮಾನ್ಯವಾಗಿ. ಸೊ ಹಾಗೆ ಬೇರೆ ಬೇರೆ ಒಂದು ಇಂಟ್ರೆಸ್ಟ್ ಇರುವವರು ಈ ಒಂದು ಫೀಲ್ಡಿನಲ್ಲಿ ಬರ್ತಾರೆ ಕಲೀಲಿಕ್ಕೋಸ್ಕರ.
1: ಓಕೆ, ಸೊ ಚಿಟ್ಟೆಗಳ ಒಂದು ಪ್ರದರ್ಶನ ಮಾಡ್ತಾರೆ ಕೆಲವು ಸಲ ನಾವು ನೋಡಿರ್ಬೋದು, ಅಂದರೆ ಮೃತಪಟ್ಟ ಚಿಟ್ಟೆಯ ಒಂದು ಅವಶೇಷ ಸಿಕ್ಕಿ ನಿಮ್ಮ ಒಂದು ಈ ಜಾಗದ ವ್ಯಾಪ್ತಿಯಲ್ಲಿ ಅಂಥದ್ದೊಂದು ಮೃತಪಟ್ಟ ಚಿಟ್ಟೆಗಳು ಸಿಗ್ತಾವ? ಸೊ ಅದನ್ನು ಹೇಗೆ ಅದು ಸಂರಕ್ಷಿಸಿದ್ದೀರಾ ನೀವು ಜನರಿಗೆ ತಿಳಿಯಲಿಕ್ಕೆ? ಈಗ ನೀವು ಕೆಲವೊಂದು ಪ್ರಭೇದಗಳ ಚಿಟ್ಟೆಗಳನ್ನು ಹೇಳಿದ್ರೆ ನಿಮಗೆ ಮಾತ್ರ ಗೊತ್ತಿದೆ, ಹಾಗೆ ಅದರ ಬಗ್ಗೆ ನೀವು ಸ್ಟಡಿ ಮಾಡಿದವರು, ಉಳಿದವರಿಗೆ ಅದರ ಬಗ್ಗೆ ಒಂದು ಗೊತ್ತು ಮಾಡಿಸಬೇಕಾದ್ರೆ ಅಥವಾ ಅದರ ಬಗ್ಗೆ ಅದರ ಪರಿಚಯ ಮಾಡಬೇಕಾದ್ರೆ ಏನು ಮಾಡ್ತೀರಾ?
0: ಅದೇ ಲೈವಲ್ಲಿ ನಾವು ನೋಡ್ತೇವೆ ಹೇಗೂ ನಡ್ಕೊಂಡು ಹೋಗುವ ಫೀಲ್ಡಲ್ಲಿ ಬಟರ್ಫ್ಲೈಸ್ಗಳನ್ನು, ಮತ್ತು ವಿಡಿಯೋ ಪ್ರೆಸೆಂಟೇಷನ್ ಮುಖಾಂತರ ಕೂಡ ಅವರಿಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು ಇರ್ತದೆ. ಬಟ್ ಸತ್ತೋದ ಬಟರ್ಫ್ಲೈಸ್ ಅದನ್ನು ಕಲೆಕ್ಟ್ ಮಾಡುವಂಥದ್ದು ಕೂಡ ಇಲ್ಲ. ಈಗ ನೋಡಿ, ನಾನು ಹೇಳಿದೆ ಅಲ್ಲ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಶೆಡ್ಯೂಲ್ ಒನ್ ಅಲ್ಲಿ ಇದ್ದ ಸ್ಪೀಸ್, ಫಾರ್ ಎಕ್ಸಾಂಪಲ್ ಟೈಗರ್ ಅನ್ನು ನೀವು ಕಲೆಕ್ಟ್ ಮಾಡಿದಾಗೆ ಉಂಟು ಸತ್ತೋದ್ರೆ, ಹಾಗೆಯೇ ಕೂಡ ಬಟರ್ಫ್ಲೈಸ್ ಅನ್ನು ನೀವು ಕಲೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನಾವು ಕಲೆಕ್ಷನ್ ಅಂತ ಇಡ್ಲಿಕ್ಕೆ ಆಗುದಿಲ್ಲ ಬಟರ್ಫ್ಲೈಸ್.
1: ಓಕೆ, ಸೊ ಮುಂದಿನ ಜನಾಂಗಕ್ಕೆ ಈಗ ಪ್ರಕೃತಿ ಉಳಿಬೇಕಾಗಿದೆ ಅಥವಾ ನಾವು ನೋಡ್ತಾ ಇದ್ದೇವೆ ಆಲ್ಮೋಸ್ಟ್ ಚಿಕ್ಕದಿರುವಾಗ ನಾವು ಕಲಿತಿದ್ದು ದೇಶದ 33-40% ಕಾಡಿತ್ತು, ಈಗ 1% ಇಳಿಮುಖಗೊಳ್ತಾ ಇದೆ. ಸೊ ಹೇಗೆ ಅವೇರ್ ಮಾಡ್ತೀರಾ ಸರ್ ನೀವು ಪ್ರಕೃತಿ ಕಡೆಗೆ, ಮಕ್ಕಳಿಗೆ ಅವೇರ್ ಆಗಬೇಕಾದ್ರೆ ನಿಮ್ಮ ಅಭಿಪ್ರಾಯ ಏನು ಬಟರ್ಫ್ಲೈ ಪಾಕ್ ಜೊತೆಗೆ?
0: ನೋಡಿ, ನಾವು ಬಟರ್ಫ್ಲೈಸ್ ಅನ್ನು ಸಬ್ಜೆಕ್ಟ್ ಆಗಿ ತಗೊಂಡು ನೇಚರ್ನ ಪಾಠ ಮಾಡ್ತಾ ಇದ್ದೇವೆ. ಸೊ ಇದರ ಮುಖಾಂತರ ಅವರಿಗೆ ಗಿಡಗಳ, ಮರಗಳ, ಬಳ್ಳಿಗಳ ಒಂದು ಪರಿಚಯ ಮಾಡ್ತಾ ಇದ್ದೇವೆ. ಯಾಕೆಂದರೆ ನ್ಯಾಚುರಲ್ ಆಗಿ ಏನು ಬೆಳೀತವೆ ನೋಡಿ, ಅದರಲ್ಲಿಯೇ ಲೋಕಲ್ ಬಟರ್ಫ್ಲೈ ಪಾಪ್ಯುಲೇಷನ್ ಬ್ರೀಡ್ ಮಾಡುವಂಥದ್ದು. ಸೊ ನಮ್ಮ ಈ ಮುಖ್ಯ ಉದ್ದೇಶ ಏನಂದರೆ ಅವರಿಗೆ ಈ ಒಂದು ಮರಗಿಡಗಳ ಒಂದು ಇಂಪಾರ್ಟೆನ್ಸ್, ಇಲ್ಲಾದರೆ ಅವುಗಳ ಪರಿಚಯ ಆದಾಗ ಅವರಿಗೆ ಒಂದು ಇನ್ಸ್ಪೈರ್ ಮಾಡುವಂಥದ್ದು ನಮ್ಮ ಮುಖ್ಯ ಉದ್ದೇಶ. ಹಾಗೆಯೇ ಅವರು ಇನ್ಸ್ಪೈರ್ ಆದಾಗ ಅವರ ಸುತ್ತಮುತ್ತಲಿನಲ್ಲಿ ಅವರು ಸ್ವಲ್ಪ ಫಾರೆಸ್ಟನ್ನು ತೆಗೆಯುವಾಗ ಆಲೋಚನೆ ಮಾಡ್ಬೋದು. ಅಫ್ಕೋರ್ಸ್ ಈ ಒಂದು ಪೂರ್ ವೆಸ್ಟರ್ನ್ ಘಾಟ್ಸಲ್ಲಿ ಸ್ಯಾಂಚುರೀಸ್ನ ಹೆಸರಲ್ಲಿ, ನ್ಯಾಷನಲ್ ಪಾರ್ಕ್ಸ್ನ ಹೆಸರಲ್ಲಿ ಪ್ರೊಟೆಕ್ಟೆಡ್ ಆಗಿವೆ ಫಾರೆಸ್ಟ್ಗಳು. ಬಟ್ ನೀವು ಈ ಸೆಕೆಂಡ್ರಿ ಫಾರೆಸ್ಟ್ ಹೆಚ್ಚಿನ ಪ್ರೈವೇಟ್ ಲ್ಯಾಂಡ್ಸಲ್ಲಿ ಇರುವ ಕಾರಣ ಇದು ತುಂಬ ಇಂಪಾರ್ಟೆಂಟ್ ಬ್ರೀಡಿಂಗ್ ಗ್ರೌಂಡ್ಸ್ ಕೂಡ ಬಟರ್ಫ್ಲೈಸ್ಗೆ ಅಷ್ಟೇ ಅಲ್ಲ, ಬೇರೆ ಬೇರೆ ಜೀವಿಗಳಿಗೆ ಒಂದು ವಾಸಸ್ಥಳ ಆಗಿರೋ ಕಾರಣ ನಾವು ಅದರ ಬಗ್ಗೆ ಅರಿತಾಗ, ಅವರು ಸಂರಕ್ಷಣೆ ಮಾಡಿದಾಗ ಮಾತ್ರ ಕನ್ಸರ್ವೇಷನ್ ಸಾಧ್ಯ ಆಗ್ತದೆ. ಸೊ ಈ ಥರ ಒಂದು ಇನ್ಸ್ಪೈರ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ ಇಲ್ಲಿ ಬಂದವರಿಗೆ.
1: ಎಲ್ಲರಿಗೂ ಫೇವರೇಟ್ ಇರುತ್ತೆ. ಸೊ ಚಿತ್ತೆ ನಿಮ್ಮ ಜೀವ, ಚಿತ್ತೆ ನಿಮ್ಮ ಸರ್ವಸ್ವ ಅಂತ ನೀವು ಹೇಳ್ತೀರಾ, ಅದರಲ್ಲೂ ಮನಸೋತಂತ ನಿಮ್ಮ ಫೇವರೇಟ್ ಚಿತ್ತೆ ಯಾವುದು?
0: ಮಲಬಾರ್ ಬ್ಯಾಂಡೆಡ್ ಪಿಕಾಕ್ ಎನ್ನುವ ಚಿಟ್ಟೆ. ಪಶ್ಚಿಮ ಘಟ್ಟಕ್ಕೆ ಮಾತ್ರ ಸೀಮಿತವಾಗಿರುವಂತಹ ಬಟರ್ಫ್ಲೈ ಇದು. ಇದು ಕೇರಳದ ರಾಜ್ಯ ಚಿಟ್ಟೆ ಕೂಡ. ಈಗ ಇದು ನಮ್ಮ ಬಟರ್ಫ್ಲೈ ಪಾರ್ಕ್ ಇದ್ದು ಲೋಗೋ ಕೂಡ. ಸೊ ಇದು ನನ್ನ ಫೇವರೇಟ್ ಬಟರ್ಫ್ಲೈ.
1: ನೀವು ನಿಮ್ಮ ಚಿಟ್ಟೆ ಪಾರ್ಕ್ ಬಿಟ್ಟು ಬೇರೆ ಚಿಟ್ಟೆ ಪಾರ್ಕಿಗೆ ಭೇಟಿ ನೀಡಿ ಅಲ್ಲಿನ ಮತ್ತು ಇಲ್ಲಿನ ನಡುವೆ ಏನಾದರೂ ಅಭಿವೃದ್ಧಿ ತರಲಿಕ್ಕೆ ಅಲ್ಲಿಂದ ನೀವು ಆಪ್ಟ್ ಮಾಡಲಿಕ್ಕೆ ನೋಡಿದ್ದೀರಾ?
0: ಸೊ ನಾವು ವಿಸಿಟ್ ಮಾಡಿದ್ದೇನೆ 2011 ಮುಂಚೆ ಕೂಡ ವಿಸಿಟ್ ಮಾಡಿದ್ದೇನೆ ಕೆಲವೊಂದು ಬಟರ್ಫ್ಲೈ ಪಾರ್ಕ್ಸನ್ನು. ಬಟ್ ನನಗೆ ಇಷ್ಟ ಆಗಿರುವಂಥದ್ದು ಜಾಸ್ತಿ ಓಯಲೆಕ್ಕರ್ವಾಡಿ ಬಟರ್ಫ್ಲೈ ಗಾರ್ಡನ್ ಥಾಣೆಯಲ್ಲಿ. ಮಲೇಷ್ಯಾದಲ್ಲಿ ವಿಸಿಟ್ ಮಾಡಿದ್ದೇನೆ ಕೆಲವು ಬಟರ್ಫ್ಲೈ ಪಾರ್ಕ್ ಕೋಲಾಲಂಪುರಲ್ಲಿ, ಮತ್ತು ಬ್ಯಾಂಗ್ಳೂರಲ್ಲಿ ಬಟರ್ಫ್ಲೈ ಪಾರ್ಕ್ ಇದೆ ಅಲ್ಲ, ಅದನ್ನು ಕೂಡ ವಿಸಿಟ್ ಮಾಡಿದ್ದೇನೆ. ಮತ್ತು ಠಾಣೆಯಲ್ಲಿ ರಾಜೇಂದ್ರ ಓಲೇಕರ್ ಅವರು ಸ್ಟಾರ್ಟ್ ಮಾಡಿರುವಂಥದ್ದು, ಅದು ನನಗೆ ಸ್ವಲ್ಪ ಜಾಸ್ತಿ ಇನ್ಸ್ಪೈರ್ ಮಾಡಿತು. ಅದು ಓಪನ್ ಬಟರ್ಫ್ಲೈ ಪಾರ್ಕ್ ಆಗಿರೋದು, ನ್ಯಾಚುರಲ್ ಆಗಿ ಏನು ಅವರು ಸಂರಕ್ಷಣೆ ಮಾಡುವ, ಎಜುಕೇಟ್ ಮಾಡುವ ರೀತಿ, ಅದು ಕೂಡ ಸ್ವಲ್ಪ ಇನ್ಸ್ಪೈರ್ ಮಾಡಿದೆ.
1: ಓಕೆ, ಇದನ್ನು ನೀವೀಗ ಖಾಸಗಿಯಾಗಿ ನೋಡಿಕೊಳ್ತಾ ಇದ್ದೀರಾ, ಪ್ರವಾಸೋದ್ಯಮ ಇಲಾಖೆಯಿಂದ ಏನಾದರೂ ಕೊಡುಗೆ ಸಿಕ್ಕಿ ನಿಮ್ಮ ಪಾರ್ಕಿಗೆ ಅದನ್ನೊಂದು ಇನ್ನಷ್ಟು ಅಭಿವೃದ್ಧಿಪಡಿಸೋದಾದ್ರೆ, ಅಥವಾ ನಿಮ್ಮಂತಹ ಹಲವಾರು ಜನರೊಂದು ಏನು ಖಾಸಗಿಯಾಗಿ ಚಿಕ್ಕ ಪುಟ್ಟ ಬಟರ್ಫ್ಲೈ ಪಾರ್ಕ್ಸ್ಗಳನ್ನು ಅಂದರೆ ಪ್ರಕೃತಿಗೋಸ್ಕರ ನೀವು ಮಾಡೋದಾದ್ರೆ ಏನು ಹೇಳ್ತೀರಾ ನೀವು? ಆ ಒಂದು ಸಂಬಂಧಪಟ್ಟ ರಾಜ್ಯದ ಇಲಾಖೆಗಳಾಗಿರ್ಬೋದು, ರಾಷ್ಟ್ರೀಯವಾಗಿ ಏನಾದರೂ ಪ್ರವಾಸೋದ್ಯಮ ಇಲಾಖೆ ಇದಕ್ಕೆ ನಿಮಗೆ ಬೂಸ್ಟಿಂಗ್ ಮಾಡಬಹುದಾ?
0: ಪ್ರವಾಸೋದ್ಯಮ ಇಲಾಖೆ ಕೆಲವೊಂದು ರೆಕಗ್ನಿಷನ್ ಆ್ಯಕ್ಚುಲಿ ಸಿಕ್ಕಿದೆ. ನಾನು ಕೆಲವೊಂದು PDF ಫೈಲ್ ನೋಡಿದಾಗ ಅವರು ಇಲ್ಲಿಯ ಒಂದು ಮೂಡಬಿದ್ರಿಯ ಏನು ಟೂರಿಸ್ಟ್ ಸ್ಪಾಟ್ಸ್ ಅದರ ಬಟರ್ಫ್ಲೈ ಪಾರ್ಕನ್ನು ಕೂಡ ತಗೊಂಡಿದ್ದಾರೆ. ಸೊ ಇದೊಂದು ಸಿಕ್ಕಿದೆ ರೆಕಗ್ನಿಷನ್. ಮತ್ತು ಏನು ಒಫಿಷಿಯಲಾಗಿ ನನಗೆ ಏನು ರೆಕಗ್ನಿಷನ್ ಬರಲಿಲ್ಲ, ಬಟ್ ನಾನು ನೋಡಿದ್ದೇನೆ ಅಲ್ಲಿ ಸಂಬಂಧಪಟ್ಟ ಇಲಾಖೆಯಲ್ಲಿ ಕೆಲಸ ಮಾಡೋದ್ರಿಂದ ನಾನು ಅದೇ ನನಗೆ ಒಂದು ಕೆಲವು PDF ಅಲ್ಲಿ ಇದು ಇನ್ಕ್ಲೂಡ್ ಮಾಡಿದ್ದು ನೋಡಿದ್ದೇನೆ.
1: ಸರ್, ಈ ಒಂದು ಬಟರ್ಫ್ಲೈ ಪಾರ್ಕ್ ಎಂದಾಗ ನಿಮ್ಮ ಸುತ್ತ ಹೌದು, ಅದನ್ನು ಮೇಂಟೈನ್ ಮಾಡಬೇಕು, ಅದರ ಖರ್ಚಿದೆ. ಸೊ ಇದರ ಬಗ್ಗೆ ಏನು ಹೇಳ್ತೀರಾ ಸರ್?
0: ಸೊ ಇದು ಆ್ಯಕ್ಚುಲಿ ಒಂದು ಸೆಲ್ಫ್ ಸಸ್ಟೈನಿಂಗ್ ಮಾಡೆಲ್ ಈಗ. ಸೊ ಈಗ ನಾವು ಅಫ್ಕೋರ್ಸ್ ಕೆಲವರಿಗೆ ಫ್ರೀ ಕೊಡ್ತೇವೆ, ಈಗ ಪೂರರ್ ಬ್ಯಾಕ್ಗ್ರೌಂಡ್ ಸೆಕ್ಷನಿಂದ ಬಂದವರಿಗೆ ಫ್ರೀ ಕೊಡುವಂಥದ್ದು, ಪ್ರೊಜೆಕ್ಟ್ ಸ್ಟೂಡೆಂಟ್ಸ್ಗೆ ಫ್ರೀ ಕೊಡುವಂಥದ್ದು ಇರ್ತದೆ. ಬಟ್ ನಾನು ಹೇಳಿದೆ ಅಲ್ಲ ಮೊದಲು ಹೇಳಿದಾಗೆ, ಟೂರಿಸ್ಟ್ ಬರುವಂಥದ್ದು ಯಾರಾದರೂ ಈ ಥರ ಬರ್ತದೆ ಅವರಿಗೆ ನಾವು ಚಾರ್ಜ್ ಮಾಡ್ತೇವಲ್ಲ. ಸೊ ಅದರಿಂದ ಇದು ಸಸ್ಟೈನ್ ಆಗುವಂಥದ್ದು, ಮತ್ತು ಬೇರೆ ಏನು ಫಂಡಿಂಗ್ ಇಲ್ಲ. ಸೊ ಮೇಯ್ನ್ ಆಗಿ ಅದೇ ಫಂಡಿಂಗ್ ಬರುವಂಥದ್ದು, ಅದರಿಂದನೇ ಈ ಬಟರ್ಫ್ಲೈ ಪಾರ್ಕ್ ನಡೀಬೇಕು. ಅವೇರ್ನೆಸ್ ಪ್ರೋಗ್ರಾಮಿನ ಫೀಸಿಂದ ಮತ್ತು ಡೇ ಪ್ರೋಗ್ರಾಮ್ ಮಾಡುವ ಫೀಸಿಂದ ಇದು ನಡೀಬೇಕು ಅಂತ. ಹಾಗೆ
1: ಓಕೆ, ಇಲ್ಲಿ ಎಷ್ಟು ಜನ ಸ್ಟಾಫ್ ನಿಮ್ಮ ಜೊತೆಗೆ ಕೆಲಸ ಮಾಡ್ತಾರೆ?
0: ಅಂದರೆ ಪರ್ಮನೆಂಟ್ ಸ್ಟಾಫ್ಸ್ ಅಂತ ಇಲ್ಲ, ಬಟ್ ಒಂದು ಅದೇ ನಾವು ಒಂದು ಜಾಸ್ತಿಯಾಗಿ ನಾವು ಹೈರ್ ಮಾಡುವಂಥದ್ದು ಸಾಮಾನ್ಯವಾಗಿ ಈ ಟೈಮಲ್ಲಿ ಜೂನಿಂದ ನವಂಬರ್ ತಿಂಗಳಲ್ಲಿ ಜಾಸ್ತಿ ಸ್ವಲ್ಪ ಕೆಲಸ ಇರುವಂಥದ್ದು, ಡಿವೈಡಿಂಗ್ ಮಾಡುವಂಥದ್ದು, ಕೆಲವೊಮ್ಮೆ ಫ್ರಾಸ್ಟ್ ಫ್ಲವರ್ ಎಲ್ಲ ಬಂದಿರ್ತದೆ, ಇಫೋಟೋರಿಯಂ ಯಾವುದು ಡೈವರ್ಸಿಟಿಯನ್ನು ಕೊಲ್ತದೆ ನೋಡಿ ಅಂಥ ಗಿಡಗಳನ್ನು ತೆಗೆಯುವಂಥದ್ದು, ಮತ್ತು ಕೆಲವು ಎಡಿಷನಲ್ ಪ್ಲಾಂಟ್ಸ್ ಹಾಕುವಂಥದ್ದು ಇರ್ತದೆ. ಮತ್ತೆ ಕೆಲವು ಈಗ ಗೈಡೆಡ್ ಫೀಲ್ಡ್ ಟೂರಿಗೆಲ್ಲ ವಾಲಂಟಿಯರ್ಸ್ ಜಾಯ್ನ್ ಆಗ್ತಾರೆ, ಪ್ರೊಜೆಕ್ಟ್ ಸ್ಟೂಡೆಂಟ್ಸ್ ಕೂಡ ಅವರಿಂದ ಕೂಡ ಮ್ಯೂಚುವಲ್ ಇರ್ತದೆ. ಪ್ರೊಜೆಕ್ಟ್ ಸ್ಟೂಡೆಂಟ್ಸ್ ಫ್ರೀಯಾಗಿ ಅವರಿಗೆ ಅವಕಾಶ ಕೊಟ್ಟರು ಕೂಡ ಅವರು ನಮಗೆ ಈ ರೀತಿಯಾಗಿ ಹೆಲ್ಪ್ ಮಾಡ್ತಾರೆ, ಅಂದರೆ ವಿಸಿಟರ್ಸನ್ನು ಗೈಡೆಡ್ ಫೀಲ್ಡ್ ಟೂರ್ ಕರ್ಕೊಂಡು ಹೋಗುವಂಥದ್ದು, ಅವರಿಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು ಬಟರ್ಫ್ಲೈ ಬಿಹೇವಿಯರ್ ಬಗ್ಗೆ, ಐಡೆಂಟಿಫಿಕೇಷನ್. ಸೊ ಅವರಿಗೆ ಒಂದು ಟ್ರೈನ್ ಮಾಡಿರ್ತೇವೆ, ಒಂದು 15-20 days ಟ್ರೈನ್ ಮಾಡಿರ್ತೇವೆ. ಸೊ ಈ ಥರ ಒಂದು ಮ್ಯೂಚುವಲಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ, ಅದೇ ರೀತಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದೆ ಈ ಬಟರ್ಫ್ಲೈ ಪಾರ್ಕ್.
1: ಓಕೆ, ಬಟರ್ಫ್ಲೈ ಮೇಲೆ ವಿಕಿರಣಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಏನು ಹೊಗೆ ವಾಹನಗಳ ಸಂಚಾರದಿಂದ ಏನೋ ತೊಂದರೆ ಆಗ್ತದೆ ಸರ್?
0: ವಾಹನಗಳ ಸಂಚಾರದಿಂದ ರೋಡ್ ಕಿಲ್ಸ್ ಆಗ್ಬೋದು ಕೆಲವು ಕಡೆಯಲ್ಲಿ. ಈಗ ಮಡ್ ಪಡ್ಲಿಂಗ್, ಎಸ್ಪೆಷಲಿ ಈ ಸಮ್ಮರ್ ಸೀಸನಲ್ಲಿ ಮಡ್ ಪಡ್ಲಿಂಗ್ ಎನ್ನುವುದು ಸ್ಟಾರ್ಟ್ ಆಗ್ತದೆ, ಅಂದರೆ ಮಣ್ಣು ಕೆಸರು ಮಣ್ಣಿನಿಂದ ಖನಿಜಾಂಶಗಳನ್ನು ಹೀರುವಂಥ ಕ್ರಿಯೆ ಚಿಟ್ಟೆಗಳದ್ದು. ಸೊ ಎಸ್ಪೆಷಲಿ ನಾವು ಕೋರ್ ವೆಸ್ಟರ್ನ್ ಗಾರ್ಡ್ಸಿನ ಎಜ್ಜಲ್ಲಿ ಹೋಗುವಾಗ ಈ ಒಂದು ಮಡ್ ಪಡ್ಲಿಂಗ್ ಸ್ಪಾಟ್ಸ್ಗಳನ್ನು ನೋಡ್ಬೋದು, ಕೆಲವೊಮ್ಮೆ ರೋಡ್ ಕಿಲ್ಸ್ ಆಗ್ಬೋದು ವೆಹಿಕಲಿಂದ. ಬಟ್ ಹೊಗೆ ಕೂಡ ಎಫೆಕ್ಟ್ ಮಾಡ್ಬೋದು, ಬಟ್ ಅಷ್ಟರ ಮಟ್ಟಿಗೆ ಎಫೆಕ್ಟ್ ಮಾಡ್ತದಂತ ಅದು ಕರೆಕ್ಟಾಗಿ ಗೊತ್ತಿಲ್ಲ. ಯಾಕೆಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಗ್ಳೂರು ಹೋದರೂ ಕೂಡ ಎಲ್ಲಿ ತುಂಬ ಪೊಲ್ಯೂಷನ್ ಇದ್ದರೂ ಕೂಡ ಅಲ್ಲಿ ಬಟರ್ಫ್ಲೈಸ್ ಇರ್ತವೆ. ಈವನ್ ಡೆಲ್ಲಿಯಲ್ಲಿ ಹೋದರೂ ಕೂಡ ಅಲ್ಲಿ ತುಂಬ ಪೊಲ್ಯೂಷನ್ ಇದ್ದರೂ ಕೂಡ ಅಲ್ಲಿ ಲೈಮ್ ಸಾಲೋಟೇಲ್ ಎನ್ನೋ ಬಟರ್ಫ್ಲೈ ತುಂಬ ಒಳ್ಳೆ ಡಿಸ್ಟ್ರಿಬ್ಯೂಷನ್ ಉಂಟು. ಸೊ ಈ ಪೊಲ್ಯೂಷನ್ ಆ್ಯಕ್ಚುಲಿ ಎಫೆಕ್ಟ್ ಮಾಡ್ತಾ ಇಲ್ವಾ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಯಾಕೆಂದರೆ ಈ ಹೈಲಿ ಪೊಲ್ಯೂಟೆಡ್ ಸಿಟೀಸಲ್ಲಿ ಕೂಡ ಒಳ್ಳೆ ಬಟರ್ಫ್ಲೈ ಆ್ಯಕ್ಟಿವಿಟಿಯನ್ನು ನೋಡ್ತೇವೆ, ಅಫ್ಕೋರ್ಸ್ ಕಾಮನ್ ಒನ್ಸನ್ನು ಒಳ್ಳೆ ಬಟರ್ಫ್ಲೈ ಆ್ಯಕ್ಟಿವಿಟಿಯನ್ನು ನೋಡ್ತೇವೆ ಅದು. ಬಟ್ ಯಾವ ರೀತಿಯಾಗಿ ಅದನ್ನು ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂತ ಇಲ್ಲ ಇನ್ಫಾರ್ಮೇಷನ್. ಬಟ್ ಈ ಒಂದು ರೇಡಿಯೇಷನಿಂದ ಎಫೆಕ್ಟ್ ಆಗುವುದು ಕೂಡ, ಅದಕ್ಕೆ ಯಾವುದೇ ಒಂದು ಸ್ಟಡಿ ಬಟರ್ಫ್ಲೈಸ್ಗೆ ರೇಡಿಯೇಷನ್ ಎಫೆಕ್ಟ್ ಆಗ್ತದೆ ಅಂತ ಹೇಳುವುದಿಲ್ಲ. ಈಗ ಹಕ್ಕಿಗಳಲ್ಲಿ ನಾವು ನೋಡಿದ್ದೇವೆ, ಎಸ್ಪೆಷಲಿ ಸ್ಪ್ಯಾರೋಸ್ ಎಲ್ಲ ಕೆಲವು ಬರ್ಡ್ಸ್ಗೆ ಎಫೆಕ್ಟ್ ಆಗ್ತದೆ, ಬಟ್ ಬಟರ್ಫ್ಲೈಸ್ಗೆ ಎಫೆಕ್ಟ್ ಆಗುವಂಥ ಒಂದು ಸ್ಟಡಿ ಇಲ್ಲ.
1: ಓಕೆ, ಇಲ್ಲಿ ಯಾವ ಸಂದರ್ಭದಲ್ಲಿ ಬರಬಹುದು ಜನರು ಬಟರ್ಫ್ಲೈ ಪಾರ್ಕ್ಗೆ ನೀವು ಹೇಳಿದರೆ? ಆಗ ಎಸ್ಪೆಷಲಿ ಮಳೆಗಾಲದಲ್ಲಿ ಬಂದರೆ ಸೂಕ್ತವಾ, ಬೇಸಿಗೆಗಾಲದಲ್ಲಿ ಬಂದರೆ?
0: ಜೂನ್ ಟು ನವೆಂಬರ್ ಇಲ್ಲಿ ಬಟರ್ಫ್ಲೈಸ್ ಸೀಸನ್ ಇರುವಂಥದ್ದು, ಆಗಸ್ಟ್ ಸೆಪ್ಟೆಂಬರ್ ಅದು ಪೀಕ್ ಟೈಮ್. ಸೊ ಅವರು ಕಾಲ್ ಮಾಡಿ ಕೇಳಿದರೆ ನಾವು ಹೇಳ್ಬೋದು.
1: ನಂಬರ್ ಸರ್?
0: 9845993292. ಮತ್ತು ಮ್ಯಾಪಲ್ಲಿ ಲೊಕೇಶನ್ ಕೂಡ ಲೊಕೇಟ್ ಆಗಿದೆ, ಸೊ ಅದರ ಹೆಲ್ಪ್ ತಗೊಳ್ಬೋದು. ನೀವು ಬಟರ್ಫ್ಲೈ ಪಾರ್ಕ್ ಬೆಳವೆ ಅಂತ ಗೂಗಲ್ ಮಾಡಿದರೆ ನಿಮಗೆ ಲೊಕೇಶನ್ ಸಿಗ್ತದೆ, ಸೊ ಲೊಕೇಶನ್ ಯೂಸ್ ಮಾಡಿಕೊಂಡು ಬರ್ಬೋದು. ಬಟ್ ನೀವು ಅದಕ್ಕಿಂತ ಮುಂಚೆ ಕಾಲ್ ಮಾಡೋದು ಉತ್ತಮ.
1: ಸೊ ಗೈಡೆನ್ಸ್ ಬೇಕಾದರೆ ನೀವು ಸಿಗಬೇಕಾದ್ರೆ
0: ಜೂನ್ ಟು ನವೆಂಬರ್ ಇಸ್ ದ ಬೆಸ್ಟ್ ಟೈಮ್.
1: ಸರ್, ಇವತ್ತು ನಾವು ರೇಡಿಯೋ ಸಾರಂಗ್ ಅವರು ನಿಮ್ಮ ಬಟರ್ಫ್ಲೈ ಪಾರ್ಕಿಗೆ ಬಂದಿದ್ದೇವೆ. ಸೊ ಇಲ್ಲಿ ಬಂದು ಈ ಒಂದು ಪಾರ್ಕ್ನ ಬಗ್ಗೆ ನೀವು ಹೇಳಿದರೆ, ಇಲ್ಲಿ ಕೊನೆಯದಾಗಿ ನಾನು ಕೇಳಿದ್ರೆ ಯಾವೆಲ್ಲ ಜಾತಿಯ ಮರಗಳನ್ನು ನೀವು ಬೆಳೆಸಿದ್ದೀರಿ? ಸ್ಪೆಷಲಿ ನೀವು ಹೇಳಿದ್ರಿ ಬಟರ್ಫ್ಲೈಗೆ ಬೇಕಾಗುವ ಮರಗಳೇ ಇವೆ, ಅದರ ಜೊತೆಗೆ ಬೇರೆ ಔಷಧೀಯ ಸಸ್ಯಗಳು ಅಥವಾ ಬೇರೆ ಬೇರೆ ಸಸ್ಯಗಳಿಗೆ ಏನಾದರೂ ಮಹತ್ವ ನೀಡಿದ್ದೀರಾ?
0: ಹೆಚ್ಚಿನ ಗಿಡಗಳಿಗೆ ಔಷಧೀಯ ಒಂದು ಗುಣಗಳು ಇರ್ತವೆ, ಬಟ್ ನಮಗೆ ಗೊತ್ತಿರಬೇಕಷ್ಟೇ. ಬಟ್ ನಾವು ಬಟರ್ಫ್ಲೈಸ್ಗೆ ಬೆಳೆಸಿದಂಥ ಗಿಡದಲ್ಲಿ ಕೆಲವೊಂದು ಬೆಳೆಸಿದ್ದೇವೆ, ಬಟ್ ಹೆಚ್ಚಿನ ನ್ಯಾಚುರಲ್ ಆಗಿರುವಂಥದ್ದು ಕರ್ಮರ ಇದೆ, ಮತ್ತು ಗಾಮಟೆ ಮರ ಇದೆ, ಸರಾಕ ಅಶೋಕ ಇಲ್ಲಾದರೆ ಸೀತಾ ಅಶೋಕ ಅಂತ ಹೇಳ್ತಾರೆ ಅದು ಇದೆ, ಫಾಲ್ಸ್ ಅಶೋಕ ಇದೆ, ಸಂಪಿಗೆ ಇದೆ, ಫೈಕಸ್ ಸ್ಪೀಸೀಸ್ಗಳಿದೆ, ಫೈಕಸ್ ಇಸ್ಪಿಡಾ, ಫೈಕಸ್ ರೆಸಿಮೋಸ, ಫೈಕಸ್ ರೆಸಿಮೋಸ ಅಂದರೆ ಅರ್ತಿ ಮರ. ಸೊ ಇದು ಇದೆ. ಸೊ ಇದೆಲ್ಲ ಬಟರ್ಫ್ಲೈದ್ದು ಹೋಸ್ಟ್ ಪ್ಲಾಂಟ್ಸ್ಗಳು. ಇದಿಲ್ಲದೆ ಅದಲ್ಲದೆ ಬೇರೆ ಬೇರೆ ತುಂಬ ಹೋಸ್ಟ್ ಪ್ಲಾಂಟ್ಸ್ಗಳಿವೆ, ಈಶ್ವರ ಬಳ್ಳಿ ಆಗಿರಲಿ, ಅಮೃತ ಬಳ್ಳಿ ಆಗಿರಲಿ. ಈಶ್ವರ ಬಳ್ಳಿಯಲ್ಲಿ 3 ಚಿಟ್ಟೆ ಪ್ರಭೇದಗಳು ಬ್ರೀಡ್ ಮಾಡ್ತವೆ, ಸದನ್ ಬರ್ಡ್ ವಿಂಗ್ ಕರ್ನಾಟಕದ ರಾಜ್ಯ ಚಿಟ್ಟೆ, ಮತ್ತು ಕ್ರಿಮ್ಸನ್ ರೋಸ್, ಕಾಮನ್ ರೋಸ್, ಹೀಗೆ ಬೇರೆ ಬೇರೆ ಚಿಟ್ಟೆ ಪ್ರಭೇದಗಳು ಮೊಟ್ಟೆ ಇಡುವಂಥ ಮರಗಿಡಗಳು ನ್ಯಾಚುರಲ್ ಆಗಿ ಇಲ್ಲಿದೆ, ಕೆಲವೊಂದು ನಾವು ಬೆಳೆಸಿದ್ದೇವೆ.
1: ಓಕೆ ಸರಿ ಸರ್, ಇವತ್ತು ನಾವು ರೇಡಿಯೋ ಸಾರಂಗ್ 107.8 FM ಅವರು ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಸಮ್ಮಿಲನ್ ಶೆಟ್ಟರ್ ಅವರು ನಿಮ್ಮ ಜೊತೆಗೆ ಮಾತಾಡಿದ್ದೇವೆ. ಚಿಟ್ಟೆಗಳ ಬಗ್ಗೆ ನೀವು ನಮಗೆ ಮನವರಿಕೆ ಮಾಡಿದ್ದೀರಾ, ಚಿಟ್ಟೆಗಳ ಬಗ್ಗೆ ಅವೇರ್ನೆಸ್ ನೀಡಿದ್ದೀರಾ. ಸರಿ, ಹೇಗನ್ನಿಸಿತು ಈ ಅನುಭವ?
0: ಈ ಒಂದು ರೇಡಿಯೋ ಪ್ರೋಗ್ರಾಮ್ ಮಾಡುವಂಥದ್ದು ಇಲ್ಲದ್ರೆ ಬೇರೆ ಒಂದು ಟಿ ವಿ ಪ್ರೋಗ್ರಾಮ್ ಮಾಡುವಂಥದ್ದಾಗಿರಲಿ, ಸೊ ಇದು ಒಂದು ಜನರಲ್ಲಿ ತುಂಬ ಅರಿವನ್ನು ಮೂಡಿಸ್ಬೋದು, ಎಜುಕೇಟ್ ಮಾಡ್ಬೋದು. ಸೊ ನೀವು ಕೂಡ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ಬೋದು ಜನರಿಗೆ ನೇಚರ್ನ ಬಗ್ಗೆ ಎಜುಕೇಷನ್ ಕೊಡೋದರಲ್ಲಿ.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಸೊ ಕೇಳುಗರೆ, ಇದು ಈ ವಾರದ ಸುತ್ತಮುತ್ತ ವಿಶೇಷ. ನಾವು ಮೂಡುಬಿದ್ರೆಯಿಂದ ಬೆಳವಾಯಿಗೆ ಬಂದು ಬೆಳವಾಯಿಯಲ್ಲಿರುವಂತಹ ಸಮ್ಮಿಲನ್ ಶೆಟ್ಟಿಸ್ ಬಟರ್ಫ್ಲೈ ಪಾರ್ಕ್ನಲ್ಲಿ ಬಂದು ಚಿಟ್ಟೆಗಳ ಜೀವನ ಕ್ರಮದ ಕುರಿತು ನಾವು ತಿಳಿದಿದ್ದೇವೆ. ಸೊ ಖಂಡಿತವಾಗಿ ನಿಮಗೆ ಇಷ್ಟವಾಗಿರ್ಬೋದು ಭೇಟಿ ನೀಡಿ ಈ ಪ್ರದೇಶಕ್ಕೆ. ಪ್ರಕೃತಿಯ ಒಂದು ಮಡಿಲಲ್ಲಿ ನಮ್ಮನ್ನು ಈ ಪ್ರದೇಶ ಕೊಂಡೊಯ್ಯುತ್ತೆ. ಸೊ ಸಾಕಷ್ಟು ವಿಶೇಷತೆಗಳನ್ನು ಕಲಿಬಹುದು. ಸೊ ಮುಂದಿನ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ.

ಇದುವರೆಗೆ ಚಿಟ್ಟೆಗಳ ಪ್ರಭೇದಗಳ ಬಗ್ಗೆ, ಚಿಟ್ಟೆಗಳಿಂದ ಮಾನವನಿಗೆ ಆಗುವಂತಹ ಅನುಕೂಲಗಳ ಬಗ್ಗೆ, ಅದೇ ರೀತಿ ಚಿಟ್ಟೆ ಎಂಬಂತಹ ಪುಟ್ಟ ಜೀವಿ ಒಂದು ದಿನದಿಂದ 2 ತಿಂಗಳವರೆಗೆ ಬದುಕುವಂತಹ ಈ ಜೀವಿ ಪ್ರಕೃತಿಗೆ ನೀಡುವಂತಹ ಅಗ್ರಗಣ್ಯ ಕೊಡುಗೆಯ ಕುರಿತು ನಾವು ಸಾಕಷ್ಟು ವಿಚಾರಗಳನ್ನು ಶ್ರೀ ಸಮ್ಮಿಲನ್ ಶೆಟ್ಟಿ ಇವರಿಂದ ತಿಳಿದುಕೊಂಡೆವು. ಅಂದಾಗೆ ಇದು ಈ ವಾರದ ಸುತ್ತಮುತ್ತ ಕಾರ್ಯಕ್ರಮ. ಸ್ನೇಹಿತರೆ, ನಾವೇಳುವುದಿಷ್ಟೇ, ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ಪ್ರಭೇದದ ಜೀವಿಗೂ ಬದುಕುವ ಹಕ್ಕಿದೆ. ಹೇಗೆ ಚಿಟ್ಟೆಗಳಿಂದ ಪ್ರಕೃತಿಗೆ ಕೊಡುಗೆ ಇದೆ, ಚಿಟ್ಟೆಗಳಿಂದ ನಾವು ಪ್ರಕೃತಿಯಲ್ಲಿ ಬದುಕಲು ಸಾಧ್ಯವಾಗಿದೆ, ಚಿಟ್ಟೆಗಳ ಕೊಡುಗೆಯಿಂದ ಖಂಡಿತವಾಗಿ ಹೊಸತನವನ್ನು ಕಂಡುಕೊಳ್ಳಲು ಸಾಧ್ಯವಾಗಿದೆ, ಈ ಪ್ರಭೇದವನ್ನು ನಾವು ಬದುಕಲು ಬಿಡೋಣ. ಮುಂದಿನ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನಾವು ಭೇಟಿಯಾಗುತ್ತೇವೆ. ಅದುವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: ನಾನು ಸದಾಶಿವ ಆಳ್ವ ತಲಪಾಡಿ, ಯಕ್ಷಗಾನ ಕಲಾವಿದ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
2: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

0: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: ഞാന് ഭാസ്കർ റൈ കുക്കുവള്ളി പാത്തിരുന്നുള്ളേ. റേഡിയോ സാരംഗ് നമ്മ മാത്തേടള മാധ്യമ യാൻലാ കേനൊന്നുള്ളേ നിഖിലാ കേനലേ രംഗ രംഗത ബതു.
1: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
2: ಸಂಗಮ ಸಂಗಮ ಅನುರಾಗ ಸಂಗ ಸಂಗಮ.
3: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
3: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: ಪ್ರಚಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.
3: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
4: ಹಾ ಬಂದೆ ಅಮ್ಮ.
3: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
4: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
3: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
4: ಆಯ್ತಮ್ಮ.
5: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.

0: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಸಾರಂಗ್ ಸಂಗಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ ಜೆ ಎಡ್ವರ್ಡ್. ಈ ವಾರವಿಡೀ ನೀವು ಕೇಳಿದಂಥ ಕಾರ್ಯಕ್ರಮಗಳು ಅದರ ಒಪ್ಪು ತಪ್ಪುಗಳ ಬಗ್ಗೆ ವಿಮರ್ಶೆ ಮಾಡುವಂಥ ಮತ್ತು ಆ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥ ಕಾರ್ಯಕ್ರಮ ಸಾರಂಗ್ ಸಂಗಮ. ಕೇಳುಗರೆ, ನೀವು ವಾರವಿಡೀ ಕಾರ್ಯಕ್ರಮ ಕೇಳಿದ್ದೀರಿ, ಒಂದಷ್ಟು ಈ ಕಾರ್ಯಕ್ರಮಗಳ ಬಗ್ಗೆ ಮಾತಾಡಬೇಕು, ಏನೋ ಹಂಚಿಕೊಳ್ಬೇಕು, ಆ ಕಾರ್ಯಕ್ರಮ ಕೇಳಿ ನನಗೆ ಖುಷಿಯಾಗಿದೆ ಅಥವಾ ಖುಷಿಯಾಗಿಲ್ಲ ಅಥವಾ ಕಾರ್ಯಕ್ರಮದಿಂದ ಏನಾದರೂ ಒಂದಷ್ಟು ವಿಚಾರಗಳು ಅರಿವಾಗಿದೆ ಅನ್ನೋದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಬೇಕಾದರೆ ಕರೆ ಮಾಡಿ. ಕರೆ ಮಾಡುವಂಥ ಸಂಖ್ಯೆ 6364240499. ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆಗಾಗಿ ನಾನಂತೂ ಕಾಯ್ತಾ ಇದ್ದೀನಿ. ಏಕೆಂದರೆ ವಾರವಿಡೀ ಹಲವಾರು ರೀತಿಯ ವಿಶಿಷ್ಟ ಕಾರ್ಯಕ್ರಮಗಳು ನಿಮಗಾಗಿ ಪ್ರಸಾರವಾಗಿವೆ. ಅದರ ಪ್ರತಿಫಲ ಅಂದರೆ ನೀವು ಮಾತಾಡುವಂಥ, ನೀವು ಹೇಳುವಂಥ ಒಂದಿಷ್ಟು ಅನಿಸಿಕೆಗಳು. ಹಾಗೆ ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ.
0: ನಮಸ್ತೆ, ನಮಸ್ತೆ.
1: ಯಾರು ಮಾತಾಡ್ತಿರೋದು?
0: ರತ್ನ ಶೆಟ್ಟಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದಗಳು. ಏನು ಗೊತ್ತಾ, ಮೊನ್ನೆ ಒಂದು ಮಗು ಬಂದಿತ್ತು
0: ಹೃದಯರಾಗದಲ್ಲಿ.
1: ಅದು ತುಂಬಾ ಖುಷಿ. ನಮ್ಮ ಎದುರು ಏನು ಸಾಧಾರಣದವರ ಎಲ್ಲ ಹೇಳಿದ ಟೈಮ್ಗೆ ಕರ್ಕೊಂಡು ಬರ್ತಾರೆ.
0: ಅಪರ್ಣಿಂದ
1: ಖುಷಿ ಆಯ್ತಾ ಮಗುವಿನ ಮಾತು ಕೇಳಿ. ಆಮೇಲೆ ಇವರು ಯಾರು, ಅಶೋಕ್ ಚರಣ್.
0: ಅಶೋಕ್ ಚರಣ್
1: ಹೌದು, ಅಭಿಷೇಕ್ರ ಅವರು ಕರ್ಕೊಂಡು ಬಂದಿದ್ರು. ಅವರದ್ದು ಸಹ ಮಾತು ಕೇಳಿ ಖುಷಿ ಆಯ್ತು.
0: ಹೌದಾ?
1: ಆಮೇಲೆ ಏನ್ ಗೊತ್ತಾ, ತಾಲವ ಮಾಲವ ಇತ್ತಲ್ಲ
0: ಇವಾಗ.
1: ಹೌದು, ಯಾರಂತ ಸರಿ ಅವರು ಎಂತ ಗೊತ್ತಾ ಹೇಳಿದ್ರು ಲಾಸ್ಟ್ಗೆ, ಅವರ ಪ್ರೋಗ್ರಾಮ್ ಅಲ್ಲಿ ಸ್ಪೀಚ್ ಒಂದು ಇಲ್ಲ ಅಂತ. ಗೊತ್ತಾಯ್ತಲ್ಲ, ಅಲ್ಲಿ ಟೌನ್ ಹಾಲ್ ಅಲ್ಲಿ ನಾಳೆ ನಡೀತದೆ ಅಲ್ಲ, ಅದ್ರಲ್ಲಿ ಸ್ಪೀಚ್ ಒಂದು ಇಲ್ಲ, ಪ್ರೋಗ್ರಾಮ್ ಸ್ಟಾರ್ಟ್ ಉಂಟು. ಅದಕ್ಕೆ ನಾನು ಹೇಳಿದೆ ಎಂತ ಗೊತ್ತಾ, ನಾಳೆ ಹೌಸ್ ಫುಲ್ ಜನರು ಟೌನ್ ಹಾಲ್ ಅಲ್ಲಿ,
0: ಭಾಷಣ ಇರೋದಿಲ್ಲ, ಅದಕ್ಕೆ ಲೇಟ್ ಮಾಡ್ಲಿಲ್ಲ, ಟೈಮಿಗೆ ಬರ್ತಾರೆ ಅಂತ.
1: ಟೈಮಿಗೆ ಅಲ್ಲ, ಸ್ಪೀಚ್ ಇದ್ರು ಒಂಥರ ಕಿರಿಕಿರಿ. ಅದು ಪ್ರೋಗ್ರಾಮ್ ಅವ್ರು ಹೇಳಿದ್ದು ನಂಗೆ ಆಯ್ತು, ಅಲ್ಲಿ ಹೌಸ್ ಫುಲ್ ಆಗುತ್ತೆ ಅಂತ ಉಂಟು ಅಂತ.
0: ಈಗಲೇ ಹೇಳ್ಬಿಟ್ಟು ಭವಿಷ್ಯ.
1: ಹೌದು, ಮತ್ತೆಂತ ಗೊತ್ತಾ, ಕೆಲವೆಲ್ಲ ಕೇಳಿದ್ದೇನೆ, ಎಲ್ಲ ಕೇಳಿದೆಲ್ಲ, ಪ್ರೋಗ್ರಾಮ್ ಚೆನ್ನಾಗಿತ್ತು. ಓಕೆ, ಧನ್ಯವಾದಗಳು.
0: ಧನ್ಯವಾದಗಳು ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ, ಕಾರ್ಯಕ್ರಮ ಕೇಳಿದಕ್ಕೆ. ಓಕೆ ಕೇಳುಗರೆ, ನೀವು ಕೂಡ ಕರೆ ಮಾಡಿ ಮಾತನಾಡಿ, ಹಾಗೆ ಒಂದಷ್ಟು ನಿಮ್ಮ ಅನಿಸಿಕೆಗಳು, ಏಕೆಂದರೆ ನೀವು ಕೊಡುವಂಥ ಅನಿಸಿಕೆ ನಮಗೆ ಟಾನಿಕ್. ಅದು ವಾರವಿಡೀ ಕಾರ್ಯಕ್ರಮ ಪ್ರಸಾರ ಮಾಡೋದಕ್ಕೆ ನಮಗೆ ನೀವು ಕೊಡುವಂಥ ಒಂದು ವಾರಕ್ಕೊಮ್ಮೆ ಕೊಡುವ ಟಾನಿಕ್ ಅದು. ಸಾರಂಗ ಸಂಗಮದಲ್ಲಿ ನೀವು ಮಾತಾಡುವಂಥ ನೀಡುವಂಥ ಪ್ರತಿಕ್ರಿಯೆಗಳು, ಹಾಗೆ ಒಂದಷ್ಟು ಕಾರ್ಯಕ್ರಮಗಳ ಏನೇನು ಪ್ರಸಾರ ಆಗಿದೆ ಅನ್ನೋದರ ಬಗ್ಗೆ ನಿಮಗೆ ತಿಳಿಸೋದಾದರೆ, ಕಳೆದ ಆದಿತ್ಯವಾರದಿಂದ ಪ್ರಸಾರ ಆದ ಕಾರ್ಯಕ್ರಮಗಳು ಏನೇನಂದರೆ, ಭಕ್ತಿ ಸಾರಂಗ 6 ಗಂಟೆಗೆ, 7 ಗಂಟೆಗೆ ಮಾರ್ನಿಂಗ್ ಮಂತ್ರ ಡಾಕ್ಟರ್ ಗುರುರಾಜ್ ಖರ್ಜಗಿ ಅವರಿಂದ, 8 ಗಂಟೆಗೆ ಸಪ್ತಸ್ವರ ರಶೀದ್ ಖಾನ್ ಅವರಿಂದ ಸಂಗೀತ ಕಾರ್ಯಕ್ರಮ, 8:30ಕ್ಕೆ ಪ್ರಸಾರ ಆದ ಕಾರ್ಯಕ್ರಮ ಕೊಂಕಣಿ ಕಾರ್ಯಕ್ರಮದಲ್ಲಿ ಆಯ್ತರಸು ಸಂದೇಶ್ ಫಾದರ್ ಮೆಲ್ವಿನ್ ನೋರೋಣ ಇವರಿಂದ, ಹಾಗೆ ಸಂಧ್ಯಾರಾಗ ನಿರಂಜನ ಶತಮಾನೋತ್ಸವದಲ್ಲಿ ಮಾತನಾಡಿದ ಅತಿಥಿಗಳ ಮಾತುಗಳು, ಯಕ್ಷಗಾನ ಬಬ್ಬುಸ್ವಾಮಿ ಮಹಿಮೆ ಭಾಗ 5, ಹಾಗೆ ಲೈಫ್ ಲೋಕೇಶೆ ನಾಟಕ, ಮಕ್ಕಳಡಿಗೆ ಸಾರಂಗನಲ್ಲಿ ಹೊಸ ಕಥೆಗಳು, ಹಾಗೆ ಹರಿಕಥೆ ಅಷ್ಟಲಕ್ಷ್ಮಿ. ಈ ನಡುವೆ ಒಂದು ಕರೆ ಬರ್ತಾ ಇದೆ. ಹಲೋ,
1: ಹಲೋ, ನಮಸ್ಕಾರ.
0: ನಮಸ್ಕಾರ. ಪಾತ್ರ ಇಜ್ಜಿನ ಈ ಪಾತ್ರ ಬರ್ಪ ಹಿಂಗ್ಲಿ ಅಲ್ಪ ತಿರ್ಗಾಟೋಡ ಹಿಂಗ್ಲಿ ಪಾತ್ರ ಕೆಲವು ಸರ್ತಿ ಉಪ್ಪುಜಿ ಗೊತ್ತಾಣದೆ ಪಲ್ಲೆ ಪಲ್ಲೆ ದಾದೆ ಬನ್ಲೆ ಇರು ಒಂಚೂರು ಇರ್ನ ಪಾತಿರ ಕಟ್ಟು ಕಟ್ಟ ಒಂದು
1: ಡಿಸ್ಟರ್ಬೆನ್ಸ್
0: ವಿಮಾನ ಓದ್ತೀನ ಓ ಬನ್ಲೆ ಬನ್ಲೆ ವಿಮಾನ ಪೋಂಡತ್ತೆ ಪೋಂಡ ಸರ್ ನಾನು ಎಂತ ಇರ್ನ ಜಾಲಕ್ಕೆ ಬರ್ತೀನ ಒಂದು ವಿಮಾನ ಅಂಚೆ ಕಟ್ಟು ಕಟ್ಟ ಪಿರ ವಿಮಾನದ ಪದ್ರ ಬರ್ತೀನಿ ಕೋಟಿ ಜನ ಆಟ ಬೋಡ ಕೋಟಿ ಜನ ಆಟ ಬೋಡಿರಿ ಮತ್ತೆ ಪ್ರಸಾರ ಮಾಡ್ಕೊಡು ಸರಿ ಸರಿ ಸರಿ ಅಂತ ಕಾರ್ಯಕ್ರಮ ಕೊಡೋಣ ಪೂರಾ ಖುಷಿ ಆತನಿ ರೀ ಸೋಲ್ಮೇಲ್ ಮಸ್ತ್ ಎಗ್ಲೇಗ್ಲ ಮಸ್ತ್ ಖುಷಿ ಅಂತ ಸೋಲ್ಮೇಲು ಓಕೆ ಬಹಳ ಒಂದು ಆಸಕ್ತಿಯಿಂದ ಮಾತಾಡ್ತಾ ಇದ್ದಾರೆ.

0: ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ ಇತ್ತು ಸರ್, ನಂಗೆ ಮಾತನಾಡಲಿಕ್ಕೆ ಆಗ್ಲಿಲ್ಲ, ಸ್ವಲ್ಪ ಹೇಳ್ಬೋದಾ?
1: ಹೇಳಿ, ಏನು ಏನು ಹೇಳಬೇಕು?
0: ನಂಗೆ ಮೊನ್ನೆ ಬಿಂದ್ಯಾ ಮೇಡಮ್ ಅವರು ಮೊದಲು ಬಂದು ನಮ್ಗೆ ಗುರುವಾರದಂದು ತುಳುಚಾವಡಿ ಕೊಟ್ರು, ಗಣೇಶ ಮೀನ್ ಸಂಕಮಾರ್ ವಿದ್ವಾಂಸರು ಜೊತೆ ಮಾತನಾಡಿ ಮತ್ತೆ ಜಾಸ್ತಿ ಮಾಹಿತಿ ನಮ್ಗೆ ಸಿಕ್ಕಿತ್ತು. ಅದಕ್ಕೆ ಸಾರಂಗಕ್ಕೆ ಹಾಗೂ ಅವರಿಗೆ ಎಲ್ಲರಿಗೂ ಅಭಿನಂದನೆ ಅಂತ ಹೇಳ್ತಾ ಇದ್ದೇನೆ. ಕೇಳಿ ಖುಷಿ ಆಯ್ತು.
1: ಹೌದು,
0: ಮತ್ತೆ ನಂಗೆ ಕೊಂಕಣಿ ಕಾರ್ಯಕ್ರಮದಲ್ಲಿ ಚಾರ್ಲ್ಸ್ ಇವರ ಜೊತೆ ಮಾಡಿದ ಸಂದರ್ಶನ, ರೋಷನ್ ಸರ್ ಅವರು ಅದು ಕೂಡ ಮರುಪ್ರಸಾರ ಚೆನ್ನಾಗಿತ್ತು ಸರ್. ಕಾರ್ಯಕ್ರಮ ಮಂಗಳವಾರ 10 ಗಂಟೆಗೆ ಮೂಡಿ ಬಂತಲ್ವಾ, ತುಂಬಾ ಇಷ್ಟ ಆಯ್ತು. ಮತ್ತೆ ಸರ್ ಇವರು ಮೊನ್ನೆ ಒಂದು ಕಾರ್ಯಕ್ರಮ ಮರುಪ್ರಸಾರ ಆದ ಕಾರ್ಯಕ್ರಮ ಶ್ರೀಪತಿ ಕಲ್ಲಾಡಿ ಸಂಜೆ ಕಾರ್ಯಕ್ರಮ ಅದು ಮರುಪ್ರಸಾರವಾಯ್ತು, ಅದು ಕೂಡ ಕಾರ್ಯಕ್ರಮ ಕೇಳಿ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಸರ್ ಮತ್ತೆ ನಂಗೆ
1: ಈ ವಾರದ ಕಾರ್ಯಕ್ರಮ ಕೇಳಿದಿರಾ?
0: ಹೃದಯರಾಗ ಕಾರ್ಯಕ್ರಮ
1: ಅಪರ್ಣಾ
0: ಹೌದು, ಬಾಲ ಪ್ರತಿಭೆ ನಿಜವಾಗಿಯೂ ತುಂಬಾ ಉತ್ತಮವಾದ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತೀರಿ ಸರ್. ಅಂದ್ರೆ ಅಭಿ ತುಂಬಾ ಅವರು ತುಂಬಾ ಪ್ರತಿಭಾವಂತೆ. ನಂಗೆ ಕಾರ್ಯಕ್ರಮ ಕೇಳಲಿಕ್ಕೆ ಆಯ್ತು, ಮಾತನಾಡಲಿಕ್ಕೆ ಆಗ್ಲಿಲ್ಲ. ಅದ್ರ ಜೊತೆಗೆ ಏನಂದ್ರೆ ನೀವು ಪ್ರಸ್ತುತ ಪಡಿಸುವ ಕಾರ್ಯಕ್ರಮ ನಂಗೆ ತುಂಬಾ ಇಷ್ಟ ಆಗ್ತದೆ ಸರ್. ನಿಮ್ಗೆ ತುಂಬಾ ಅಭಿನಂದನೆ ಅಂತ ಈ ಮೂಲಕ ತಿಳಿಸ್ತೇನೆ.
1: ಧನ್ಯವಾದಗಳು. ನೀವು ಕೇಳ್ತಾ ಇರೋದ್ರಿಂದ ನಮಗೆ ಮಾತಾಡ್ಲಿಕ್ಕೆ ಒಂದು ಕಾರ್ಯಕ್ರಮ ಕೊಡೋದಕ್ಕೆ ಸಾಧ್ಯ ಆಗ್ತದೆ.
0: ಮತ್ತೆ ಸರ್ ನಂಗೆ ಇದು ಕಾಯಂ ಲೋಕ ಅದಾಲತ್ ಮಾರ್ಗದರ್ಶಿ ಇವರು ಶ್ರೀ ಜಯಶಂಕರ್ ಅವರು ಬಂದಿದ್ರಲ್ಲ ಸರ್ ಮೊನ್ನೆ, ಕೈಫುಲ್ ಸರ್ ಅವರು ನೇರ ಪ್ರಸಾರ ಮಾಡಿದ್ರು. ನಂಗೆ ಈ ಕಾರ್ಯಕ್ರಮ ಕೂಡ ಹಾಗೆ ಸರ್, ಏನು ಮಾಹಿತಿ ಗೊತ್ತಿಲ್ಲದ ಮಾಹಿತಿಗಳು ನಮ್ಗೆ ಸಿಗ್ತಾ ಇದೆ ಸರ್. ಅದು ಆಗಾಗ ಪ್ರಸಾರ ಆಗ್ಲಿ, ಮತ್ತೆ ಯಾಕಂದ್ರೆ ಇದ್ರಿಂದ ನಮ್ಗೆ ಹೆಚ್ಚಿನವರಿಗೆ ಉಪಯುಕ್ತ ಖಂಡಿತ ಸರ್. ಇದೊಂದು ಎಲ್ಲಿಯೂ ಆಗದ ಕಾರ್ಯಕ್ರಮ ಸಾರಂಗಲ್ಲಿ ಆಗ್ತದಂದ್ರೆ ಅಭಿನಂದಿಸ್ಬೇಕು ಸರ್. ಇದು ಕಾರ್ಯಕ್ರಮ ಇನ್ನಷ್ಟು ಮುಗಿ ಬರ್ಲಿ ಸರ್. ಮತ್ತೆ ಸರ್ ಇನ್ನೊಂದು ಉಂಟು ಸರ್, ನಂಗೆ ಒಲವಿನ ಹಾಡು ಬರ್ತದಲ್ಲ ಸರ್, ಒಲವಿನ ಹಾಡು ಈ ವಾರದ ಒಲವಿನ ಹಾಡು ನಂಗೆ ಯಾಕೋ ಮುದಗೊಳಿಸಿತ್ತು ಸರ್. ಮನಸ್ಸಿಗೆ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಇಲ್ಲಿ ದಾಮೋದರ ವರ್ಕಡಿ ಅಂತ ಅವರು ಮಾತನಾಡ್ತಾ ಅವರ ಧ್ವನಿ ಕೇಳದೆ ನಾನು ಎಷ್ಟೋ ತಿಂಗಳುಗಳಾಯ್ತ ಏನ. ನಂಗೆ ಈ ವಾರದಲ್ಲಿ ಅವರ ಧ್ವನಿ ಕೇಳಿದೆ, ಒಲವಿನ ಹಾಡಿನಲ್ಲಿ ಹಾಡು ಕೇಳಿದ್ರು, ನಂಗೆ ಅದು ತುಂಬಾ ಇಷ್ಟ ಆಯ್ತು ಸರ್. ಅದಕ್ಕೆ ನಾನು ಅವ್ರ ಆಗಾಗ ಮಾಡ್ತಿರ್ಲಿ, ಅವರೆಲ್ಲರ ಧ್ವನಿ ನಮ್ಗೆ ಕೇಳಲಿಕ್ಕೆ ಇಷ್ಟ ಸರ್, ಹಾಗೆ ಅಂತ ಹೇಳ್ತೇನೆ. ಮತ್ತೆ ಇದು ಯಕ್ಷಗಾನ ಕೇಳಿದ್ದೇನೆ ಬಬ್ಬು ಸ್ವಾಮಿ ದೇವರದು, ಈಗಾಗಲೇ ಒಬ್ರು ಕೇಳಿದ್ರಲ್ಲ ನಮ್ಗೆ ಕೋಟಿ ಚೆನ್ನೈ ಯಕ್ಷಗಾನ ಹಾಕಿ ಅಂತ. ಹೌದು, ನನಗೂ ಅದು ಕೇಳ್ಬೇಕಂತ ಆಸೆ ಇದೆ ಸರ್. ಅದನ್ನ ಆದ್ರೆ ಆ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿ ಸರ್. ಮತ್ತೆ ರೇಡಿಯೋ ಸಂಜೆ ಕಾರ್ಯಕ್ರಮದಲ್ಲಿ ಸರ್ ನಂಗೆ ಮೊನ್ನೆ ಇವರ ಜೊತೆ ಮಾತನಾಡಿದ್ರು, ಇವರು ಅಶೋಕ್ ಅಂತ
1: ಅಶೋಕ್
0: ಸರ್ ಅವರು ಬಂದಿದ್ರು ಸರ್. ಹೌದು, ನಂಗೆ ಈ ಕಾರ್ಯಕ್ರಮ ನಂಗೆ ತುಂಬಾ ಇಷ್ಟ ಆಯ್ತು ಸರ್. ಮತ್ತೆ ಎಲ್ಲ ಕಾರ್ಯಕ್ರಮ ತುಂಬಾ ಇಷ್ಟ ಆಗ್ತದೆ ಸರ್. ಹೌದು ಸರ್, ತುಂಬಾ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
1: ಧನ್ಯವಾದಗಳು.
0: ಧನ್ಯವಾದ.
1: ಓಕೆ, ಕೇಳುಗರೆ ನೀವು ಕೂಡ ಕರೆ ಮಾಡಿ ಮಾತನಾಡಿ. ಅಮ್ಮನೆಯವರು ಹೇಳ್ತಾ ಇದ್ದಾರೆ ಕೆಲವೊಂದು ನೇರ ಪ್ರಸಾರ ಕಾರ್ಯಕ್ರಮಗಳು ಕೂಡ ಅವರಿಗೆ ಇಷ್ಟ ಆಗಿದೆ, ಹಾಗೆ ಈ ಕಾರ್ಯಕ್ರಮವನ್ನು ಕೇಳಿ ಅವರು ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ನಿಮಗೆ ಕೂಡ ಇದೊಂದು ಮುಕ್ತ ಅವಕಾಶ, ಇದನ್ನು ಕೇವಲ ಅರ್ಧ ಗಂಟೆಯಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಸ್ವಲ್ಪ ಕೇಳಿದರೂ ಹೇಳ್ಬೋದು. ಅದರಲ್ಲಿ ಏನಾದರೂ ವಿಚಾರ ನಿಮಗೆ ಏನಾದರೂ ನಿಮ್ಮ ಬದುಕಿಗೆ ಪ್ರೇರಣೆಯಾಗಿದ್ದರೆ ಅದನ್ನು ಕೂಡ ಹಚ್ಕೊಳ್ಬೋದು. ಹಾಗೆ ಈ ನಡುವೆ ಒಂದು ಪತ್ರ ಇದೆ, ಪತ್ರ ಓದಿಬಿಡ್ತೇನೆ. ತಾರೀಕು 11ರ ತುಳು ಚಾವಡಿಯಲ್ಲಿ ಕೃಷಿ ಬದುಕಿನ ಬಗ್ಗೆ ಸ್ವತಃ ಕೃಷಿಕರು, ವಿದ್ವಾಂಸರು, ಶಿಕ್ಷಕರು ಆಗಿರುವ ಸಂಕಮಾರ್ ಸರ್ ಅವರ ಅನುಭವದ ಮಾತುಗಳನ್ನು ಕೇಳುತ್ತಾ ಸಮಯದ ಎಲ್ಲೆ ದಾಟಿ 70 ನಿಮಿಷಗಳಷ್ಟು ದೀರ್ಘವಾಗಿ ಸಾಗಿದ್ದು ಅರಿವಾಗಲೇ ಇಲ್ಲ. ಅದು ಅವರ ಕೃಷಿ ಬದುಕಿನ ಅನುಭವದ ತಾಕತ್ತು. ಬಹುತೇಕ ರೈತರು ನಮಗೂ ದುಡ್ಡು ಕೊಟ್ಟರೆ ಅಂಗಡಿಯಲ್ಲಿ ಅಕ್ಕಿ ಸಿಗುತ್ತೆ ಎಂದು ಅಂಗಡಿಯತ್ತ ಹೆಜ್ಜೆ ಹಾಕ್ತಾ ಇದ್ದಾರೆ. ಎಲ್ಲರೂ ಹಾಗೆ ಮಾಡಿದರೆ ಅಂಗಡಿಯಲ್ಲಿ ಅಕ್ಕಿ ಸಿಗಲು ಸಾಧ್ಯವೇ ಇಲ್ಲ ಎಂಬಂಥ ಚಿಂತನಾ ಶಕ್ತಿ ಇರುವ ಸಂಕಮಾರ್ ಸರ್ ಅಂಥವರು ಇಂದು ಕೂಡ ಭೂಮಿಯನ್ನು ತಾಯಿ ಎಂಬಂತೆ ಗೌರವಿಸಿ ಅದರ ಸೇವೆಯಲ್ಲಿ ತೊಡಗಿರುವುದರಿಂದ ನಾವು ಉಣ್ಣಲು ಸಾಧ್ಯವಾದದ್ದು. ನೆಲದತ್ತ ಬಾಗಿ ಕಳೆ ಕೀಳುವುದರಿಂದ ಹಿಡಿದು ಮುಗಿಲಿನತ್ತ ಏರಿ ಕಾಯಿ ಕೀಳುವುದಕ್ಕೂ ನಾನು ತಯಾರು ಎಂದು ಮಾಡಿ ತೋರಿಸುವ, 60 ದಾಟಿದರೂ ಲವಲವಿಕೆ ಪ್ರದರ್ಶಿಸುವ ಅವರ ಅನುಭವದ ಮಾತುಗಳು ನನಗೆ ತುಂಬ ಇಷ್ಟವಾಯಿತು. ಆದರೆ ಕಾರ್ಯಕ್ರಮದ ನಡುವೆ ಅವರಾಡಿದ ಈ ಹಿಂದಿನ ತುಳು ಚಾವಡಿ ಕಳೆಗೊಂದಿತ್ತು ಎಂಬರ್ಥದ ಮಾತು ನನಗೇಕೋ

0: ಬಿಸಿ ಉಂಟು ಮಾಡಿತು. ನನ್ನ ಅನುಭವದ ಪ್ರಕಾರ ಈ ಹಿಂದಿನ ಯಾವುದೇ ಚಾವಡಿ ಕಾರ್ಯಕ್ರಮ ಕಳೆಗುಂದಿಲ್ಲ. ಬಹುಶಃ ಸಂಕಮಾರ್ ಸರ್ಗೆ ಈ ಬಗ್ಗೆ ಕಾರ್ಯಕ್ರಮ ಕೇಳಿದ ಅನುಭವದ ಕೊರತೆ ಇದೆ ಎಂದು ನನಗನ್ನಿಸಿತು. ತಾರೀಕು 12ರ ಮಾರ್ಗದರ್ಶಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀ ಜಯಶಂಕರ್ ಅವರು ಮಾಹಿತಿಪೂರ್ಣವಾಗಿ ಮಾತಾಡಿದರು. ಕಾನೂನಿನ ಹಲವು ಮಜಲುಗಳು, ಅದರ ದಾರಿಗೆ ಸುಲಭ ಮೆಟ್ಟಿಲುಗಳು ಹೇಗೆ ಏನು ಎಂಬ ಮಾಹಿತಿ ಕೇಳುಗರಿಗೆ ಬಹು ಉಪಯುಕ್ತವಾಗಿತ್ತು. ಈ ಕಾರ್ಯಕ್ರಮಕ್ಕಾಗಿ ಸಾರಂಗಿಗೆ ವಂದನೆಗಳು. ಈ ಪತ್ರವನ್ನು ಬರೆದವರು ಯಾರೆಂದರೆ ನಮ್ಮ ನಿತ್ಯ ಕೇಳುಗರು, ಒಳ್ಳೆಯ ವಿಮರ್ಶಕರು, ಮತ್ತು ಆ ಕಾರ್ಯಕ್ರಮದ ಒಂದು ಏನು ಒಪ್ಪು ತಪ್ಪು ಏನಿದೆ ಅದನ್ನು ಸೂಕ್ಷ್ಮವಾಗಿ ವಿಮರ್ಶಿಸುವಂಥ, ಪರಿಗಣಿಸುವಂಥ, ಮತ್ತು ನಮಗೆ ಆ ಕಾರ್ಯಕ್ರಮದಿಂದ ಇನ್ನಷ್ಟು ಪ್ರಯೋಜನ ಆಗುವಂತೆ ಪ್ರೇರಣೆ ನೀಡುವಂಥ ಜಯಪ್ರಕಾಶ್ ಇಕ್ಕುರು. ಜಯಪ್ರಕಾಶ್ ಇಕ್ಕುರವರೇ, ನಿಮ್ಮ ಪತ್ರಕ್ಕಾಗಿ ಅಭಿನಂದನೆಗಳು, ವಂದನೆಗಳು. ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
1: ಹಲೋ
0: ಹಲೋ, ನಮಸ್ತೆ.
1: ನಮಸ್ತೆ ಸರ್, ಹೇಳ್ಬೇಡ್ರೆ. ನಮಸ್ತೆ, ನಾನು ಎಚ್ ಮಹಮ್ಮದ್ ವೇಣೂರ್ ಮಾತಾಡ್ತಾ ಇದ್ದೇನೆ. ಬಹಳ ಒಳ್ಳೆಯ ಕಾರ್ಯಕ್ರಮ ಈ ವಾರದಲ್ಲಿ, ತುಂಬಾ ಕಾರ್ಯಕ್ರಮ ಉತ್ತಮವಾಗಿತ್ತು.
0: ಸರಿ,
1: ಅದು ನಮ್ಮ ಮೈಕಾಲದ ಫಲಕ ಕಾರ್ಯಕ್ರಮ ಉತ್ತಮವಾಗಿತ್ತು. ಮತ್ತೆ ಹಲೋ ಎಲ್ಲ ಕಾರ್ಯಕ್ರಮ ಉಂಟಲ್ಲ, ಅದು ತುಂಬಾ ದಿನದ ನಂತರ ಮತ್ತೆ ಮರುಪ್ರಸಾರ ಆಯ್ತು. ನಮ್ಮ ಮಾತುಗಳನ್ನೆಲ್ಲ ಕೇಳುವಾಗ ನಮಗೆ ಸಂತೋಷ ಆಯ್ತು.
0: ಹೌದು,
1: ಹಾಗೆ ಮತ್ತೆ ನಿಮ್ದು ಬೆಳಿಗ್ಗೆ ಒಳ್ಳೇದಾಗ್ತದೆ ವಾರ್ತೆ ಅಂತಲ್ಲ, ವಾರ್ತೆ ನಿಮ್ದು ಒಳ್ಳೆ ಆಗ್ತದೆ, ನಿಮ್ ವಾಯ್ಸ್ ಅದೆಲ್ಲ ಅದೇ ರೀತಿ ಇನ್ನೂ ಇರ್ಲಿ ಅಂತ ನನ್ನ ಆಸೆ. ಮತ್ತೆ ಹೋದ ವಾರ ಇದುಂಟಲ್ಲ ಸರ್, ಆಪ್ ಎಲ್ಲ ಏನು ಸರಿ ಇರ್ಲಿಲ್ಲ, ನಮಗೆ ಸಾಲಂಗ್ ಸಂಗಮದಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಫೋನ್ ಮಾಡಿದ್ದೆ, ಅದು ಕಟ್ಟು ಭಾಗವಹಿಸಲು ಆಗಲಿಲ್ಲ. ಈ ಸಲ ಸರಿಯಾಗಿದೆ, ಆಗಲಿ, ನಿಮ್ಮ ಹಿರಿಯರ ಆಶೀರ್ವಾದ ಇರಲಿ ಅಂತ ನನ್ನ ಆಸೆ.
0: ಆಯ್ತಾ, ಕೇಳುಗರು ಈ ತರ ಅಭಿಪ್ರಾಯ ವ್ಯಕ್ತಪಡಿಸಿ ನಮಗಂತೂ,
1: ನಾವು ಕೇಳ್ತೇವೆ ಸರ್, ಕೇಳದಿದ್ರು ಪುರುಸತ್ತು ಮಾಡಿ ಒಂದೊಂದು ಎರಡು ಪ್ರೋಗ್ರಾಮ್ ಕೇಳ್ತೇವೆ. ಯಾಕೆಂದ್ರೆ ನಾವು ನಿಮ್ಮ ಕಾರ್ಯಕ್ರಮವನ್ನು ಕೇಳಿ ಸಜೆಷನ್ ಕೊಟ್ರೆ ನಿಮ್ಮ ಕಾರ್ಯಕ್ರಮ ಒಳ್ಳೆ ಅಲ್ವಾ?
0: ಹೌದು,
1: ಅದಕ್ಕಾಗಿ ನಮ್ಮ ಕೇಳ್ತೇವೆ. ಆದ್ರೂ ನಿಮ್ಮ ಈ ಒಲವಿನ ಹಾಡು ಎಲ್ಲ ನೋಡು ಕೇಳುವಾಗ ನಮ್ಗೆ ಬೇಸರ ಆಗ್ತದೆ, ಯಾಕಂದ್ರೆ ಅದರಲ್ಲಿ ತುಂಬಾ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ, ಆದ್ರೆ ಅವರು ಇದಕ್ಕೆ ಬರುದಿಲ್ಲ ಅಲ್ಲ, ಇದಕ್ಕೆ ಒಂದು ಅಭಿಪ್ರಾಯ ತಿಳಿಸಲಿಲ್ಲ ಅಲ್ಲ ಅಂತ ಬೇಸರ ಆಗ್ತದೆ. ಆಯ್ತು ಸರ್, ಇನ್ನು ಮುಂದೆ ಬರ್ಬಹುದು ಅಲ್ವಾ ಸರ್? ಹಾಗೆ ಒಳ್ಳೆಯ ವಿಮರ್ಶಕರೆಲ್ಲ ಇದ್ದಾರೆ ನಿಮ್ಮಲ್ಲಿ, ಹಾಗಿರುವಾಗ ತುಂಬಾ ಜನ ಇದೆ, ಈಗ ಒಂದು ಅಮ್ಮಣಿ ಅಂತ ಅಂತವರೆಲ್ಲ ಇದ್ದಾರೆ, ಅವರು ನಾವು ಹೆಚ್ಚು ವಿಮರ್ಶೆ ಮಾಡುದಿಲ್ಲ. ಆಯ್ತು ಸರ್, ಥ್ಯಾಂಕ್ ಯು.
0: ಓಕೆ ಓಕೆ, ತುಂಬಾ ಖುಷಿ ಆಯ್ತು ನಿಮ್ಮ ಹೆಚ್ಚು ವಿಮರ್ಶೆ ಮಾಡಿದ್ರೆ, ನಮಗೆ ಅಂತೂ ಲಾಭನೇ.
1: ಈಗ ಬಸ್ನಲ್ಲಿ ಇದ್ದೇನೆ, ಹಾಗಾಗಿ ನೀವು ಫೋನ್ ಮಾಡಿ ಮಾತಾಡಿದ್ರು, ನಿಮ್ಮ ಮಾತು ನಮಗೆ ಕೇಳಿದ್ರು, ಬಾಲ್ನಲ್ಲೇ ಮಾತಾಡ್ತಾ ಇದ್ದೇನೆ.
0: ಧನ್ಯವಾದಗಳು, ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್,
0: ಹೀಗೆ ಕರೆ ಮಾಡ್ತಾ ಇರಿ. ಓಕೆ, ಎಚ್ ವೇಣೂರು ನಮ್ಮ ಕೇಳುಗರು ಭಾಳ ಚೆನ್ನಾಗಿ ಮಾತಾಡಿದರು, ಒಂದಷ್ಟು ಕಾರ್ಯಕ್ರಮದ ಬಗ್ಗೆ ಕೂಡ ಹೇಳಿದರು, ಒಳ್ಳೆ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ ಅನ್ನೋದು. ಆ್ಯಪಿನ ಒಂದು ಸ್ವಲ್ಪ ತೊಂದರೆ ಇತ್ತು, ಹೌದು, ಈಗ ಸರಿಯಾಗಿದೆ ಅನ್ನುವ ಖುಷಿಯನ್ನು ಕೂಡ ವ್ಯಕ್ತಪಡಿಸಿದರೆ. ಹಾಗೆ ವೇಣೂರವರು ನಮಗೆ ಹಲವಾರು ರೀತಿಯಲ್ಲಿ ಅವರ ಏನು ಕಾರ್ಯಕ್ರಮ ಕೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಅವರ ಕೋರಿಕೆ ಏನಂದರೆ, ಕಾರ್ಯಕ್ರಮ ಕೇವಲ ಒಲವಿನ ಹಾಡಿಗೆ ತಮ್ಮ ಇಷ್ಟದ ಹಾಡನ್ನು ಕೇಳಿದ ನಂತರ ಅಥವಾ ಬೇರೆ ಕಾರ್ಯಕ್ರಮ ಕೇಳಿದವರು ಕೂಡ ತಮ್ಮ ವಿಮರ್ಶೆಯನ್ನು ಹೇಳಬೇಕು, ಕಾರ್ಯಕ್ರಮ ಏನು ಮತ್ತು ಹೇಗಿತ್ತು ಅನ್ನೋದರ ಬಗ್ಗೆ ಅವರ ಒಂದಷ್ಟು ವಿಚಾರಗಳನ್ನು ಹೇಳಿಕೊಂಡ್ರೆ ನಮಗೆ ಕೂಡ ಒಂದೊಂದು ಕಾರ್ಯಕ್ರಮಕ್ಕೆ ಒಂದು ಪ್ರೇರಣೆ ಖಂಡಿತ ಸಿಗುತ್ತೆ. ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ನಮಸ್ತೆ ಸರ್, ನಾನು ಜಾಸ್ತಿ ಮಾತಾಡಿದ್ರೆ ನೀವು ಬಂದಿದ್ರಿ ಅಂತ ನಿಮ್ಮ ಹತ್ರ ಮಾತಾಡ್ಬೇಕಂತ ನಾನು ಕಾಲ್ ಮಾಡಿದ್ದೆ ಅಷ್ಟೇ ಸರ್.
0: ಅಯ್ಯೋ, ನಿಮ್ಮ ಸ್ವರ ಕೇಳಿ ನನಗಂತೂ ಅತೀವ ಆನಂದ ಆಗಿದೆ, ಪರಮಾನಂದ ಆಗಿದೆ.
2: ಮತ್ತೊಂದು ಏನಂದ್ರೆ, ನನ್ನ ಹತ್ರ ಫೋನಲ್ಲಿ ಗಂಟೆಗಟ್ಟಲೆ ಮಾತಾಡ್ತಾರೆ. ನಾನು ಮಾತ್ರ ತುಂಬಾ ಪ್ರೋಗ್ರಾಮ್ ಎಲ್ಲ ಕೊಡ್ತಿದ್ದೆ ರೇಡಿಯೋ ಸಾರಂಗಿಗೆ, ಅವರು ಒಬ್ಬರು ವಿಷಯಕ್ಕೆ ನಾನು ಕಾಲ್ ಮಾಡುದಿಲ್ಲ, ನಾನು ಯಾಕೆ ಕಾಲ್ ಮಾಡುದಿಲ್ಲ, ನನ್ನ ಹೆಸರಾದ್ರೆ ಒಂದು ಎತ್ತುದಿಲ್ಲ, ನನ್ನ ಹತ್ರ ಬೇಕಾದ್ರೆ ಒಂದು ಗಂಟೆಗಟ್ಟಲೆ ಬೀಗ್ತಾರೆ, ಗೊತ್ತಾಯ್ತಲ್ವಾ? ಪರಿಚಯ ಇದ್ದವರು ಸಹ ಹಾಗೇನೆ ನಮ್ಮನ್ನು ಲೆಕ್ಕಕ್ಕೆ ತೆಕೊಳ್ಳುದಿಲ್ಲ, ಹಾಗಾಯ್ತು. ಮತ್ತೆಂತ ಸರ್, ನಿಮ್ಮ ಹತ್ರ ಮಾತಾಡುವಂತಾನೆ ಕಾಲ್ ಮಾಡಿದ್ದು ಅಷ್ಟೇ.
0: ಸರಿ, ಏನು ಕಾರ್ಯಕ್ರಮ ಕೇಳಿಲ್ವಾ?
2: ನಾನು ಸಾಧಾರಣ ಕೇಳು ಸರ್, ಬಿತ್ತು ಬಿತ್ತು ಅಂದ್ರೆ ಮೊದಲನಾಗೆ ಟೈಮ್ ಇಲ್ಲ. ಹಾಗೆ ಮತ್ತೆ ನಾವು ಹೊರಗಿನ ಹಾಡಿಗೆ ಕಾಲ್ ಮಾಡ್ಲಿಕ್ಕೆ ವಿಷಯ ಏನಂದ್ರೆ ನಮ್ಮ ಮನೆಯಲ್ಲಿಂದು ರೇಡಿಯೋ ಮೊದಲು ಇತ್ತು, ಅದರಲ್ಲಿ ಮಧ್ಯಾಹ್ನ ಮನೆಗೆ ಹೋದಾಗ ಹೊರಗಿನ ಹಾಡು ಕೇಳಲಿಕ್ಕೆ ಆಗ್ತಿತ್ತು.
0: ಸರಿ ಸರಿ,
2: ಈಗ ಅದು ರೇಡಿಯೋದಲ್ಲಿ ಬರುವುದಿಲ್ಲ. ಅದಕ್ಕೆ ನಾನು ಕಾಲ್ ಮಾಡುದಿಲ್ಲ, ಯಾವ ಹೊತ್ತು ಯಾರು ಇದ್ದಾರೋ ಏನಂತ ನಮ್ಗೆ ಗೊತ್ತಾಗುತ್ತಿಲ್ಲ. ಹಾಗಾಗಿ ಸರ್
0: ನೀವು ಸಾರಂಗ್ ಮರೆತು ಬಿಡಬೇಡಿ, ಸಾರಂಗಿಗೆ ಕರೆ ಮಾಡ್ತಾ ಇರಿ.
2: ಎಲ್ರೂ ಅಲ್ಲ ಸರ್, ನನಗೆ ಪರಿಚಯ ಇದ್ದವರ ಅವರು ಸಹ ನಮ್ಗೊಂದು ಕಾಲ್ ಮಾಡಿ ಹೇಗಿದ್ದಾರೆ ಅಂತ ಮೊದಲು ಮಾಡ್ತಿದ್ರಲ್ವಾ, ನನ್ನ ಹತ್ರ ತುಂಬಾ ಮಾತಾಡ್ತಿದ್ರು. ಈಗ ಮಾತು ಬಿಟ್ರೆ ನಾವೇನು ಮಾಡುದು ಹೇಳಿ ಸರ್.
0: ಸರ್ ನೀವು ಸಾರಂಗ್ ಸಾರಂಗಿಗೆ ನೀವು ಕರೆ ಮಾಡ್ತಾ ಇರ್ಬೋದು, ಸಾರಂಗಿನಲ್ಲಿ ಅವರು ಏನು ಕಾರ್ಯಕ್ರಮ ಇದೆ ಅದರಲ್ಲಿ ನಿಮ್ಮ ಏನು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬಹುದು. ಧನ್ಯವಾದಗಳು. ಓಕೆ, ನಮ್ಮ ಇಸ್ಮಾಯಿಲ್ ಕಲ್ಲಡಿಯವರು ಎಷ್ಟೋ ಸಮಯದ ಬಳಿಕ ಅವರ ಒಂದು ಮಾತು, ಯಾಕಂದರೆ ಅವರ ಏನು ಧ್ವನಿಯನ್ನು ನಾನು ಕೇಳ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ. ಓಕೆ, ಖಂಡಿತ ಕೇಳುಗರೆ ನಿಮಗೆ ಯಾವುದು ಇಷ್ಟ ಆಗುತ್ತೆ ಕಾರ್ಯಕ್ರಮ ಅಂದರೆ, ಹಳೆ ಕೇಳುಗರು ನಮ್ಮನ್ನು ಬಿಟ್ಟು ದೂರ ಇರುವುದು ಸರಿಯಲ್ಲ, ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ನಮಗೆ ಕೂಡ ಇನ್ನಷ್ಟು ಕಾರ್ಯಕ್ರಮಕ್ಕೆ ಒಂದು ಸೊಬಗು ಕೂಡ ಅಂತ ಹೇಳ್ಬೋದು. ಓಕೆ, ಇನ್ನು ಯಾವೆಲ್ಲ ಕಾರ್ಯಕ್ರಮಗಳು ಪ್ರಸಾರ ಆಗಿದೆ ಅಂತ ಹೇಳುವುದಾದರೆ ಒಂದಷ್ಟು ಕಾರ್ಯಕ್ರಮಗಳನ್ನು ಹೇಳ್ತಾ ಇದ್ದೀನಿ. ಸೋಮವಾರ ಪ್ರಸಾರ ಆದ ಕಾರ್ಯಕ್ರಮಗಳು, ಸೋಮವಾರ ಪ್ರಸಾರ ಆದ ಕಾರ್ಯಕ್ರಮಗಳು ಏನೇನು ಅಂದರೆ, ಕುಂಕಣಿ ಕಾರ್ಯಕ್ರಮದಲ್ಲಿ ಬಂಗಾರ ಮುನಿಸ್ ಭಾಗ ಎರಡು, ಬ್ಯಾರಿ ಕಾರ್ಯಕ್ರಮದಲ್ಲಿ ಒಪ್ಪನ ಹಾಡುಗಳು, ಕನ್ನಡ ಕಾರ್ಯಕ್ರಮದಲ್ಲಿ ಲಿಟ್ ಫೆಸ್ಟ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಹರೀಶ್ ಅವರ ಮಾತುಗಳು ಪ್ರಸಾರ ಆಗಿತ್ತು, ಹಾಗೆ ಯಕ್ಷಗಾನ ಪುಣ್ಯಕೋಟಿ ಭಾಗ ಒಂದು ಪ್ರಸಾರ ಆಗಿತ್ತು, ಹಾಗೆ ತುಳು ಕಾರ್ಯಕ್ರಮದಲ್ಲಿ ಲೈಫ್ ಲೋಕೇಶೆ ಭಾಗ ನಾಲ್ಕು ನಾಟಕ ಪ್ರಸಾರ, ಹಾಗೆ ಒಲವಿನ ಹಾಡು ವಾಯ್ಸ್ ಆಫ್ ಮಂಜುಳ ಕಾರ್ಯಕ್ರಮ, ಇವಿಷ್ಟು ಆ ದಿನದ ಕಾರ್ಯಕ್ರಮಗಳು. ಮಂಗಳವಾರದ ಕಾರ್ಯಕ್ರಮಗಳು ಏನೇನು ಅಂದರೆ, ಕನ್ನಡ ಕಾರ್ಯಕ್ರಮದಲ್ಲಿ ಲಿಟ್ ಫೆಸ್ಟ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ನಿರಂಜನ ವಾಣಳ್ಳಿ ಅವರ ಕಾರ್ಯಕ್ರಮ ಪ್ರಸಾರ ಆಗಿತ್ತು, ಹಾಗೆ ಬುಧವಾರದ ಕಾರ್ಯಕ್ರಮಗಳು, ಕೊಂಕಣಿ ಕಾರ್ಯಕ್ರಮದಲ್ಲಿ ಫಾತಿಮಾ ಚೆಕ್ಕಜಾರ್ ಎನ್ನುವ ಕತೆ ಪ್ರಸಾರ ಆಗಿತ್ತು, ಕನ್ನಡ ಕಾರ್ಯಕ್ರಮದಲ್ಲಿ ಲಿಟ್ ಫೆಸ್ಟ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿ ಆರ್ ಸಂತೋಷ್ ಅವರ ಮಾತುಗಳು ಪ್ರಸಾರ ಆಗಿತ್ತು. 10 ಗಂಟೆಗೆ ಪ್ರಸಾರ ಆದ ಕಾರ್ಯಕ್ರಮ ಮೈಕಲ್ ತಬಲ್ಕ ನೇರ ಪ್ರಸಾರ ಕಾರ್ಯಕ್ರಮ, ಹಾಗೆ 11 ಗಂಟೆಗೆ ಯಕ್ಷಗಾನ ಮುಖ್ಯದ ಓಲೆ ಭಾಗ ಒಂದು ಪ್ರಸಾರ ಆಗಿತ್ತು. ತುಳು ಕಾರ್ಯಕ್ರಮದಲ್ಲಿ ಕೋಸ್ಟಲ್ವುಡ್ ಕಜ್ಜ ಸಿನಿಮಾದ ಬಗ್ಗೆ ಮಾಹಿತಿ ಇರುವ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಹಾಗೆಯೇ ಇನ್ನು ಗುರುವಾರದ ಕಾರ್ಯಕ್ರಮಗಳು, ಏನು ಗುರುವಾರದ ಕಾರ್ಯಕ್ರಮಗಳು ಅಂದರೆ, ಗುರುವಾರ ಅನ್ನುವಾಗ ವಿಶೇಷವಾಗಿ ಅಡುಗೆಯ ಒಂದು ಘಮ ಘಮ ಎಲ್ಲೆಡೆ ಪಸರಿಸ್ತದೆ. ಅಡುಗೆ ಮನೆಯ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಪಕೋಡ ಮತ್ತು ಮಸಾಲ ಚಾಯ ಈ ಬಾರಿ ಇತ್ತು. ಮಸಾಲ ಚಾಯ ಮತ್ತು ಪಕೋಡದ ಬಗ್ಗೆ ಅಡುಗೆ ಮಾಹಿತಿ ಕೂಡ ಪ್ರಸಾರ ಆಗಿತ್ತು. ಹಾಗೆ 8:30ಕ್ಕೆ ಕೊಂಕಣಿ ಕಾರ್ಯಕ್ರಮದಲ್ಲಿ ಪಪ್ಪಾಚೆ ಫೇವರೇಟ್ ಅಂತ ಒಂದು ನಾಟಕ ಪ್ರಸಾರ ಆಗಿತ್ತು. ಹಾಗೆ ಬ್ಯಾರಿ ಕಾರ್ಯಕ್ರಮದಲ್ಲಿ ಬ್ಯಾರಿ ಹಾಡುಗಳು, ಕನ್ನಡ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ದಾಮ್ಲೆ ಅವರ ಕಾರ್ಯಕ್ರಮ ಪ್ರಸಾರ ಆಗಿತ್ತು, ತುಳು ಚಾವಡಿಯಲ್ಲಿ ತುಳು ಚಾವಡಿ ನೇರ ಪ್ರಸಾರ ಕಾರ್ಯಕ್ರಮ ಪ್ರಸಾರ ಆಗಿತ್ತು, ಗಣೇಶ್ಯಾಮ್ ಇನ್ ಸಂಕಮಾರ ಇವರ ಜೊತೆ. 11 ಗಂಟೆಗೆ ಯಕ್ಷಗಾನ ಮುಖ್ಯದ ಒಲೆ ಭಾಗ ಎರಡು, ಹಾಗೆ ತುಳು ಕಾರ್ಯಕ್ರಮ ತುಳುಕು ಪಗತ್ತಿನ ಕನಕದಾಸ್ಯರ್ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಹಾಗೆ ಹಲವಾರು ಕಾರ್ಯಕ್ರಮಗಳು ಗುರುವಾರ ಪ್ರಸಾರ ಆದರೆ, ಶುಕ್ರವಾರದ ಕಾರ್ಯಕ್ರಮಗಳು ಅಂದರೆ ನಿನ್ನೆಯ ಕಾರ್ಯಕ್ರಮ ಏನೇನಂದರೆ, ಅಡುಗೆ ಮನೆಯಲ್ಲಿ ನರ್ಸ್ ಮತ್ತು ಓಟ್ಸ್ ಇದರ ಬಗ್ಗೆ ಅಡುಗೆ ಮಾಹಿತಿ ಪ್ರಸಾರ ಆಗಿತ್ತು. ಕೊಂಕಣಿ ಕಾರ್ಯಕ್ರಮದಲ್ಲಿ ಕೊಂಕಣಿ ನಾಟಕ ಪಪ್ಪಾಚೆ ಫೇವರೇಟ್ ನಾಟಕದ ಭಾಗ ಎರಡು ಪ್ರಸಾರ ಆಗಿತ್ತು. ಕನ್ನಡ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನುರಾಧ ಕುರುಂಜಿ ಅವರ ಮಾತುಗಳು ಪ್ರಸಾರ ಆಗಿತ್ತು. ಹಾಗೆ ಗಜಲ್ ಹಾಡುಗಳು, ಯಕ್ಷಗಾನ ಮೋಕಿದ ಒಲೆ ಭಾಗ ಮೂರು, ಇವಿಷ್ಟು ಆ ದಿನದ ಕಾರ್ಯಕ್ರಮಗಳು. ಹಾಗೆ ಇವತ್ತಿನ ಬೆಳಗ್ಗಿನವರೆಗೆ ಅಂದರೆ ಬೆಳಗ್ಗಿಂದ 10 ಗಂಟೆಯವರೆಗೆ ಈಗ ಈ ಸಮಯದವರೆಗೆ ಪ್ರಸಾರ ಆದ ಕಾರ್ಯಕ್ರಮಗಳು ಏನೇನೆಂದರೆ 8:15 ನಮ್ಮ ಸಂವಿಧಾನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರೋಜ್ವೀರ ಅವರು ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಮಾತನಾಡಿದರು. ಹಾಗೆ ಕೊಂಕಣಿ ಕಾರ್ಯಕ್ರಮದಲ್ಲಿ ಪಾಪ ಜೆ ಫೇವರೇಟ್ ಭಾಗ ಮೂರು, 9 ಗಂಟೆಗೆ ಸುತ್ತಮುತ್ತ ಬಟರ್ಫ್ಲೈ ಪಾರ್ಕ್ ಬಗ್ಗೆ ಮಾಹಿತಿ ಇರುವಂಥ ಕಾರ್ಯಕ್ರಮ ಪ್ರಸಾರ ಆಗಿತ್ತು. 10 ಗಂಟೆಗೆ ಸಾರಂಗ್ ಸಂಗಮದಲ್ಲಿ ನಾವೀಗ ಇದ್ದೇವೆ. ಹಾಗೆ ಮುಂದೆ ಬಹುಭಾಷಾ ಹಾಡುಗಳು ಪ್ರಸಾರ ಆಗಲಿಕ್ಕಿದೆ. ಕೆಳಗರೆ ಇವಿಷ್ಟು ಕಾರ್ಯಕ್ರಮಗಳು, ಪ್ರಸಾರ ಆದ ಕಾರ್ಯಕ್ರಮಗಳು ನೀವೆಲ್ಲ ಕೇಳಿದ್ದೀರಿ. ಹಾಗೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾಳವು ಮೊಳವು ಕಾರ್ಯಕ್ರಮದಲ್ಲಿ ಕೆವಿನ್ ಮಿಸ್ಕಿತ್ ಸುರತ್ಕಲ್ ಹೆಸರಾಂತ ಸಂಗೀತಗಾರರು, ಗೀತಾ ರಚನೆಕಾರರು ಮತ್ತು ಗಾಯಕರು ಕೂಡ ಬಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದರು. ಹಾಗೆ ಹೃದಯರಾಗ ಕಾರ್ಯಕ್ರಮದಲ್ಲಿ ಅಪರ್ಣಾ ಪಾನೂರು, ಬಹುಮುಖ ಬಾಲ ಪ್ರತಿಭೆ ಇವರು ಕೂಡ ಭಾಗವಹಿಸಿದ್ದರು. ಹಾಗೆ ಚರಣ್ರಾಜ್ ಇವರು ರೇಡಿಯೋ ಸಂಜೆಯಲ್ಲಿ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು, ಸಂಗೀತಗಾರ ಸಂಗೀತ ಕಲಾವಿದ. ಒಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
3: ಹಲೋ ನಮಸ್ತೆ.
0: ನಮಸ್ತೆ, ಯಾರು ಮಾತಾಡೋದು?
3: ಅಶೋಕ್ ಮಂಗಳದಿ.
0: ಅಶೋಕ್ ಮಂಗಳದಿ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಸ್ವಾಗತ. ನೀವು ಬಂದಿದ್ದೀರಿ ಸ್ಟುಡಿಯೋಕ್ಕೆ,
0: ಹೇಳಿ ಹೇಳಿ.
3: ಅದಕ್ಕೆ ಮಾತಾಡ್ತೇನೆ. ಇವರದ್ದು ಕಾರ್ಯಕ್ರಮ ಬಾರಿ ಚೆನ್ನಾಗಿ ಮೂಡಿ ಬಂದಿದೆ.
0: ಚೆನ್ನಾಗಿ ಬಂದಿದ.
3: ಅದೇ ಹೃದಯ ರಂಗ ಸ್ವಲ್ಪ ಲೇಟ್ ಆದ್ರು ಒಳ್ಳೆ ಒಳ್ಳೆ ಕಾರ್ಯಕ್ರಮ.
0: ಹೌದಾ?
3: ಅಂತ ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಡ್ಬೇಕು. ಬೇರೆ ಕಡೆ ಯಾರಾದ್ರೂ ಮಕ್ಕಳಿದ್ರೆ ನಮ್ಮ ಸಾರಂಗಿಗೆ ತಿಳಿಸಿ. ಕೆಲವರು ಮನೇಲಿ ಇರ್ತಾರೆ, ಅವರಿಗೆ ಸ್ವಲ್ಪ ಇದಾಗ್ಲಿ.
0: ನಮ್ಮ ಕೇಳುಗರ ಮಕ್ಕಳು ಕೂಡ ಬರಲಿ, ಭಾಗವಹಿಸಲಿ. ಒಳ್ಳೆ ಪ್ರತಿಭಾವಂತರು ಖಂಡಿತ ಇದ್ದಾರೆ. ನಮ್ಮ ಕೇಳುಗರು ಕೂಡ ಪ್ರತಿಭಾವಂತರು ಇದ್ದಾರೆ. ಅವರು ಹೃದಯ ರಾಗದಲ್ಲಿ ಪ್ರಥಮ ವಾರದಲ್ಲಿ ಅವರ ಜೊತೆ ಕಾರ್ಯಕ್ರಮ.
3: ನಾನು ಅದೇ ಕಾಯಿದೆ, ಎಲ್ಲರೂ ಬರಲಿ ಅಂತ. ಯಾಕಂದ್ರೆ ನಾವು ಮಾತಾಡ್ಲಿಕ್ಕೆ ಹಣ ಕೊಡ್ಲಿಕ್ಕಿಲ್ಲ. ನಾವು ಮಾತಾಡಿದ್ರೆ ಇನ್ನು ಕೂಡ ಬೇರೆ ದೊಡ್ಡ ದೊಡ್ಡ ಸ್ಟೇಜ್ಗಳಿಗೆ ಹೋಗಿ ಮಾತಾಡ್ಬಹುದು. ಮತ್ತೊಂದು ತುಳು ಚಾವಡಿನ್ನು ಮರು ಪ್ರಸಾರ ಮಾಡುದಿಲ್ವಾ? ಅದೊಂದು
0: ತುಳು ಚಾವಡಿ ಮರು ಪ್ರಸಾರ ಬೇಕಾ?
3: ಅದೊಂದು ಮಾಡಿದ್ರೆ ಒಳ್ಳೇದಿತ್ತಂತ. ಮತ್ತೊಂದು ತಿಂಗಳಿಗೆ ಒಂದ್ಸಲ ನಿಮ್ಮ ಊರಿಗೆ ನಮ್ಮ ಸಾರಂಗ ಮಾಡಿದ್ರು ಬಾರಿ ಒಳ್ಳೇದಿತ್ತು. ಬೇಕಂದ್ರೆ ನಾನು ಪ್ರಸಾರ ಕೊಡ್ತೇನೆ.
0: ಹೇಳಿ ಹೇಳಿ.
3: ಅದೇ ತಿಂಗಳಿಗೆ ಒಂದ್ಸಲ ನಿಮ್ಮ ಊರಿಗೆ ನಮ್ಮ ಸಾರಂಗ. ಅದು ಯಾವ ಊರಲ್ಲಿದ್ರು ಬೇಕಂದ್ರೆ ಅವ್ರು ಮಾಡಿಸೋರು ಖರ್ಚು ನೋಡ್ಬೇಕು. ಅದು ಮಾಡಿದ್ರು ಬಾರಿ ಒಳ್ಳೇದು ಅಂತ ನಮ್ಮ ಆಸೆ.
0: ಹಾಗೆ ಅಶೋಕ್ ರವರೆ, ನಿಮ್ಮ ಮಾತಿಗೆ ನಾಳೆ ಗಣೇಶ ಅಮೀನ್ ಸಂಕಮಾರ ಅವರ ತುಳು ಚಾವಡಿ ಕಾರ್ಯಕ್ರಮ ಪ್ರಸಾರವಾಗ್ಲಿಕ್ಕಿದೆ. ಆಯ್ತಾ? ಖಂಡಿತ ತುಳು ಚಾವಡಿ ಕಾರ್ಯಕ್ರಮ ಮರುಪ್ರಸಾರ ಆಗುತ್ತೆ. ಇನ್ನು ಮುಂದೆ ತುಳು ಚಾವಡಿ ಮರುಪ್ರಸಾರ ಆಗುವಾಗೆ ಪ್ರಯತ್ನ ಮಾಡೋಣ. ಆಯ್ತಾ? ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ. ನಮ್ಮ ಅಶೋಕ್ ಮಂಗಳದೇವಿ ಇವರು ಕರೆ ಮಾಡಿದರು ಕೂಡ. ಒಂದು ತುಳು ಚಾವಡಿ ಕಾರ್ಯಕ್ರಮ ಮರುಪ್ರಸಾರ ಆಗಬೇಕಂತ ಬೇಡಿಕೆ ಇಟ್ಟಿದ್ದಾರೆ. ಮತ್ತು ನಿಮ್ಮೂರಿಗೆ ಸಾರಂಗ ಅಂದರೆ ನಾವು ಫೀಲ್ಡಲ್ಲಿ ಹೋಗಿ ಮಾಡುವಂಥ ಕಾರ್ಯಕ್ರಮ. ನಾವು ಫೀಲ್ಡಲ್ಲಿ ನಮಗೆ ಒಬ್ಬರು ತಾಂತ್ರಿಕ ತಜ್ಞರು ಸಹಕಾರ ಕೊಡ್ತಾಯಿದ್ರು. ಅವರು ನಮ್ಮನ್ನು ಅಗಲಿದ ನಂತರ ನಾವೀಗ ಸ್ವಲ್ಪ ಕಾರ್ಯಕ್ರಮವನ್ನು ಸ್ವಲ್ಪ ಕಡಿತ ಮಾಡಿದ್ದೇವೆ ಅಂತ ಹೇಳುವ ಈ ಬಗ್ಗೆ ಪ್ರಯತ್ನ ಮಾಡೋಣ. ಹಲೋ ಹಲೋ ನಮಸ್ತೆ.
4: ನಮಸ್ತೆ
0: ನಮಸ್ತೆ ನಮಸ್ತೆ. ಯಾರು ಮಾತಾಡೋದು?
4: ಸತೀಶ್
0: ಕಯ್ಯಾರ್. ಹೇಳಿ ಸತೀಶ್ ಅಣ್ಣ, ಯಾವೆಲ್ಲ ಕಾರ್ಯಕ್ರಮ ಕೇಳಿದಿರಿ?
4: ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಕೇಳ್ತೀವಿ. ಯಕ್ಷಗಾನ ಮತ್ತೆ ತುಳು ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ದೀವಿ ನಾವು. ಕಾರ್ಯಕ್ರಮ ಮತ್ತೆ ಶುರುವಾಗಿದೆ ತುಳುವಲ್ಲಿ. ಸ್ವಲ್ಪ ಸಮಯ ಅದು ಬ್ರೇಕ್ ಆಗಿತ್ತು ಅದಕ್ಕೆ.
0: ಹೌದು, ಈಗ ಖುಷಿ ಆಗ್ತಾ ಇದೆಯಾ?
4: ತುಂಬಾ
0: ಖುಷಿ ಆಗ್ತದೆ.
4: ಹೌದೌದು, ಅಂದ್ರೆ ತುಳು ಚಿತ್ರಗಳ ಒಂದು ವಿಶೇಷಗಳನ್ನು ತಿಳಿಯುವಂತ ಒಂದು ಆಸಕ್ತಿ ಇತ್ತು ನಮ್ಗೆಲ್ಲ. ಅದನ್ನು ತಿಳಿಸುವಂತ ಕೆಲಸವನ್ನು ಮಾಡ್ತಿದ್ರೆ ನೀವು.
0: ಸರಿ,
4: ಅದಕ್ಕೆ ಮತ್ತೆ ಹೃದಯರಾಗ ಮೊನ್ನೆ ಬುಧವಾರ ಪ್ರಸಾರವಾದಂತ ಅಪರ್ಣ ಅವರ ಜೊತೆ ಪ್ರಸಾರವಾದಂತ ಹೃದಯರಾಗ ಕಾರ್ಯಕ್ರಮ ಕೂಡ ತುಂಬಾ ಚೆನ್ನಾಗಿತ್ತು. ಇಂಥ ಒಳ್ಳೆ ಪ್ರತಿಭೆಗಳನ್ನು ಇನ್ನೂ ಕೂಡ ನೀವು ಸಮಾಜಕ್ಕೆಲ್ಲ ಪರಿಚಯ ಮಾಡಿ.
0: ಓಕೆ, ನಿಮ್ಮ ಕಾಸರಗೋಡಿನ ಕೇರಳದ ಪ್ರತಿಭೆ ಇದು, ಹಾಗೆ ಮಂಗಳೂರಲ್ಲಿ ಕೂಡ ಇದ್ರೆ ನಮ್ಗೆ ಹೇಳಿ, ಕರೆ ಮಾಡಿ ಹೇಳಬಹುದು ಅಥವಾ ಮೆಸೇಜ್ ಮಾಡಬಹುದು, ಸಂದೇಶ ಕಳಿಸಬಹುದು, ಖಂಡಿತ ಅವರಿಗೆ ಅವಕಾಶ ಕೊಡ್ತೇವೆ ನಾವು. ಆಯ್ತಾ?
4: ಅದೇ ರೀತಿ ನಮ್ಮ ಸಾರಂಗಿಗೆ ಕೂಡ ಒಳ್ಳೆ ಕೀರ್ತಿ ಬರಲಿ, ಅದರಿಂದ ನಮ್ಮ ಒಂದು ಪ್ರತಿಭೆಗಳನ್ನು ಪರಿಚಯಿಸುವುದರಿಂದ ಮತ್ತೆ ಯಾವುದೇ ರೀತಿಯ ಒಂದು ಜನಗಳಿಗೆ ಉತ್ತಮವಾದ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಪ್ರಸಾರ ಮಾಡುವುದರಿಂದ ನಮ್ಮ ಸಾರಂಗಿ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಬೆಳಗಲಿ ಅಂತ ನಾನು ಹಾರೈಸ್ತೇನೆ.
0: ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ, ಮತ್ತೆ ನಿಮ್ಮ ಇದನ್ನು ಆಶಯ ಮಾತುಗಳಿಗೆ. ಖಂಡಿತ ನಿಮ್ಮ ಏನು ಸಾರಂಗ ಬೆಳಗಲಿಕ್ಕೆ ನೀವೆಲ್ಲ ಸಹಕಾರ ಕೊಡ್ತಾ ಇದ್ದೀರಿ, ಅದರಿಂದ ಇನ್ನಷ್ಟು
4: ನಮ್ಮ ಸಹಕಾರ ಯಾವತ್ತು ಕೂಡ ಇರ್ತದೆ ಸಾರಂಗಿನೊಂದಿಗೆ. ನೀವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಆ ಕಾರ್ಯಕ್ರಮಕ್ಕೆ ನಾವು ಕೇಳಿದ್ರೆ ನಾವು ತಕ್ಷಣ ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಸ್ಪಂದಿಸ್ತೇವೆ.
0: ಓಕೆ, ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಜೊತೆ ಹೀಗೆ ಇರಲಿ. ಓಕೆ, ಸತೀಶ್ ಕೈ ಅವರು ಕೂಡ ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ಎಲ್ಲ ಖುಷಿ ಆಗ್ತಾ ಇದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹಾಗೆ ಕಾರ್ಯಕ್ರಮದ ಸಮಯ ಕೂಡ ಆಗ್ತಾ ಬಂದಿದೆ ಕೇಳುಗರೆ, ಇನ್ನೇನು ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತಾಗಿದೆ. ಮುಂದಿನ ಶನಿವಾರ ಸಾರಂಗ್ ಸಂಗಮದಲ್ಲಿ ಮತ್ತೆ ಭೇಟಿಯಾಗೋಣ. ಅದುವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಎಲ್ಲರಿಗೂ ನಮಸ್ಕಾರ.

0: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.

0: ಕೇಳ್ತಾ ಇದ್ರ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇದೀಗ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಮಲಗುಡ್ಡೆ ಕಾರ್ಕಳ ಹಾಗೂ ಚಾನೆಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಸಮಾರೋಪ ಸಮಾರಂಭದಲ್ಲಿ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ನಡೆದ ಯಕ್ಷಗಾನ ಮೋಕೆದ ಓಲೆ ತುಳು ಯಕ್ಷಗಾನದ 4ನೇ ಕಂತು.
1: ಪೂರ ಮಣ್ಣಾದ ಪೋಯ್ದಿರ್ ಕನಕ ಹಾಗೆ ಪುದಿನ ಗಂಟು ಮತ್ತೆ ಉಲ್ಪ ನ್ಯಾಯ ಅಂದ ಪಲ್ಲೆ ಯಾರದಾದ ಅಪರಾಧ ಮಲ್ತೆ ಬುಲಿಪುಗ ಅರ್ಥನೇ ಹಿಟ್ಟನ್ನ ಪೋಯ್ದಿರ್ಲ ಎನ್ನ ಉಡಲ್ದ ತುಡಿಪು ಯಾನಿ ಏರಡ ಪಣೇ ಒಂಜಿ ಸಾಧ ಎನ್ನ ಗುರುಕ್ಲೇನು
2: ಸುದೀವನು ಉಳಿಯದೆ ಮಮ್ಮನದೊಳಗಂ ಫಲಿಸುವಂತೆ ಎನ್ನುತ್ತ ಬಳಿ

0: Balamaga, dudada kathaya. ಎಲ್ಲಿಯ ಬಾಲೆ ಪುಟ್ಟು ನಾಲ್ ಪಡೆದು ನಿನ್ನ ನಾಮಕರಣ ಇದೇದು ಪುಟ್ಟಲ್ಲ ಯಾಕೆ ನಿನ್ನ ತೂ ಒಂದೇ ಇತ್ತಿನ ಸೇಪಲ್ಲ ತೆಲಿ ತೊಂದು ನಲಿ ತೊಂದು ಬಲಿ ತೊಂದು ಇತ್ತಿನ ಒಂದು ಪೊಣ್ಣು ಬಾಲೆ ಇನ್ನಿದಾನೆ ಈ ನಮೂನೆ
1: ಆ ಪುರ್ತಂಚೆ ಇತ್ತು
0: ಆದ ಮಗ ದಾಯಿ ಬುಳಿ ಪುಂದಾಯ ಒಂದು ಪೊಣ್ಣು ಕಣ್ಣೀರು ಪಾಡ್ರ ಬಲ್ಲಿ ಮಗವಾ ಇಲ್ಲದಗೆ ಎದ್ದತ್ತು
1: என்ன பதுக்குனா

Yeah.

Yeah.

Yeah.

అమ్మాయి కరెంట్ అనేది అందరికీ వచ్చాను.

Ja, da, wie heißt das?

Tá, tá, tá, tá.

So.

No, no, no.

Sorry.

Thank you.

ಈತನೇಟ ಕೆಲವೊಂಚಿ ತುಳು ಸಿನಿಮಾದ ಪದಕುಲನ್ನು ಕೇನೊಂದು ಬತ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬುದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದಲು.

Spider-Man!

Modern enough.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಜನಪದ ಗಮ್ಮತ್ತು.
1: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ರೋಸ್ವೀರಾ ಡಿಸೋಜಾ, ವಿಭಾಗ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ ಮಂಗಳೂರು.
3: ಪ್ರಿಯ ಕೇಳುಗರೆ, ಸಂವಿಧಾನ ಅರಿವು ಕಾರ್ಯಕ್ರಮದ 4ನೇ ಆವೃತ್ತಿ ಇದು. ಇದೀಗಲೇ ನಾವು ಸಂವಿಧಾನದ ಪ್ರಸ್ತಾವನೆ, ಪ್ರಿಯಾಂಬಲ್ ಅಂತ ಹೇಳ್ತೀವಿ ನಾವು ಆಂಗ್ಲ ಭಾಷೆಯಲ್ಲಿ, ಸಂವಿಧಾನದ ರಚನಾ ಮೂಲ ಹಾಗೂ ಬೆಳವಣಿಗೆ, ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶನ ತತ್ವಗಳ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ. ಇದೀಗಲೇ ನಾವು ಅರ್ಥ ಮಾಡಿಕೊಂಡ ಪ್ರಕಾರ ನಮ್ಮ ಸಂವಿಧಾನ ಮೂಲತವಾಗಿ 395 ಅನುಚ್ಛೇದಗಳನ್ನು, 22 ಭಾಗಗಳನ್ನು ಒಳಗೊಂಡಿತ್ತು. ತಿದ್ದುಪಡಿಗಳ ಮೂಲಕ 448 ಅನುಚ್ಛೇದಗಳನ್ನು ಹಾಗೂ 25 ಭಾಗಗಳನ್ನು ಈಗ ಹೊಂದಿದೆ. ಈ ಸಂವಿಧಾನವು ನಮಗೆ ವಿವಿಧ ಹಕ್ಕುಗಳನ್ನು ಹಾಗೂ ಸವಲತ್ತುಗಳನ್ನು ಕೊಟ್ಟಿದೆ. ಸಂವಿಧಾನವು ಎಲ್ಲರನ್ನು ಸಮಾನರಾಗಿ ಕಾಣುವ, ಎಲ್ಲರನ್ನೂ ಸಮಾನವಾಗಿ ಗೌರವಿಸುವ ಒಂದು ವಿಶಿಷ್ಟ ದಾಖಲೆ. ಇದು ನಮ್ಮ ದೇಶದ ಮೂಲ ಕಾನೂನು, ಸುಪ್ರೀಂ ಲಾ ಆಫ್ ದ ಲ್ಯಾಂಡ್ ಅಂತ ಹೇಳ್ತೀವಿ ನಾವು. ನಮ್ಮ ಸಂವಿಧಾನ ರಚನಾ ಸಮಿತಿ ಅಲ್ಪಸಂಖ್ಯಾತರ ಅಗತ್ಯಗಳನ್ನು ಸಮರ್ಪಕವಾಗಿ ಪ್ರತಿನಿಧಿಸಿದೆ. ಈ ಸಂವಿಧಾನ ರಚನಾ ಸಭೆಯಲ್ಲಿ 15 ಮಹಿಳೆಯರು ಸದಸ್ಯರಾಗಿದ್ದರು ಎಂಬುದು ಅಷ್ಟೇ ಗಮನಾರ್ಹ. ಇವರು ಅಮ್ಮು ಸ್ವಾಮಿನಾಥನ್, ದಾಕ್ಷಾಯಿನಿ ವೇಲಾಯುದನ್, ಬೇಗಂ ಐಜಾಜ್ ರಸೂಲ್, ದುರ್ಗಾಬಾಯಿ ದೇಶ್ಮುಖ್, ಅನ್ಸಾ ಜೀವರಾಜ್ ಮೆಹ್ತಾ, ಕಮಲಾ ಚೌಧುರಿ, ಲೀಲಾ ರಾಯ್, ಮಾಲತಿ ಚೌಧುರಿ, ಪೂರ್ಣಿಮಾ ಬ್ಯಾನರ್ಜಿ, ರಾಜ್ಕುಮಾರಿ ಅಮೃತ್ ಕೌರ್, ರೇಣುಕಾ ರಾಯ್, ಸರೋಜಿನಿ ನಾಯ್ಡು, ಸುಚೇತಾ ಕೃಪಲಾನಿ, ವಿಜಯಲಕ್ಷ್ಮಿ ಪಂಡಿತ್, ಆನ್ನಿ ಮಸ್ಕರೇನ್ ಇವರು. ನಮ್ಮ ಕರ್ನಾಟಕದಿಂದ ಅನೇಕ ಮಹನೀಯರು ನಮ್ಮ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಿದ್ದರು. ಕೆಲವರ ಹೆಸರನ್ನು ಹೇಳುವುದಾದರೆ ಕೆಸಿ ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಕೃಷ್ಣಮೂರ್ತಿ ರಾವ್, ಎಚ್ ಸಿದ್ದವೀರಪ್ಪ, ಎಸ್ ನಿಜಲಿಂಗಪ್ಪ ಇವರುಗಳು. ಪ್ರತ್ಯೇಕವಾಗಿ ಕರ್ನಾಟಕದ ಬಿ ಎನ್ ರಾವ್ ಸಾಂವಿಧಾನಿಕ ಸಲಹೆಗಾರನಾಗಿ ಸಂವಿಧಾನದ ರಚನೆಗೆ ವಿಶೇಷ ಕೊಡುಗೆ ಕೊಟ್ಟವರಾಗಿದ್ದಾರೆ. ನಮ್ಮ ಸಂವಿಧಾನವು ನಮಗೆ ವೈಯಕ್ತಿಕ ಸ್ವಾತಂತ್ರ್ಯವನ್ನು ನೀಡುತ್ತದೆ. ರಾಜಕೀಯ, ಶೈಕ್ಷಣಿಕ, ಆರ್ಥಿಕ, ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟಿದೆ. ಭಾಗ 3ರಲ್ಲಿ ನಾವು ನಮ್ಮ ಮೂಲಭೂತ ಹಕ್ಕುಗಳನ್ನು ಹಾಗೂ ಭಾಗ 4ರಲ್ಲಿ ರಾಜ್ಯಕ್ಕೆ ನಮ್ಮ ಸಂವಿಧಾನ ವಿಧಿಸಿದ ಸಕಾರಾತ್ಮಕ ದೃಢೀಕರಣವನ್ನು ಕಾಣುತ್ತೇವೆ. ನಮ್ಮ ಸಂವಿಧಾನ ಮೌಲ್ಯಗಳು ಎಲ್ಲರ ಸಮಾನತೆಗೆ, ಎಲ್ಲರ ಗೌರವಕ್ಕೆ, ಎಲ್ಲರ ಅಭ್ಯುದಯಕ್ಕೆ, ಆ ಚಿಂತನೆಗೆ ವಿಶೇಷ ಕೊಡುಗೆ ನೀಡಿದೆ. ಪ್ರತ್ಯೇಕವಾಗಿ ಲಿಂಗ ಸಮಾನತೆ, ವ್ಯಕ್ತಿ ಸ್ವಾತಂತ್ರ್ಯ, ವಿಕೇಂದ್ರೀಕರಣ, ಸಾಮಾಜಿಕ ನ್ಯಾಯ, ಈ ಎಲ್ಲ ಮೌಲ್ಯಗಳಿಗೆ ನಮ್ಮ ಸಂವಿಧಾನ ನೀಡಿದ ಚೇತನ ಅಪಾರ. ಇವತ್ತಿನ ಆವೃತ್ತಿಯಲ್ಲಿ ನಾವು ಮೂಲಭೂತ ಕರ್ತವ್ಯಗಳ ಬಗ್ಗೆ, ಅಂದರೆ ನಮಗೆ ಇತ್ತ ಬಾಧ್ಯತೆ ಬಗ್ಗೆ ತಿಳಿದುಕೊಳ್ಳೋಣ. ಸಂವಿಧಾನದ ಭಾಗ 4A, ನಮ್ಮ ಬಾಧ್ಯತೆಗಳು ಅಂದರೆ ನಮ್ಮ ಮೂಲಭೂತ ಕರ್ತವ್ಯಗಳ ಬಗ್ಗೆ ನಮಗೆ ತಿಳಿಸುತ್ತದೆ. ಸಂವಿಧಾನ ರಚನಾ ಸಂದರ್ಭದಲ್ಲಿ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಯಾವುದೇ ಉಪಬಂಧಗಳು ಇದ್ದಿಲ್ಲ. 1975 ಘೋಷಿತವಾದ ಆಂತರಿಕ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸುವ ಅಗತ್ಯ ಕಂಡುಬಂತು. ಹಾಗಾಗಿ ಸರ್ದಾರ್ ಸ್ಮರಣ್ ಸಿಂಗ್ ನೇತೃತ್ವದಲ್ಲಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ಶಿಫಾರಸು ಮಾಡಲು ಸಮಿತಿಯೊಂದು ರಚಿತವಾಯಿತು. ಈ ಸಮಿತಿಯು ಮೂಲಭೂತ ಕರ್ತವ್ಯಗಳ ಅಧ್ಯಾಯವನ್ನು ಸೇರಿಸುವ ಅಗತ್ಯತೆಯನ್ನು ಅನುಮೋದಿಸಿತು. ನಮ್ಮ ಹಕ್ಕುಗಳ ಜೊತೆಗೆ ನಮ್ಮ ಬಾಧ್ಯತೆಗಳು, ಅಂದರೆ ನಾವು ಅನುಸರಿಸಬೇಕಾದ ಕರ್ತವ್ಯಗಳನ್ನು ನಾವು ಭಾರತೀಯ ನಾಗರಿಕರು ಅರಿಯಬೇಕು, ಅನುಸರಿಸಬೇಕು ಎಂಬುದು ಈ ಸಮಿತಿಯ ಅನಿಸಿಕೆಯಾಗಿತ್ತು. ಇದಕ್ಕನುಗುಣವಾಗಿ 1976 ಅಂದರೆ 42ನೆಯ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳ ಭಾಗ 4A ನಮ್ಮ ಸಂವಿಧಾನಕ್ಕೆ ಸೇರಿಸಲ್ಪಟ್ಟಿತು. ನಾವೆಲ್ಲ ನಮ್ಮ ಹಕ್ಕುಗಳ ಬಗ್ಗೆ ಉಲ್ಲೇಖಿಸಿ ಒತ್ತುಕೊಟ್ಟು ಮಾತಾಡುವುದು ಸಹಜ. ಆದರೆ ನಮ್ಮ ಕರ್ತವ್ಯ ಬಾಧ್ಯತೆ ಬಗ್ಗೆ ನಮ್ಮ ಅಳುಕು ಹಾಗೂ ಪ್ರಜ್ಞಾಶೀಲತೆ ಸಾಮಾನ್ಯವಾಗಿ ಕಡಿಮೆಯೇ ಎಂದು ಹೇಳಬಹುದು. ನಮ್ಮ ಹಕ್ಕಿನ ಪ್ರಾಬಲ್ಯದಷ್ಟೇ ನಮ್ಮ ಕರ್ತವ್ಯದ ಪ್ರಾಬಲ್ಯ ಸರಿತೂಗಿದರೆ ನಮ್ಮ ಸಾಮಾಜಿಕ ಸಾಮರಸ್ಯವು ಬಲವಾಗುತ್ತದೆ, ಅಥವಾ ನಮ್ಮ ಸಮಾಜದ ಸಾಮರಸ್ಯದಿಂದ ನಮ್ಮ ಹಕ್ಕುಗಳನ್ನು ಚಲಾಯಿಸುವುದು ಸುಲಭ. ನಾವು ಪ್ರತಿಯೊಬ್ಬರೂ ಸಮಾಜದಲ್ಲಿ ನಮ್ಮ ಪಾಲಿನ ಕರ್ತವ್ಯ ಹೊಣೆಗಾರಿಕೆಗಳನ್ನು ನಿರ್ವಹಿಸಿದಾಗ ಮಾತ್ರ ನಮ್ಮ ದೇಶ ಮತ್ತು ಸಮಾಜ ಗೌರವಯುತವಾಗಿ ನಡೆದುಕೊಳ್ಳಬಹುದು. ನಾನು ನನ್ನ ವಿದ್ಯಾರ್ಥಿಗಳಿಗೆ ಯಾವಾಗಲೂ ಹೀಗೆ ಹೇಳುವುದುಂಟು, ನೀವು ನಿಮ್ಮ ಕೈಯನ್ನು ಮುಂದಕ್ಕೆ ಬೀಸುತ್ತಿದ್ದೀರಿ ಎಂದುಕೊಳ್ಳುವ. ನೀವು ಬೀಸಿಕೊಳ್ಳುತ್ತಿರುವುದು ನಿಮ್ಮ ಕೈಯಲ್ಲವೇ, ನಿಮಗೆ ಅದರ ಸ್ವಾತಂತ್ರ್ಯವಿದೆ. ಆದರೆ ಆ ನಿಮ್ಮ ಕೈಯನ್ನು ನೀವು ಅತಿಯಾಗಿ ಬೀಸಿದರೆ ಈ ಕೈಯು ಇನ್ನೊಬ್ಬರ ಮೂಗಿಗೆ ತಾಗುವುದು ಖಂಡಿತ. ಆಗ ಆ ಇನ್ನೊಬ್ಬ ಸುಮ್ಮನಿರಬೇಕೇ? ಇಲ್ಲ, ಯಾಕೆಂದರೆ ನಿಮ್ಮ ಈ ವರ್ತನೆ ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟು ಮಾಡುತ್ತದೆ. ಅಂದರೆ ನಿಮ್ಮ ನೆರೆಯವರೆಯ ಸ್ವಾತಂತ್ರ್ಯ ನಿಮ್ಮ ಕೈಯಲ್ಲಿದೆ, ಅಥವಾ ನನ್ನ ನೆರೆಯವರ ಸ್ವಾತಂತ್ರ್ಯ ನನ್ನ ಕೈಯಲ್ಲಿದೆ. ಏಕೆಂದರೆ ಸಮಾಜದಲ್ಲಿ ಓರ್ವ ವ್ಯಕ್ತಿಯ ಕರ್ತವ್ಯ ಉಳಿದವರ ಹಕ್ಕಿನ ಸ್ಥಿತಿಯಾಗುತ್ತದೆ. ನಿದರ್ಶನಗೆ ನಾನು ನನ್ನ ವಿದ್ಯಾರ್ಥಿಗಳಿಗೆ ಪಾಠ ಮಾಡದೆ ಸಮಯ ವ್ಯಯ ಮಾಡಿದರೆ ನಾನು ವಿದ್ಯಾರ್ಥಿ ಹಕ್ಕಿಗೆ ಚ್ಯುತಿ ತಂದ ಹಾಗೆ. ಪಾಲಕರು, ತಂದೆ ತಾಯಿಯರು ಅವರ ಮಕ್ಕಳಿಗೆ ಶಿಕ್ಷಣದ ಅವಕಾಶ ಕೊಡದಿದ್ದರೆ ಅದು ಅವರ ಹಕ್ಕಿಗೆ ಚ್ಯುತಿ ತಂದ ಹಾಗೆ. ಸಂವಿಧಾನದ 86ನೇ ತಿದ್ದುಪಡಿ ಆದಿನಿಯಮ 2002 ಪ್ರಕಾರ ಎಲ್ಲ ತಂದೆ ತಾಯಿ ಅಥವಾ ಪಾಲಕರು 6-14 ವರ್ಷಗಳ ಅವರ ಮಕ್ಕಳಿಗೆ ಶಿಕ್ಷಣದ ಅವಕಾಶವನ್ನು ಒದಗಿಸುವುದು ಅವರ ಮೂಲಭೂತ ಕರ್ತವ್ಯವೆಂದು ವಿಧಿಸಿದೆ. ನಲ್ಮೆಯ ಕೇಳುಗರೆ, ಸಂವಿಧಾನದ ಭಾಗ 4A ಅನುಚ್ಛೇದ 51A ಇದರಲ್ಲಿ ಸಂಯೋಜಿತವಾದ ಮೂಲಭೂತ ಕರ್ತವ್ಯಗಳನ್ನು ನಾವು ಅನುಸರಿಸುವುದು ಅಗತ್ಯವಲ್ಲವೇ? ಹಾಗಾದರೆ ಈ ಕರ್ತವ್ಯಗಳು ಯಾವುವು? ಮೊದಲನೆಯದಾಗಿ ಸಂವಿಧಾನವನ್ನು ಅನುಸರಿಸುವುದು ಹಾಗೂ ಅದರ ಆದರ್ಶಗಳನ್ನು, ಸಂಸ್ಥೆಗಳನ್ನು, ರಾಷ್ಟ್ರಧ್ವಜ ಹಾಗೂ ರಾಷ್ಟ್ರಗೀತೆಯನ್ನು ಗೌರವಿಸುವುದು, ಇದು ನಮ್ಮ ಮೊದಲ ಮೂಲಭೂತ ಕರ್ತವ್ಯ. ನಮ್ಮ ರಾಷ್ಟ್ರೀಯ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸ್ಫೂರ್ತಿದಾಯಕವಾಗಿದ್ದ ಉದಾತ್ತ ಆದರ್ಶಗಳನ್ನು ಗೌರವಿಸುವುದು ಮತ್ತು ಅನುಸರಿಸುವುದು ಎರಡನೆಯ ಮೂಲಭೂತ ಕರ್ತವ್ಯ. ನಾನು ಆಗಲೇ ಹೇಳಿದಂತೆ ಈ ಎಲ್ಲ ಮೂಲಭೂತ ಕರ್ತವ್ಯಗಳು ನಮ್ಮ ಸಂವಿಧಾನದಲ್ಲಿ ಭಾಗ 4A ಅನುಚ್ಛೇದ 51A ಇದರಲ್ಲಿ ಕ್ರೋಢೀಕೃತವಾಗಿವೆ. ಮೂರನೆಯದಾಗಿ ಭಾರತದ ಸಾರ್ವಭೌಮತೆಯನ್ನು, ಐಕ್ಯತೆಯನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುವುದು ಮತ್ತು ಸಂರಕ್ಷಿಸುವುದು, ಅಂದರೆ ಭಾರತದ ಐಕ್ಯತೆಗೆ ಅನುಗುಣವಾಗಿ ನಮ್ಮ ವರ್ತನೆ ಇರುವಂಥದ್ದು. ನಾಲ್ಕನೆಯದಾಗಿ ದೇಶವನ್ನು ರಕ್ಷಿಸುವುದು ಮತ್ತು ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ಕರೆ ಬಂದಾಗ ಹಾಗೆ ಮಾಡುವುದು. ಐದನೆಯದು ಧಾರ್ಮಿಕ, ಭಾಷಾ ಮತ್ತು ಪ್ರಾದೇಶಿಕ ಅಥವಾ ಜಾತಿ ಪಂಗಡಗಳ ಭಿನ್ನತೆಯಿಂದ ಅತೀತವಾಗಿ ಭಾರತದ ಎಲ್ಲ ಜನತೆಯಲ್ಲಿ ಸಾಮರಸ್ಯವನ್ನು ಮತ್ತು ಸಮಾನ ಭಾತೃತ್ವದ ಭಾವನೆಯನ್ನು ಬೆಳೆಸುವುದು ಮತ್ತು ಸ್ತ್ರೀಯರ ಗೌರವಕ್ಕೆ ಕುಂದುಂಟು ಮಾಡುವ ಆಚರಣೆಗಳನ್ನು ಬಿಟ್ಟು ಬಿಡುವುದು. ಆರನೆಯದು ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಭವ್ಯ ಪರಂಪರೆಯನ್ನು ಗೌರವಿಸುವುದು ಹಾಗೂ ಕಾಪಾಡುವುದು, ಅಂದರೆ ನಮ್ಮ ವಿವಿಧತೆಯನ್ನು ಗೌರವಿಸುವುದು. ಏಳನೆಯದಾಗಿ ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ವನ್ಯಜೀವಿಗಳು ಸೇರಿದಂತೆ ನೈಸರ್ಗಿಕ ಪರಿಸರವನ್ನು ಸಂರಕ್ಷಿಸುವುದು ಹಾಗೂ ಅಭಿವೃದ್ಧಿಗೊಳಿಸುವುದು ಮತ್ತು ಪ್ರಾಣಿಗಳಿಗೆ ಅನುಕಂಪ ತೋರಿಸುವುದು. ಎಂಟನೆಯದು ವೈಜ್ಞಾನಿಕ ಮನೋಭಾವನೆ ಮಾನವೀಯತೆ, ಜಿಜ್ಞಾಸೆಯ ಮತ್ತು ಸುಧಾರಣೆಯ ಪ್ರವೃತ್ತಿ ಇವುಗಳನ್ನು ಅಭಿವೃದ್ಧಿಗೊಳಿಸುವುದು. ಒಂಬತ್ತನೆಯದಾಗಿ ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು. ಹತ್ತನೆಯದಾಗಿ ರಾಷ್ಟ್ರವು ನಿರಂತರವಾಗಿ ಸಾಧನೆ ಮತ್ತು ಸಿದ್ಧಿಯ ಉನ್ನತ ಮಟ್ಟಗಳನ್ನು ತಲುಪಲು ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಯ ಎಲ್ಲ ಕಾರ್ಯಕ್ಷೇತ್ರದ ಉನ್ನತಿಗಾಗಿ ಶ್ರಮಿಸುವುದು. ಅಂದರೆ ರಾಷ್ಟ್ರದ ಸಾಧನೆ ನಮ್ಮೆಲ್ಲರ ಕರ್ತವ್ಯ ಕೂಡ. ಹನ್ನೊಂದನೆಯದು, ಈ ಮೊದಲೇ ಹೇಳಿದಂತೆ 86ನೇ ತಿದ್ದುಪಡಿ ಅಧಿನಿಯಮ 2002 ಪ್ರಕಾರ ಮಕ್ಕಳ ತಂದೆ ತಾಯಿಗಳು ಅಥವಾ ಪೋಷಕರು 6-14 ವರ್ಷದೊಳಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣದ ಅವಕಾಶಗಳನ್ನು ಕಲ್ಪಿಸಿಕೊಡುವುದು. ಕೇಳುಗರೆ, ಇದು ನಮ್ಮ ಮೂಲಭೂತ ಕರ್ತವ್ಯಗಳು. ನಮ್ಮ ದೇಶದ ಬೆಳವಣಿಗೆಗೆ, ಸಾಮರಸ್ಯಕ್ಕೆ, ಹೊಂದಾಣಿಕೆಗೆ ನಾವು ಪಾಲಿಸುವ ಕರ್ತವ್ಯಗಳು ಬಹಳ ಗಣನೀಯ ಪಾತ್ರವನ್ನು ವಹಿಸುತ್ತವೆ. ಈ ಮೂಲಭೂತ ಕರ್ತವ್ಯಗಳು ಮೂಲಭೂತ ಹಕ್ಕಿನಾಗೆ ನ್ಯಾಯಾಲಯದ ಮೂಲಕ ಜಾರಿಗೊಳಿಸಲು ಬಾರದು. ಆದರೆ ಇದು ನಮ್ಮ ನೈತಿಕ ಕಟ್ಟುಪಾಡು. ಇದನ್ನು ಅನುಸರಿಸುವುದು ನಮ್ಮೆಲ್ಲರ ಕರ್ತವ್ಯ. ಪ್ರೀತಿಯ ಕೇಳುಗರೆ, ಇದಿಷ್ಟು ನಮ್ಮ ಮೂಲಭೂತ ಕರ್ತವ್ಯಗಳ ಬಗ್ಗೆ. ಮೂಲಭೂತ ಹಕ್ಕುಗಳು, ರಾಜನಿರ್ದೇಶನ ತತ್ವಗಳು, ಮೂಲಭೂತ ಕರ್ತವ್ಯಗಳು, ಇವುಗಳ ಬಗ್ಗೆ ಬಹುಶಃ ಕೆಲವೊಂದು ವಿಚಾರಗಳನ್ನು ಮುಂದಿನ ಆವೃತ್ತಿಯಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಇನ್ನೊಂದು ಆವೃತ್ತಿಯಲ್ಲಿ, ಅಂದರೆ ಬರುವ ವಾರ, ನಿಮ್ಮನ್ನು ಉದ್ದೇಶಿ ಮಾತನಾಡಿದ್ದಾರೆ ಡಾಕ್ಟರ್ ಶಕೀಲ ಹೆಗ್ಡೆ, ನಮ್ಮದೇ ವಿಭಾಗದವರು. ಅವರು ನಿಮಗೆ ನಮ್ಮ ರಾಜ್ಯದ ಆಡಳಿತ ಹೇಗೆ ನಡೆಯುತ್ತದೆ, ನಮ್ಮ ರಾಷ್ಟ್ರದ ಆಡಳಿತ ಹೇಗೆ ನಡೆಯುತ್ತದೆ, ಕಾರ್ಯಾಂಗದ ಕೆಲಸವೇನು, ಇದರೆಲ್ಲ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಪ್ರೀತಿಯ ಕೇಳುಗರೆ, ಇವತ್ತು ನೀವು ಮೂಲಭೂತ ಕರ್ತವ್ಯಗಳ ಬಗ್ಗೆ ಅರಿತುಕೊಂಡಿದ್ದೀರಾ? ಇದನ್ನು ನಿಮ್ಮ ಪರಿಚಯಸ್ಥರಲ್ಲಿ ಮಾತಾಡಿ ಅವರಿಗೂ ಇದರ ಅರಿವನ್ನು ನೀಡಿ ಎಂದು ಹೇಳುತ್ತಾ ನಮ್ಮ ಇಂದಿನ ಆವೃತ್ತಿ ಮುಗಿಸೋಣ. ಧನ್ಯವಾದಗಳು.
2: ಇಷ್ಟವರೆಗೆ ನಮ್ಮ ಸಂವಿಧಾನ ಡಾಕ್ಟರ್ ರೋಸ್ವೀರಾ ಡಿಸೋಜ ಇವರ ಪ್ರಸ್ತುತಿಯನ್ನು ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಜೊತೆಯವಳು ರೆಕ್ಕೆಯ ಮೇಲೆ ತಂದು ತೋರಿಸಿದಳು
1: ಪ್ರೀತಿ ಹಾಗೂ ದೂರ ಎಷ್ಟು ಹೇಳು ನೀ ಹಾರುವಾಗ ಕಾಣಿಸ್ತೀವ

0: clear disana. Takala gono. Ave ye headlight gal niche.
1: ಹಳದಿ ಕಲರ್ ಮೇಲೆ ಬಾರಿ ಕಾಲೆ ಸೈಬ ದೋಳೆ ಅನ್ಕೊಳ್ಳೋ ಗೀಲು ಕೋಲೆ ಜಿಡ್ಡು ಮೂರು ಸೈಬ ಕಾಲೆ ಸೈಬ ತಿಂಗ್ ಇಂಬಳು ನಂಗಿ
0: ಕಾಲ ಮಜ ಸೆಜಾರ್ಚ ಮೊಗರ್ಲನ್ ಮಕ ಇಲ್ಲ ತರ್ಲೇದಿಲ್ಲ ತೇ ಅವ್ ಸುಟಿ ಕರ್ನಸಿಲ್ಲ ತದಳತ್ ಅರ್ಜೆಂಟ್ಗೆ ಫೋನ್ ಆಗಿಲ್ಲ ಅವೇ ಚಿಂತ್ಲೇಂಕ ಪಂಚ ಐತೆ ಸಪೋನ್ ಅರ್ಜೆಂಟ್ ನಿಂಗೆ ಮನೋನ್ ಅವೇ ಕಾಲೆ ಕೇಳ ಅವೇ ಮಜ ಹಾತ್ ಅಶೇ ಪುಸ್ತ
1: ಅಶೇ ಪುಸನ್ ಮಾಕ ದಿಲ್ಲ ಹಿಂಗಿ ಮಾಣಿ ಬಲ್ಲಾಸ್ಪತ್ರೆ ಅನಸ್ತೇಷ್ಯ ದಿವಂಚ ಬದಲಿಗೆ ಎಂತ ಜಾತ ಎಂತ ಬಕರ ಗೋನು ಇತ ಏಸ ಗಡಾಸ್ ಒಂದು ಟೋನಿ ಓಕೆ ತುಜೆ ನಾವು ತೀನ್ ಟೀಮ್ ಇಡ್ಲಿ
0: ಹೋಯ್ ಮಜೆ ನಾವು
1: ಟೋನಿ ತೊಟ್ಟ ದೋನ್ ಟೀ ಜಾಲೆ ಅನೇಕ ಟೀ ಖಾಯ ಅಸ
0: ಅನೇಕ ಟೀ ಅಂಗ ಚಪ್ಪಲೇ

0: ಪರ್ಸೆಂಟ್ ಆಗಿ ಕೋವಿಡ್ ಪುಸ್ತಕದಲ್ಲಿ ಜೇಸುಚಿ ಉತ್ತರ ಅಂಕ ಸತ್ಯ ಸಂಸೋಮ ದಾದಿಕೊನು ಉತ್ತಾ ತುಂಬಿ ಶರ್ಮ ಭಯಂಕರ ನಾಯ್ಕ ತಾತ ಅನಿಮುಖರ್ ಸರ್ಕೆ ಅನ್ಕಿ ಭಯಂಕರ ನಾಯ್ಕ ಅಪತಾ ಅಪತಾ ಮತ್ತೆ ಕಾನಿ ಹೆಚ್ಚಿದಲ್ಲೆ ತುಂಬ ಇಸ್ಕಲ ಅಂತ ಕಿತೆ ಬರೋದ ಸಂಗಪ ತಮ್ಮ ಕೈಯಿಲ್ಲ ಇಸ್ಕಲ ಅಂತ ಒಂಚಿ ಗಜಾಲೆ ಆಯ್ತು ತಮಗೆ ಶಿಕೈ ಎತ್ತಾನ ತೇಮರ ಇಂಗ್ಲಿಷ್ ತುಂಬ ಕೈಸ್ಕಲ್ಲ ಸಿಕ್ತಲ್ಲ ಅಂತ ಗರ ಕೊಂಕಣಿ ಉಲ್ಲೈಸೈ ಕೊಂಕಣಿ ಊರೈಸೈ ಉತಾ ತುಜೆ ಬರೇ ದಾರ ಫಸ್ಟ್ ದಾರ ಸಂಗುತಾ
1: ಅಬ್ಬಾ ಸಲ್ಮಾನ್ ಖಾನ್ ತಜ ಬರ್ಡೆ ದಿಸ ಕೇಕ್ ಕಟ್ ಕರ್ತನ ಕಿತ್ಲೆ ಫುಂಕ್ಲರಿ ವಾದ್ ಪಲೋನ ಕಿತ್ಯಾ
0: ಹಳೆ ಬುತಾ ತ ಸಲ್ಮಾನ್ ಖಾನ್ ಬರ್ತಡೆ ಕಿಸರ ಮಗಾ ಹೋಗುತ್ತಾರೆ
1: ಕಿತ್ಯಾ ಕಿ ಮಳ್ಳರ್ ತಾನೆ ತೋಣಕ್ ಮಾಸ್ಕ್ ಗಲ್ಲ ಅಬ್ಬಾ
0: ತುಜೆ ಈ ಮರದಲ ಬುತಾ ಫಸ್ಟ್ ದಲ
2: ಅಬ್ಬಾ ಅಬ್ಬಾ ಅತ ಮಜೆ ಏಕ್ ಸವಾಲ್ ಎ ಬಿ ಸಿ ಡಿ ಅಂತ
0: ಭುರ್ಗ್ಯಾಂಚಿ ಗಮ್ಮತ್ ಬಳೆಯಲ್ಲ ತುಜೆ ಬರೆಯಲ್ಲ ಫಸ್ಟ್ ದಾರ
1: ಮಧ್ಯಾರತಿ ಭಯಂಕರ್ ಪಾವಸ್ ಗಡ್ಗೋಡೋ ಸತ್ರಿ ಬಿಸಾನ ಮಧ್ಯಾರತಿ

0: ಶಾಂತಿ ಮಣಿ ಮೇಲೊಂದಿ
1: ನೋಡ್ಬಟ್ಟ ಬರ ಅಂತ ಬರ ಕ್ಯಾಟ್ರಿಂಗ್ ಸಾಂಗ್ ಜೇವಣ ಜೇವಣ್ಣು ದುಕ್ಕಳಮ್ಮ ಸೊನ್ನ ದಲ್ಲರು ಸೀತಾ ಸಂಗತ ಅಂಜಲ್ ಫ್ರೈ ಅಸೊಂದಿ ಪಪ್ಪಕ್ಕು ಮಸ್ಲಿ ಮುಳ್ಳಾರಿ ಭಾರಿ ತೇಯ್ ಪಪ್ಪಕ್ಕೆ ಫೇವ್ರೇಟ್
2: ಮಾಯ್ ಕಾಲೇ ಹೋಗ ಸೈಗೆ ಕಶಿ ಸೈ ಮಾಯ್ ಬೆಸೊಂದಿ ಮಾಯ್ ಕಾಲೇ ಕಡ್ತೈ ಮಾಯ್ ಪಪ್ಪ ಕಾಯ್ ಸಮಾಯ್ ಪಪ್ಪ ಪಪ್ಪ
0: ಪುತ ಪಪ್ಪ ಕಾ ಪೈನಾ ಕರೆ ಪಪ್ಪ ಅಂಕ ಸೊಂಡು ಸರ್ಗಾ ರಾಜಾ ಗೇಲಾ
2: ಪಪ್ಪ
0: ದಾ ಪೋಟಾ ಜರೇ ಜೆ ಪಾಸ್ ಪೋಟಾ ನಿ ಖೈ ಜೆ ಮುನ್ಸಾಕ್ ಸಿಲ್ಲೋ ಸುಸ ಪಪ್ಪ ಏಕ್ ಬೊರೇಂ ಕುಟಂ ಬಂದನು ಏಕ್ ಬೊರೋ ಮು ಜೇಸ್ ಮನ್ ಜಾವನು ಆಸ್ ಅಂಕ ಸಣ್ಣ ಗೇಲಾ ರೆ ಪುತಾ
2: ಪಪ್ಪ ಪಪ್ಪ

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.

0: ಕಲಾಸಾರಂಗ್ ಸಾಹಿತ್ಯ ಸಾಂಸ್ಕೃತಿಕ ರಂಗದ ಸಾಧಕರೊಂದಿಗೆ ಸಂವಾದ.
1: ನಮಸ್ಕಾರ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕಲಾಸಾರಂಗ್ ಕಾರ್ಯಕ್ರಮಕ್ಕಾಗಿ ನಿಮಗೆ ಪ್ರೀತಿಯ ಸ್ವಾಗತ. ಸಾಧಕರನ್ನು, ಸಮಾಜದ ಆಢ್ಯರನ್ನು ತಮ್ಮೊಂದಿಗೆ ಮುಖಾಮುಖಿಗೊಳಿಸುವಂತಹ ಕಾರ್ಯಕ್ರಮ ಕಲಾಸಾರಂಗ್. ಇವತ್ತು ಬಹಳ ವಿಶಿಷ್ಟವಾದಂಥ ಒಂದು ಸಂಚಿಕೆ ನಿಮಗಾಗಿ ತೆರೆದುಕೊಳ್ತಾ ಇದೆ. ನಾವೀಗ ಕಾಸರಗೋಡಿಗೆ ಬಂದಿದ್ದೇವೆ. ಇಲ್ಲಿ ಎಡನೀರು ಮಠ ಬಹಳ ಪುರಾಣ ಪ್ರಸಿದ್ಧವಾದದ್ದು. ಈ ಪ್ರದೇಶದಲ್ಲಿ ವಿಶೇಷವಾದಂತಹ ಒಂದು ತಪಸ್ಸಿನ ಪ್ರತಿಫಲವೋ ಎನ್ನುವ ಹಾಗೆ ಮಹಾಸಂಸ್ಥಾನ ಅದು ಇಲ್ಲಿ ಪ್ರಾರಂಭ ಆಗಿದೆ. ಕಳೆದ ಒಂದೂವರೆ ಸಾವಿರ 1700 ವರ್ಷಗಳ ಇತಿಹಾಸವುಳ್ಳಂತಹ ಶಂಕರಾಚಾರ್ಯ ಭಗವತ್ಪಾದರ ಪರಂಪರೆಯ ತೋಟಕಾಚಾರ್ಯ ಸ್ವಾಮೀಜಿಯವರಿಂದ ಸ್ಥಾಪಿಸಲ್ಪಟ್ಟಿರತಕ್ಕಂತಹ ಒಂದು ಮಠ ಇದು. ಇದು ಶ್ರೀ ಮದೆಡನೀರು ಮಠ. ಮೊನ್ನೆವರೆಗೆ ಪರಮ ಪೂಜ್ಯರಾದಂತಹ ಬ್ರಹ್ಮೈಕ್ಯರಾದ ಶ್ರೀ ಕೇಶವಾನಂದ ಭಾರತೀ ಸ್ವಾಮೀಜಿಯವರು ಸುಮಾರು 6 ದಶಕಗಳ ಕಾಲ ಇಲ್ಲಿಯ ಪೀಠಾಧಿಪತಿಗಳಾಗಿ ಈ ಕ್ಷೇತ್ರವನ್ನು ಉತ್ತುಂಗಕ್ಕೆ ಕೊಂಡೊಯ್ದನ್ನು ನಾವೆಲ್ಲ ಕೇಳಿದ್ದೇವೆ. ಅವರ ನಂತರದಲ್ಲಿ ಅವರು ಬ್ರಹ್ಮೈಕ್ಯರಾದ ಬಳಿಕ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಆ ಗುರುಗಳಿಗೆ ಯೋಗ್ಯ ಉತ್ತರಾಧಿಕಾರಿಯಾಗಿ ಈಗ ಕಳೆದ 3 ವರ್ಷಗಳಿಂದ ಈ ಸಂಸ್ಥಾನವನ್ನು ಮುನ್ನಡೆಸಿರುತ್ತಾ ಇರತಕ್ಕಂತಹ ಪರಮ ಪೂಜ್ಯರಾದಂತಹ ಸಚ್ಚಿದಾನಂದ ಭಾರತೀ ಸ್ವಾಮೀಜಿಯವರು ನಮ್ಮ ಜೊತೆ ಇದ್ದಾರೆ. ಅವರ ಮಠಕ್ಕೆ ನಾವು ಬಂದಿದ್ದೇವೆ. ನನ್ನ ಜೊತೆ ಸಾರಂಗದ ಎಡ್ವರ್ಡ್ ಲೋಬಾ ಅವರು ಕೂಡ ಇದ್ದಾರೆ. ಈ ಒಂದು ಕ್ಷೇತ್ರ ಬಹಳಷ್ಟು ಅಪ್ಯಾಯಮಾನವಾಗಿ ಕಣ್ಣಿಗೆ ಗೋಚರ ಆಗುವಂಥದ್ದು. ಒಂದು ರೀತಿ ಹಳ್ಳಿಯೂ ಅಲ್ಲ, ಪಟ್ಟಣವೂ ಅಲ್ಲ ಎನ್ನುವ ರೀತಿಯಲ್ಲಿ ಇದೆ. ಮಾತ್ರ ಅಲ್ಲ, ಆ ಕಾಲದ ಋಷಿವರೇಣ್ಯರು ವಾಸ ಮಾಡ್ತಾ ಇದ್ದಂಥ ಪ್ರಶಾಂತವಾದಂತಹ ಒಂದು ವನ ಪರಿಸರದ ಹಾಗೆ ಕಾಣ್ತಾ ಇದೆ. ಮಧುವಾಹಿನಿ ಒಂದು ಪುಣ್ಯ ನದಿಯ ತಟಾಕದಲ್ಲಿ ತಲೆ ಎತ್ತಿ ನಿಂತಿರತಕ್ಕಂತಹ ಈ ಒಂದು ಕ್ಷೇತ್ರದಲ್ಲಿ ಅಧ್ಯಾತ್ಮದ ಸಾಧನೆಯ ಜೊತೆಗೇನೆ ಸಾಮಾಜಿಕವಾದ ಕಳಕಳಿಯ ಬೇರೆ ಬೇರೆ ಕೆಲಸಗಳಾಗ್ತಾ ಇದ್ದಾವೆ. ಶಿಕ್ಷಣ, ಆಮೇಲೆ ಧಾರ್ಮಿಕವಾದಂತಹ ಕೆಲಸಗಳು, ಬೇರೆ ಬೇರೆ ರೀತಿಯ ಕೈಂಕರ್ಯಗಳು ಈ ಕ್ಷೇತ್ರವನ್ನು ಮುಂದಿಟ್ಟುಕೊಂಡು ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಒಂದು ರೀತಿಯ ಕಲಾ ಸಮಾರಾಧನೆ ಇಲ್ಲಿ ನಡೀತಾ ಇದೆ. ಇದೀಗ ಸ್ವಾಮೀಜಿಯವರ ಚಾತುರ್ಮಾಸ ನಡೀತಾ ಇದೆ. ಈ ಚಾತುರ್ಮಾಸ್ಯದ ಈ ಸಂದರ್ಭದಲ್ಲಿ ನಿರಂತರವಾಗಿ ಈ 4 ತಿಂಗಳು ಇಲ್ಲಿ ಎಡೆಬಿಡದೆ ಕಲಾ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ. ಯಕ್ಷಗಾನ ತಾಳಮದಲ್ಲಿ ಅಷ್ಟಹ ನಡೀತಾ ಇದೆ. ಅದರ ಬೆನ್ನಿಗೆ ಸಂಗೀತ, ನೃತ್ಯ ಇತ್ಯಾದಿ ಕಾರ್ಯಕ್ರಮಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಹಿಂದಿನ ಗುರುಗಳ ಪರಂಪರೆಯನ್ನು ಸ್ವತಃ ಕಲಾಸಕ್ತರಾಗಿರತಕ್ಕಂತಹ ಸಚ್ಚಿದಾನಂದ ಭಾರತೀ ಸ್ವಾಮೀಜಿಯವರು ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇರುವಂಥದ್ದು ಬಹಳ ಸಂತೋಷ. ಈ ಕುರಿತಾಗಿ ಅವರನ್ನು ನಾವು ಮಾತಾಡಿಸೋಣ. ಪೂಜ್ಯ ಸ್ವಾಮೀಜಿಯವರಿಗೆ ಪ್ರಣಾಮಗಳು. ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಬಹಳ ವಿಶೇಷವಾದಂತಹ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ಪೂಜ್ಯ ಕೇಶವಾನಂದ ಭಾರತೀ ತೀರ್ಥರ ಒಂದು ಪರಂಪರೆ. ಅವರು ಕಲಾಕ್ಷೇತ್ರದಲ್ಲಿ ಬಹಳಷ್ಟು ಕಲಾವಿದರಿಗೆ ಆಶ್ರಯವನ್ನು ಕೊಟ್ಟವರು. ಅನೇಕ ಕಲೆಗಳಿಗೆ ಆಶ್ರಯ ತಾಣವಾದಂಥ ಎಡನೀರು ಮಠ ಇದು. ವಿಶೇಷವಾಗಿ ಯಕ್ಷಗಾನ ಇರ್ಬೋದು, ಸಂಗೀತ ಇರ್ಬೋದು, ಹರಿಕಥೆ ಇರ್ಬೋದು, ಇಂಥ ಕಾರ್ಯಕ್ರಮಗಳಿಗೆ ನಿರಂತರವಾಗಿ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಂಥ ಒಂದು ಕ್ಷೇತ್ರ. ಈಗ ನಿಮ್ಮ ಚಾತುರ್ಮಾಸ್ಯ ಅವಧಿ ನಡೀತಾ ಇದೆ. ಒಂದಷ್ಟು ಇಲ್ಲಿಯ ವಿಚಾರಗಳನ್ನು ನಿಮ್ಮ ಮುಖದಿಂದಲೇ ಕೇಳಬೇಕು ಅಂತ ನನಗೆ ಅನ್ನಿಸಿದೆ. ಬಹಳ ಮುಖ್ಯವಾಗಿ ಆ ಒಂದು ಹಿರಿಯರ ಪರಂಪರೆಯನ್ನು ಮುಂದುವರಿಸಿಕೊಂಡು ಪೂಜ್ಯ ಸ್ವಾಮೀಜಿಯವರ ನೇರ ಶಿಷ್ಯರಾದಂಥ ತಾವು ಇದೀಗ ಪಟ್ಟದ ಗ್ರಹಣವನ್ನು ಮಾಡಿಕೊಂಡಿದ್ದೀರಿ. ಈ ಒಂದು ಸ್ವಾಮಿತ್ವ ಅಥವಾ ಸ್ವಾಮೀಜಿಯ ಜೀವನ ಎನ್ನುವಂಥದ್ದು ಅದು ಬಹಳ ಸಂಯಮದಿಂದ ನಡೆದುಕೊಂಡು ಬರಬೇಕಾದದ್ದು. ನೀವು ಹಿರಿಯ ಸ್ವಾಮೀಜಿಯವರ ನೆರಳಾಗಿಯೇ ಇದ್ದವರು. ಆ ಕಾರಣದಿಂದ ಈಗ ನೀವು ಅವರ ಉತ್ತರಾಧಿಕಾರಿ ಆಗುತ್ತೇನೆ ಎನ್ನುವಂಥ ಒಂದು ಸೂಚನೆ ಏನಾದರೂ ಇತ್ತ ನಿಮಗೆ ಮೊದಲು? ಹೇಗೆ?
2: ನನಗೆ ಸಾಧಾರಣ ಅವರು ಸ್ವಾಮಿಗಳು ಬ್ರಹ್ಮೈಕ್ಯರಾಗುವ ಒಂದು 4 ವರ್ಷ ಮೊದಲಿಂದಲೇ ಸ್ವಲ್ಪ ಒತ್ತಡ ಇತ್ತು ನನಗೆ. ಸ್ವಾಮಿ ಇದು ಸನ್ಯಾಸ ತಗೊಳ್ಬೇಕು, ಮಠದ ಉತ್ತರಾಧಿಕಾರಿಯಾಗಿ ಮುಂದುವರಿಬೇಕು ಅನ್ನೋಂಥ ಒಂದು ಒತ್ತಡ ನನಗೆ ಸ್ವಾಮಿಗಳ ಮೂಲಕ ಇತ್ತು. ಮತ್ತು ಮಠದ ಅಭಿಮಾನಿಗಳು, ಶಿಷ್ಯರು ನನ್ನ ಹತ್ರ ಅದನ್ನು ನಿವೇದಿಸಿಕೊಂಡಿದ್ದರು. ಆದರೆ ನಾನು ಸ್ವಾಮಿಗಳ ಒಂದು ಒಟ್ಟಿಗೆ ಸ್ವಾಮಿಗಳಿಗೆ ಬೇಕಾದಾಗಿ ಮಠದ ಆಡಳಿತ ಇರ್ಬೋದು ಅಥವಾ ಸ್ವಾಮಿಗಳ ಇನ್ನಿತರ ಕೆಲಸಗಳಿರ್ಬೋದು ಬಹುಶಃ ನೀವು ಹೇಳಿದರೆ ನಂಬಲಿಕ್ಕಿಲ್ಲ. ನಾನು 20 ವರ್ಷ ಸ್ವಾಮಿಗಳನ್ನು ನಾನೇ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ ಸ್ವಾಮಿಗಳನ್ನು. ಅಲ್ಲಿವರೆಗೆ ನಾನು ಸ್ವಾಮಿಗಳ ಸೇವೆಯನ್ನು ಮಾಡಿದವ. ಹಾಗಿರುವಾಗ ನಾನು ಹೀಗೆ ಸ್ವಾಮಿಗಳ ಸೇವೆಯಲ್ಲೇ ಮುಂದುವರಿತೇನೆ ಅಂತ ಅನ್ನುವಂಥ ಅಭಿಪ್ರಾಯವನ್ನು ನಾನು ಕೊಟ್ಟೆ. ಆದರೆ ಸ್ವಾಮಿಗಳು 2020 ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ಆಯಿತು. ಆ ದಿವಸವೇ ಅವರು ಬ್ರಹ್ಮೈಕ್ಯರಾದರು. ಎಲ್ಲ ಅಭಿಮಾನಿಗಳು ಶಿಷ್ಯರು ನನ್ನ ಹತ್ರ ನಿವೇದಿಸಿಕೊಂಡ್ರು, ನೀವು ಇದರ ಜವಾಬ್ದಾರಿ ತಗೊಳ್ಬೇಕು ಅನ್ನೋದಾಗಿ. ಹಾಗಿರುವಾಗ ಅದು ನನಗೆ ಅನಿವಾರ್ಯ ಆಯಿತು, ಒತ್ತಾಯ ಅಲ್ಲ. ಒತ್ತಾಯದಿಂದ ನಾನು ಸ್ವಾಮಿಗಳಾದದ್ದಲ್ಲ, ಮಠಕ್ಕೆ ಅನಿವಾರ್ಯ. ಮಠದ ಪರಂಪರೆ ಮುಂದುವರಿಬೇಕು, ಒಂದು ಹಿರಿಯರು ಹಾಕಿಕೊಟ್ಟಂತಹ ಮಾರ್ಗ ಇದೆ, ಒಂದು ಪರಂಪರೆ ಇದೆ ಇಲ್ಲಿ. ಆ ರೀತಿಯಲ್ಲಿ ಅದು ಮುಂದುವರಿಬೇಕಿದ್ರೆ ನಾವು ತಿಳಿದವರೇ ಅದನ್ನು ವಹಿಸ್ಕೊಳ್ಬೇಕಲ್ಲದೆ ಬೇರೆ ನಮಗೆ ಆ ಮುಹೂರ್ತಕ್ಕೆ ಬೇರೆ ಆಲೋಚನೆ ಮಾಡಲಿಕ್ಕೆ ವಿಷಯಗಳಿಲ್ಲ. ಹಾಗಿರುವಾಗ ಅದು ದೇವರ ಕೆಲಸ, ಮಠದ ಸಾಮಾಜಿಕ ಕೆಲಸ, ಮಠದ ಮಠದಿಂದಾಗಿ ನಮಗೆ ಹೀಗೆ ನಾವು ಒಂದು ಸಮಾಜ ಕೆಲಸ ಮಾಡೋದ್ರಿಂದ ಒಬ್ಬ ಸ್ವಾಮೀಜಿಯಾಗಿ ಮಾಡಲಿಕ್ಕೆ ನಮಗೆ ಹೆಚ್ಚು ಅವಕಾಶಗಳಿರ್ತದೆ ಮತ್ತು ಹೆಚ್ಚು ನಮಗೆ ಬೆಂಬಲ ಇರ್ತದೆ. ಆ ಎಲ್ಲ ದೃಶ್ಯಗಳಿಂದ ನಾನು ಅದನ್ನು ಒಪ್ಪಿಕೊಂಡೆ ಮತ್ತು ಈಗ ಆ ರೀತಿಯಲ್ಲಿ ಮಠ ಮುನ್ನಡೀತಾ ಇದೆ ಅನ್ನೋದು ನನ್ನ ಒಂದು ನಂಬಿಕೆ.
1: ಈಗ ಪೂರ್ವಾಶ್ರಮದಲ್ಲಿ ಜಯರಾಮ ಮಂಜತ್ತಾಯರು
2: ಹೌದು
1: ಅಲ್ವಾ, ಈ ಪರಿಸರದಲ್ಲಿಯೇ ಹುಟ್ಟಿ ಬೆಳೆದವರು ಕೂಡ
2: ಹೌದು.
1: ಆಮೇಲೆ ಈಗ ನೀವು ಅವರ ಶಿಷ್ಯರಾದಿರಿ, ಅವರ ಜೊತೆಯಲ್ಲಿ ಇದ್ದೀರಿ, ಈಗ ಸ್ವಾಮೀಜಿಯವರು ಕೂಡ ನೀವು ಆಗಿದ್ದೀರಿ. ಇದು ನಿಮ್ಮ ಮನಸ್ಸಿಗೆ ಒಪ್ಪಿ ಮಾಡಿರತಕ್ಕಂಥದ್ದು ಹೇಗೆ, ದತ್ತು ಸ್ವೀಕಾರ ಆಗಿದೆ ಹೇಗೆ?
2: ಖಂಡಿತ, ಯಾಕಂದರೆ ನಾನು ಸ್ವಾಮಿಗಳಾಗುವಾಗ ನನಗೆ 50, ನನ್ನ ಫಸ್ಟ್ ಹಾಫ್ ನನ್ನದು ಮುಗೀತು ಅಂತ ನಾನು ಹೇಳ್ಬೋದು. 50ನೇ ವರ್ಷದಲ್ಲಿ ನಾನು ಈ ಸನ್ಯಾಸವನ್ನು ತಗೊಂಡದ್ದು. ನಾನು ಹುಟ್ಟಿ ಬೆಳೆದದ್ದು ಇಲ್ಲಿ, ನನ್ನ ವಿದ್ಯಾಭ್ಯಾಸ ಆದದ್ದು ಇಲ್ಲಿ ಸರ್ಕಾರಿ ಶಾಲೆ ಮತ್ತು ನಮ್ಮದೇ ಆದಂಥ ಕನ್ನಡ ಮಾಧ್ಯಮ ಶಾಲೆಯಲ್ಲಿ. ನನ್ನ ಪದವಿ ಪೂರ್ವ ಮತ್ತು ಪದವಿಯ ವ್ಯಾಸಂಗವನ್ನು ನಾನು ಪುತ್ತೂರಿನ ವಿವೇಕಾನಂದ ಕಾಲೇಜಲ್ಲಿ ಮಾಡಿದೆ. 92ನೇ ಇಸವಿಯಲ್ಲಿ ನಾನು ಅದನ್ನು ಮುಗಿಸಿದವ. ಆನಂತರ ಸ್ವಾಮಿಗಳ ಕೊನೆಯ ಕಾಲದವರೆಗೂ ಕೂಡ ಅವರೊಟ್ಟಿಗೆ ನಾನು ಎಲ್ಲ ಮಜಲುಗಳಲ್ಲಿ ಅಂತ ಹೇಳ್ಬೋದು, ಮಠದ ಎಲ್ಲ ರೀತಿಯ ಕಾರ್ಯಗಳಲ್ಲಿ ಕೂಡ ನಾನು ನನ್ನ ಸೇವೆಯನ್ನು ನೀಡಿದ್ದೇನೆ. ಮತ್ತು ಅದು ನನಗೆ ಈಗ ಸ್ವಾಮಿಗಳಾದ ಮೇಲೆ ಅದು ನನಗೆ ತುಂಬ, ಅದು ನನ್ನ ಅನುಭವಕ್ಕೆ ಅದು ತುಂಬ ಉಪಕಾರ ಆಗಿ ನನಗೆ ಬಂದಿದೆ. ಖಂಡಿತವಾಗಿ ನೀವು ಹೇಳಿದಾಗೆ ಒತ್ತಾಯ ಅಲ್ಲ, ನಾನು ಅದೇ ನಾನು ಹೇಳಿದ್ದು ಅನಿವಾರ್ಯ ಆಗಿರ್ಬೋದು, ಒತ್ತಾಯ ಅಲ್ಲ, ಒತ್ತಾಯ ಅಲ್ಲ, ಅನಿವಾರ್ಯ ಆಗಿರ್ಬೋದು, ಒತ್ತಾಯ ಖಂಡಿತ ಅಲ್ಲ. ನಾನು ಅದನ್ನು

ನಡೆಸ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇದೆ. ಈಗ ಒಂದು ಮಠ ನಡೆಸೋದಂದ್ರೆ ತುಂಬ ಕಷ್ಟ ಇದೆ, ಯಾವುದೇ ದೃಷ್ಟಿಯಿಂದ, ಅದು ಆರ್ಥಿಕ ದೃಷ್ಟಿಯಿಂದ ಆಗಿರ್ಬೋದು ಅಥವಾ ಇಲ್ಲಿಗೆ ಸೇವೆ ಮಾಡಲಿಕ್ಕೆ ಸಿಗುವ ಜನರ ದೃಷ್ಟಿಯಿಂದ ಆಗ್ಬೋದು, ಯಾಕಂದರೆ ಕಾಲ ಬದಲಾಗಿದೆ. ಅಂತಹ ಕೆಲವು ಸಣ್ಣ ಪುಟ್ಟ ಸವಾಲುಗಳಿದೆ ಹೊರತು ಅದರ ಹೊರತಾಗಿ ಎಲ್ಲ ಮಠಕ್ಕೆ, ಮಠವನ್ನು ನಂಬಿದಂತಹ ಅಭಿಮಾನಿಗಳು, ಯಾಕಂದರೆ ಇಲ್ಲಿ ಎಡನೀರು ಮಠ ಅನ್ನೋದು ಮೊದಲಿನಲ್ಲೇ ಹಾಗೆ, ಇಲ್ಲಿ ಎಲ್ಲ ಮತದವರು ಬರ್ತಾರೆ, ಎಲ್ಲ ಜಾತಿಯವರು ಬರ್ತಾರೆ, ಎಲ್ಲ ಪಕ್ಷದವರು ಬರ್ತಾರೆ, ಆ ರೀತಿಯಲ್ಲಿ ಜನಗಳನ್ನು ಸ್ವೀಕರಿಸಿದಂಥ ಮಠ. ಅದೇ ರೀತಿಯಲ್ಲಿ ಇವತ್ತಿಗೂ ಮುಂದುವರಿತಾ ಇದೆ.

tirado.

0: ಈಗ ನೀವು ಪೀಠಗ್ರಹಣ ಮಾಡುವ ಸಂದರ್ಭದಲ್ಲಿ ತಮಗೆ ಕೊನೆಯ ದಿನಗಳಲ್ಲಿ ಸ್ವಾಮೀಜಿಯವರ ಜೊತೆಗೆ ಇದ್ದೀರಿ, ಆ ದಿನಗಳನ್ನು ಸ್ವಲ್ಪ ಸ್ಮರಿಸಿಕೊಳ್ಬೋದಾ?
1: ಶರಣರ ಗುಣವನ್ನು ಮರಣದಲ್ಲಿ ಕಾಣುವಂಥ ಒಂದು ಮಾತಿದೆ. ಸ್ವಾಮಿಗಳು 60 ವರ್ಷಗಳ ಚಾತುರ್ಮಾಸವನ್ನು 2ನೇ ತಾರೀಕಿಗೆ ಸೆಪ್ಟೆಂಬರ್ 2, 2020ಕ್ಕೆ ಮುಗಿಸಿ ಆ ನಂತರದಲ್ಲಿ ಸೆಪ್ಟೆಂಬರ್ 5ನೇ ತಾರೀಕಿನಂದು ಅವರು ಬ್ರಹ್ಮೈಕ್ಯರಾದದ್ದು. ಈ 60 ವರ್ಷಗಳಲ್ಲಿ ಅವರಿಗೆ ಒಂದೇ ಒಂದು ದಿನ ಪೂಜೆ ತಪ್ಪಲಿಲ್ಲ. ಅವರು ದೇವರ ಪೂಜೆ ಮಟ್ಟಿಗೆ ತುಂಬ ಅವರು ಅದರಲ್ಲಿ ಎಂತ ಕಮಿಟೆಡ್ ಅಂತ ಹೇಳ್ತೇವಲ್ಲ ನಾವು, ಹಾಗೆ ಅವರು ಅವ್ರದ್ದು ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಎಂಥದ್ದು ಪೂಜೆ, ದೇವರ ಪೂಜೆ ಆಗಿ ಮತ್ತೆ ಎರಡನೇದು ಅವರು ಕಲೆಯನ್ನು ಆರಾಧನೆಯನ್ನು ದೃಷ್ಟಿಯಿಂದ ಸ್ವೀಕರಿಸುವ
0: ಸುಧಾ ಕಲಾವಿದರು.
1: ಹೌದು ಹೌದು. ಅವರಿಗೆ ಒಂದು ಅವರು ಬ್ರಹ್ಮೈಕ್ಯರಾಗುವ ಒಂದು 10-20 ದಿನಗಳಿಂದ ಅವರಿಗೆ ಸ್ವಲ್ಪ ಈ ಸ್ಯಾಚುರೇಷನ್ ಕಮ್ಮಿ ಆಗೋದು, ಅಂದರೆ ಈ ಉಸಿರಾಟದ ತೊಂದರೆ ಇತ್ತು. ಅದು ಯಾವುದರಿಂದಾಗಿ ಅಂತ ನಮಗೆ ಅದು ಗೊತ್ತಾಗಲಿಲ್ಲ, ಯಾಕಂದರೆ ಚಾತುರ್ಮಾಸದ ಅವಧಿ ಆದ ಕಾರಣ ಅವರು ಇಲ್ಲಿಂದ ಮಠ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೂ ನಾನು ಅವರ ಹತ್ರ ಒತ್ತಾಯಪೂರ್ವಕ ಅವರನ್ನು ಕಾಸರಗೋಡಿನ ಇದಕ್ಕೆ ನರಸಿಂಹಭೂಮಿಗೆ ಕರ್ಕೊಂಡು ಹೋಗಿ ಅವರನ್ನು ಎಲ್ಲ ರೀತಿಯ ಚಿಕಿತ್ಸೆ ಮಾಡಿದಾಗ ಕೂಡ, ಅವರ ಎಲ್ಲ ರೀತಿಯ ಪರೀಕ್ಷೆ ಮಾಡಿದಾಗ ಕೂಡ ಅವರಿಗೆ ಯಾವುದೇ ರೀತಿಯ ತೊಂದರೆಗಳಿರಲಿಲ್ಲ. ಸೊ ಇದು ಯಾವುದರಿಂದಾಗಿ ಅವರಿಗೆ ಉಂಟಾಗ್ತದೆ ಅಂತ ನಮಗೆ ಗೊತ್ತಾಗಲಿಲ್ಲ. ಆ ನಂತರದಲ್ಲಿ ಚಾತುರ್ಮಾಸ್ಯ ಮುಗಿದ ಬೆನ್ನಿಗೆ ನಾನು ಮಂಗಳೂರಿಗೆ ಅವ್ರನ್ನ ಕರ್ಕೊಂಡು ಹೋದೆ. ಹೋಗುವಾಗ ಅವರ ಈ ಹಾರ್ಟ್ ವಾಲ್ವ್ ಶ್ರಿಂಕ್ ಆದ ಕಾರಣ ಈ ತೊಂದರೆ ಬರ್ತಾಯಿದೆ, ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ನಾವು ಮಾಡುವ, ಅದಕ್ಕೇನು ತೊಂದರೆ ಇಲ್ಲ, ಸ್ವಾಮಿಗಳಿಗಾದ ಕಾರಣ ನಾವು ಅದಕ್ಕೆ ಬೇಕಾದ ಚಿಕಿತ್ಸೆ ಎಲ್ಲ ಮಾಡುವ ಅಂತ ಹೇಳಿ ಡಾಕ್ಟರ್ ನಮಗೆ ಭರವಸೆ ನೀಡಿದರು. ನೀಡಿ ಆಮೇಲೆ ಸ್ವಾಮಿಗಳು ಮಠಕ್ಕೆ ಬಂದರು. ಸ್ವಾಮಿಗಳದ್ದು ಪಾಲಿಸಿ ಹೇಗೆಂದರೆ ಅವರು ದೇವರಿಗೆ ಪೂಜೆ ತಪ್ಪಬಾರದು, ದೇವರಿಗೆ ಪೂಜೆ ತಪ್ಪಿ ನಾನು ಬದುಕಿದ್ದರೂ ಅದರಲ್ಲಿ ಏನು ನನಗೆ ಸಂತೋಷ ಇಲ್ಲವಂಥ ಒಂದು ಪಾಲಿಸಿ. ಅವರು ಡಾಕ್ಟ್ರು ಕೇಳುವಾಗಲೇ ಹೇಳಿದ ಹಾಗೆ ನನಗೆ ಬೇರೇನು ನನ್ನ ಆಸೆಗಳಿಲ್ಲ, ನಾನು ಕೊನೆಯವರೆಗೆ ನನಗೆ ದೇವರ ಪೂಜೆ ಮಾಡಲಿಕ್ಕೆ ಮತ್ತೊಂದು 2 ಹಾಡಲಿಕ್ಕೆ ಇಷ್ಟು ನನಗೆ ದೇವರ ಅನುಗ್ರಹ ಮಾಡಿದರೆ ಸಾಕು ಅಂತ. ಅದು ಎಷ್ಟರವರೆಗೆ ದೇವರು ನಡೆಸಿಕೊಟ್ಟಿದ್ದಾರೆ ಅಂದರೆ ಅವರು 5ನೇ ತಾರೀಕಿಗೆ ಬ್ರಹ್ಮೈಕ್ಯರಾಗಿದ್ದಾರೆ, 4ನೇ ತಾರೀಕಿನವರೆಗೂ ಅವರು ಪೂಜೆ ಮಾಡಿದ್ದಾರೆ. 2ನೇ ತಾರೀಕಿಗೆ ಅವರ ಚಾತುರ್ಮಾಸ ಮುಗಿದು 1ನೇ ತಾರೀಕಿಗೆ ಶರಸೇತು ಭಂಗ ತಾಳಮದ್ದಲೆ ಇಟ್ಟುಕೊಂಡು, ಇದೇ ಜಯಪ್ರಕಾಶ್ ಶೆಟ್ಟರು, ವಾಸುದೇವರಂಗ ಭಟ್ರು ಇವರೆಲ್ಲ ಸೇರಿಕೊಂಡು ತಾಳಮದ್ದಲೆ ಇಟ್ಟುಕೊಂಡು ಅದರಲ್ಲಿ ಆಕ್ಸಿಜನ್ ಮಾಸ್ಕ್ ತೆಗೆದು 2 ಗಂಟೆ ಹೊತ್ತು
0: ಹಾಡಿದ್ದಾರೆ
1: 2 ಗಂಟೆ ಹೊತ್ತು. ಅಂದರೆ ಅವರ ಮನಸ್ಸಲ್ಲಿ ಏನಿತ್ತು ಅದನ್ನು ದೇವರು ನಡೆಸಿಕೊಟ್ರು. ಕೊನೆಯವರೆಗೂ ಯಾರಿಗೂ ಅವರು ಅವಲಂಬಿಸಲಿಲ್ಲ, ಅವರ ಕಾರ್ಯಗಳನ್ನು ಅವರೇ ಮಾಡಿಕೊಂಡಿದ್ದಾರೆ. ಆ ರೀತಿಯಲ್ಲಿ ಆ ಕೊನೆಯ ದಿನಗಳು ನಮಗೆ, ನಾನು ಹೇಳೋದು ಒಂದು ದೇವರ ಬಗ್ಗೆ ಮತ್ತು ಒಂದು ಅವರು ಏನು ವಹಿಸಿಕೊಂಡಿದ್ದಾರೆ ಅದರ ಬಗ್ಗೆ ಆ ಬದ್ಧತೆ ಇದ್ದರೆ ಅವರನ್ನು ಹೇಗೆ ದೇವರು ನಡೆಸಿಕೊಂಡು ಹೋಗ್ತಾರೆ ಅನ್ನೋದು ನಮಗೆ ಅವರ ಒಂದು ದಿನಚರಿಯಿಂದ ನಮಗೆ ಗೊತ್ತಾಯ್ತದೆ.
0: ಈಗ ನೀವು ಪೀಠಾರೋಹಣ ಮಾಡಿದ್ದೀರಿ, ಇದೀಗ 3ನೇ ವರ್ಷ. ಈಗ 1ನೇ ಚಾತುರ್ಮಾಸವನ್ನು ಇಲ್ಲೇ ನೀವು ಮಾಡಿದ್ದು?
1: ಹೌದು, 2ನೇದು
0: ಇಲ್ಲಿ. ಈಗ ಹಿಂದಿನ ಸ್ವಾಮಿಗಳು ಎಲ್ಲೆಲ್ಲ ಚಾತುರ್ಮಾಸಗಳನ್ನು ಆಚರಣೆ ಮಾಡಿದ್ದಾರೆ?
1: ಅವರು ಬೆಂಗಳೂರಿನಲ್ಲಿ ಮಾಡಿದ್ದಾರೆ, ಮತ್ತು ಮುಂಬೈಯಲ್ಲಿ ಮಾಡಿದ್ದಾರೆ. ಮುಂಬೈಯಲ್ಲಿ 3 ಚಾತುರ್ಮಾಸಗಳನ್ನು ಮಾಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಅವರು

0: ಉತ್ತರ ಕನ್ನಡದಲ್ಲಿ ತುಂಬ ಪ್ರಚಲಿತರು. ಎಲ್ಲಿಯ ಕಾಸರಗೋಡು, ಎಲ್ಲಿಯ ಉತ್ತರ ಕನ್ನಡ ಅಂತ ನಾವು ಹೇಳ್ಬೋದು. ಆದರೆ ಅವರ ಕೆಲವು ಅವರ ಗುಣಗಳಿಂದಾಗಿ, ಅವರ ಕೆಲವು ಅವರ ಸಾಮಾಜಿಕ ಕಳಕಳಿಯಿಂದಾಗಿ ಅವರು ಅಲ್ಲಿ ಕೂಡ ಅವರು ಗುರುತಿಸಿಕೊಂಡ್ರು. ಹಾಗೆ ಕುಮಟದಲ್ಲಿ ಮೂರು ಚಾತುರ್ಮಾಸ್ಯ, ಆನಂತರ ಅಂಕೋಲದಲ್ಲಿ ಒಂದು ಚಾತುರ್ಮಾಸ್ಯ, ಆನಂತರದಲ್ಲಿ ಯಲ್ಲಾಪುರದಲ್ಲಿ ಒಂದು ಚಾತುರ್ಮಾಸ್ಯ, ಶಿರಸಿಯಲ್ಲಿ ಒಂದು ಚಾತುರ್ಮಾಸ್ಯ. ಈ ರೀತಿಯಾಗಿ ಅಲ್ಲಿಯೂ ಚಾತುರ್ಮಾಸ್ಯವನ್ನು ಮಾಡಿದ್ದಾರೆ. ಬೆಂಗಳೂರಲ್ಲಿ ಹಲವು ಬಾರಿ ಮಾಡಿದ್ದಾರೆ. ಉಳಿದಂತೆ ಒಂದು ಕೇರಳದಲ್ಲಿ ಒಂದು ಪಟ್ಟಾಂಬಿಯ ಹತ್ತಿರ ಒಂದು ಅಂಜಿಮೂಲೆ ಹೇಳುವ ಒಂದು ಸ್ಥಳದಲ್ಲಿ ಅಲ್ಲಿಯೂ ಒಂದು ಚಾತುರ್ಮಾಸವನ್ನು ಮಾಡಿದ್ದಾರೆ. ಬಾಕಿ ಎಲ್ಲ ಚಾತುರ್ಮಾಸಗಳನ್ನು ಅವರು ಎಡ್ನೀರಲ್ಲೇ ಹೆಚ್ಚಾಗಿ ಮಾಡಿದ್ದಾರೆ.
1: ಕಲಾವಿದರು ಎಲ್ಲ ಕಡೆ ಬರ್ತಾಯಿದ್ರು, ವಿಶೇಷವಾಗಿ ಯಕ್ಷಗಾನ ಹೆಚ್ಚು ಮಾಡ್ತಾರೆ.
0: ಹೌದು, ಯಕ್ಷಗಾನ ಅಂದರೆ ಅವರ ಚಾತುರ್ಮಾಸದಲ್ಲಿ ಯಕ್ಷಗಾನ ತಾಳಮದ್ದಲ್ಲಿ ಇದ್ದೇ ಇರ್ತದೆ. ಅಂದರೆ ಕೇರಳದಲ್ಲಿ ಮಾಡುವಾಗ ಹಾಗೆಲ್ಲ ಮಾಡಲಿಕ್ಕೆ, ಅಂದರೆ ಅಲ್ಲಿಯ ಪ್ರೇಕ್ಷಕ ವರ್ಗವನ್ನು ನಾವು ಗಮನಿಸಬೇಕು, ಅಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಅದರ ಹೊರತಾಗಿ ಉತ್ತರ ಕನ್ನಡದಲ್ಲಿರ್ಬೋದು, ಬೆಂಗಳೂರಲ್ಲಿರ್ಬೋದು, ಮುಂಬೈಲಿಲ್ಲ. ಬೆಂಗಳೂರು ಉತ್ತರ ಕನ್ನಡದಲ್ಲಿ ಮಾಡುವಾಗ ಆ ರೀತಿಯಲ್ಲೇ ಚಾತುರ್ಮಾಸಗಳು ನಡೆದಿದೆ.
1: ದೇಶ ವಿದೇಶಗಳಲ್ಲಿ ಶಿಷ್ಯರಿರತಕ್ಕಂಥ ಒಂದು ಮಠ, ಬಹಳ ಪುರಾತನವಾದದ್ದು, ಅನೇಕ ಸಂಸ್ಥೆಗಳನ್ನು ಕೂಡ ಇದು ನಡೆಸ್ತಾ ಇದ್ದಾವೆ. ಈ ಕ್ಷೇತ್ರಕ್ಕೆ ಅಥವಾ ಈ ಮಠಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೆಲ್ಲ ಸಂಸ್ಥೆಗಳಿದ್ದಾವೆ ಇಲ್ಲಿ?
0: ಮಠಕ್ಕೆ ಶಾಖಾ ಮಠಗಳು ಅಂತ ಆ ರೀತಿಯಲ್ಲಿ ತುಂಬ ಶಾಖಾ ಮಠಗಳಂತಿಲ್ಲ. ಒಂದು ಈ ಮಠದಿಂದ ಪುರಾತನವಾದಂಥ ಒಂದು ಮಠ ತಿರುಚಂಬಲ, ಅಂದರೆ ಕಣ್ಣೂರು ಜಿಲ್ಲೆಯ ತಿರುಚಂಬಲ ಎನ್ನುವಲ್ಲಿ ಇವತ್ತಿಗೂ ಇದೆ. ಅಲ್ಲಿ ನಮ್ಮ ಮಠಕ್ಕೆ ಸಂಬಂಧಪಟ್ಟಂತಹ ಎರಡು ಸಮಾಧಿಗಳಿವೆ ಅಲ್ಲಿ. ಮತ್ತು ಅಲ್ಲಿಯ ಕೃಷ್ಣ ದೇವಾಲಯದಲ್ಲಿ ಜಾತ್ರೆಯ ಸಂದರ್ಭದಲ್ಲಿ, ಜಾತ್ರೆ ಅಂದರೆ ಉತ್ಸವದ ಸಂದರ್ಭದಲ್ಲಿ, ಇಲ್ಲಿಯ ಸ್ವಾಮಿಗಳು ಹೋಗಿ ಅದರಲ್ಲಿ ಒಂದು ದಿವಸ ಪಾಲ್ಗೊಳ್ಬೇಕು. ನಮ್ಮದೊಂದು ವಿಶೇಷವಾದಂಥ ಒಂದು ಅಲ್ಲಿ ಒಂದು ಸುತ್ತು ಬಲಿ ಇದೆ ದೇವರಿಗೆ, ಅದರೊಟ್ಟಿಗೆ ಸ್ವಾಮಿಗಳನ್ನು ಕೂಡ ಸೇರಿಸಿಕೊಂಡು ಒಂದು ಹಾಗೊಂದು ಅಲ್ಲಿ ಒಂದು ಕ್ರಮ ಸಂಪ್ರದಾಯ ಇದೆ, ಒಂದು ವಿಶೇಷವಾದ ಸಂಪ್ರದಾಯ ಇದೆ. ಅದು ಇವತ್ತಿಗೂ ನಡೀತಾ ಇದೆ. ನಾವು ವರ್ಷದಲ್ಲಿ ಒಂದು ಬಾರಿ ಹೋಗಿ ಅಲ್ಲಿ ಇದ್ದುಕೊಂಡು ಇದನ್ನು ಮುಗಿಸ್ಕೊಂಡು ಬರ್ತೇವೆ. ಅದರ ಹೊರತಾಗಿ 1994 ಬೆಂಗಳೂರು ಕೋರಮಂಗಲದಲ್ಲಿ ಒಂದು ಶಾಖಾ ಮಠವನ್ನು ಮಾಡಿದ್ದೇವೆ ಸ್ವಾಮಿಗಳ ಇದರಲ್ಲೇ ನೇತೃತ್ವದಲ್ಲಿ. ಅಲ್ಲಿ ಒಂದು ಕೃಷ್ಣ ದೇವಾಲಯ ಇದೆ. ಆ ಮಠ ದೇವಾಲಯ ಇವತ್ತಿಗೂ ಅದು ಸಕ್ರಿಯವಾಗಿ ಅಲ್ಲಿ ನಡೀತಾ ಇದೆ. ಅದರ ಹೊರತಾಗಿ ಬೇರೆ ಶಾಖೆಗಳಿಂದ ಮಠಕ್ಕಿಲ್ಲ.
1: ಈಗ ಈ ಮಠದಲ್ಲಿ ಶಿಕ್ಷಣ ಸಂಸ್ಥೆಗಳು ಕೂಡ ಇದ್ದಾವೆ.
0: ಹೌದು,
1: ಅದರ ಬಗ್ಗೆ ಸ್ವಲ್ಪ
0: ಇಲ್ಲಿ ಇಲ್ಲಿ ಈಗ ನೋಡಿ, ಇಲ್ಲಿ 5ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಶಾಲೆ ಇದೆ. ಮತ್ತು ಇಲ್ಲಿ ನಾವು +1 +2 ಅಂತ ಹೇಳ್ತೇವೆ, ಯಾಕಂದರೆ ನಿಮ್ಮಲ್ಲಿ ಪದವಿಪೂರ್ವ PUC ಹೇಳ್ತೇವೆ. +1 +2 ಇದೆ. ಅದರಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆಗಿ ಒಂದು ಬ್ಯಾಚು ಹ್ಯುಮಾನಿಟೀಸ್ ಅಂದರೆ ಕಲಾ ವಿಭಾಗ, ಆನಂತರ 3 ಬ್ಯಾಚು ವಿಜ್ಞಾನ ವಿಭಾಗ. ಸಾಧಾರಣ ಅಲ್ಲಿ ಆ ಕಾಲೇಜಿನಲ್ಲಿ 480 ಮಕ್ಕಳಿದ್ದಾರೆ. ಅದಲ್ಲದೆ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದೆ, 1ರಿಂದ LKGಯಿಂದ 7ನೇ ತರಗತಿವರೆಗೆ. ಮುಖ್ಯವಾಗಿ ಏನಂದರೆ ಸ್ವಾಮಿಗಳು ಕನ್ನಡ ಶಾಲೆಯನ್ನು ಭಾಳ 1983 ನನ್ನ ನೆನಪು, ನಾನು ಕೂಡ ಆಗ 8ನೇ ಕ್ಲಾಸು 9ನೇ ಕ್ಲಾಸನ್ನು ಕಲಿತಾ ಇದ್ದೆ. ಆ ಸಂದರ್ಭದಲ್ಲಿ ನಮ್ಮ ಕನ್ನಡ ಶಾಲೆಯನ್ನು ಮಲಯಾಳ ಶಾಲೆ ಮಾಡಬೇಕನ್ನೋ ರೀತಿಯಾಗಿ 2 ತಿಂಗಳು ಮುಷ್ಕರ ನಡೆದಿದೆ.
1: ಕರ್ನಾಟಕದಲ್ಲೇ ಕನ್ನಡ ಉಳಿಸಿ ಕಷ್ಟ ಆಗಿದೆ, ಕೇರಳದಲ್ಲಂತೂ ಬಹಳ ಪ್ರಯಾಸ ಪಡಬೇಕು.
0: 2 ತಿಂಗಳು ಮುಷ್ಕರ ನಡೆದಿದೆ. ಒಂದು ಜನಗಳು ಬರೋದು ಶಾಲೆಯ ಇದನ್ನು ಎಂಥದ್ದು ಸಾಮಗ್ರಿಗಳನ್ನು ಹಾಳು ಮಾಡೋದು, ಬಾಗಿಲು ಹೊಡೆದು, ಆನಂತರ ಶಾಲೆಗೆ ರಜೆ ಕೊಡೋದು. 2 ತಿಂಗಳು ಶಾಲೆ ನಡೀಲಿಲ್ಲ. ಆದರೂ ಸ್ವಾಮಿಗಳದ್ದು ಒಂದೇ ನಿಲ್ಲು, ನಾನು ಬೇಕಾದ್ರೆ ಶಾಲೆ ಮುಚ್ಚುತ್ತೇನೆ, ಮಲಯಾಳ ಶಾಲೆ ಮಾಡೋದಿಲ್ಲ, ಕನ್ನಡ ಶಾಲೆಯಾಗಿ ಮಾಡೋದಿದ್ರೆ ಮಾತ್ರ ನಾನು ಮುಂದುವರಿಸೋದು ಅಂತ. ಅವರ ಹಠದಿಂದಾಗಿ ಇವತ್ತಿಗೂ ಅದು ಕನ್ನಡ ಶಾಲೆಯಾಗಿ ಉಳಿದಿದೆ. ಇವತ್ತಿಗೂ ಅಲ್ಲಿ ಕನ್ನಡ 5ರಿಂದ 10ನೇ ತರಗತಿವರೆಗೆ ಕಲಿತಾ ಇದ್ದಾರೆ. ನಾನು ಕೂಡ ಅದೇ ಶಾಲೆಯಲ್ಲಿ ಕನ್ನಡದಲ್ಲೇ ನಾನು ಕಲಿತದ್ದು.
1: ಈಗ ಇಲ್ಲಿ ಸ್ಥಳೀಯ ವಿದ್ಯಾರ್ಥಿಗಳಿದ್ದಾರೆ, ಹೊರಗಿಂದ ಬಂದವರಿಗೆ ಏನಾದರೂ ಹಾಸ್ಟೆಲ್ ವ್ಯವಸ್ಥೆ ಏನಾದರೂ?
0: ಹಾಸ್ಟೆಲ್ ವ್ಯವಸ್ಥೆ ಅಂತ ಇಲ್ಲ, ಯಾಕಂದರೆ ಈಗ ನಿಮಗೆ ಎಲ್ಲ ಊರುಗಳಲ್ಲಿಯೂ ನಾವು ಕೊಡುವಂಥ ಶಿಕ್ಷಣ ಎಲ್ಲ ಊರುಗಳಲ್ಲಿ ಸಿಗ್ತದೆ, ಅದರಿಂದ ಹಾಸ್ಟೆಲ್ ಇಲ್ಲ. ಬರ್ತಾರೆ ಸುತ್ತಮುತ್ತಲಿಂದ. ಇಲ್ಲಿಯ ಕಾಲೇಜಿಗೆ ಭಾಳ ಹೆಸರಿದೆ. ಜಿಲ್ಲೆಯ ಅಂತ ಎಜುಕೇಷನ್ ಡಿಸ್ಟ್ರಿಕ್ಟ್ ಅಂತ ನಾವು ಕನ್ಸಿಡರ್ ಮಾಡಿದರೆ ನಮ್ಮ ಶಾಲೆ ಕಾಲೇಜು ಬಹುಶಃ 1 ಸ್ಥಾನದಲ್ಲಿದೆ ಇವತ್ತು. ಅಷ್ಟು ಅದಕ್ಕೆ ಮಹತ್ವ ಇದೆ ಇಲ್ಲಿ.
1: ಶ್ರೀಮಠದಲ್ಲಿ ಹಿರಿಯ ಸ್ವಾಮೀಜಿಯವರ ಮತ್ತು ಈಗಿನ ಸ್ವಾಮೀಜಿಯವರ ಜೊತೆಯಲ್ಲಿ ಇದ್ದುಕೊಂಡು ಇಲ್ಲಿಯ ಎಲ್ಲ ವಿಚಾರಗಳನ್ನು ತಿಳಿದವರು ಈಗಿನ ಇಲ್ಲಿ ಆಡಳಿತಾಧಿಕಾರಿಯಾದಂತಹ ಶ್ರೀ ರಾಜೇಂದ್ರ ಕಲ್ಲೂರಾಯರು. ಅವರು ಶ್ರೀಮಠದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ.
2: ಎಡನೀರು ಮಠದಲ್ಲಿ ಸುಮಾರು 50 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ನಾನು ಇದ್ದೇನೆ. ಶ್ರೀ ಶ್ರೀ ಕೇಶವಾನಂದ ಭಾರತೀ ಸ್ವಾಮಿಗಳು ಇಲ್ಲಿ ಕಲೆ, ಶಿಕ್ಷಣ, ಅವರ ವೈದಿಕ ಧರ್ಮದ ಜೊತೆಯಲ್ಲಿ ಅದನ್ನೆಲ್ಲ ನಡೆಸಿಕೊಂಡು ಬಂದಿದ್ದಾರೆ. ಮಾತ್ರವಲ್ಲ, ಎಲ್ಲ ವರ್ಗದವರಿಗೂ ಇಲ್ಲಿ ಒಂದೇ ರೀತಿಯ ಆದರ ಅಭಿಮಾನಗಳಿಂದ, ಪ್ರೀತಿಯಿಂದ ಅವರು ಕರೆದು ಅವರನ್ನು ಗೌರವದಿಂದ ಕಂಡು ಅವರಿಗೆ ಮಂತ್ರಾಶಯನ್ನು ಕೊಟ್ಟು ಕಳಿಸುವಂಥದ್ದು ಅವರ ಒಂದು ಪದ್ಧತಿ. ಅದನ್ನೇ ಅನುಸರಿಸಿಕೊಂಡು ಸಚ್ಚಿದಾನಂದ ಭಾರತ ಸ್ವಾಮಿಗಳು ಕೂಡ ಈಗ ಈ ಪೀಠದ ಕೀರ್ತಿಯನ್ನು ಹೆಚ್ಚಿಸ್ತಾ ಇದ್ದಾರೆ. ಅವರು ಯಾವ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೋ ಅದೇ ದಾರಿಯಲ್ಲಿ ಇವರು ನಡೀತಾ ಇದ್ದಾರೆ. ಅದು ಧರ್ಮ ಆಗಲಿ, ಕಲೆ ಆಗಲಿ, ಶಿಕ್ಷಣ ಆಗಲಿ, ಸಾಮಾಜಿಕ ಕ್ಷೇತ್ರ ಆಗಲಿ, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇವರು ಹಿಂದಿನ ಗುರುಗಳು ಯಾವ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೋ ಅದೇ ಹಾದಿಯಲ್ಲಿ ನಡೀತಾ ಇದ್ದಾರೆ. ಆದ್ದರಿಂದ ನಮ್ಮ ಎಡದಿರು ಮಠದ ಕೀರ್ತಿ ದಿನೇ ದಿನೇ ಹೆಚ್ಚುತ್ತಾ ಇದೆ ಎನ್ನುವಂಥದ್ದು ನಮಗೆ ಬಹಳ ಒಂದು ಸಂತೋಷದ ವಿಚಾರ. ಇದು ಹೀಗೆ ಮುಂದುವರಿಯಲಿ ಎನ್ನುವಂಥ ಒಂದು ಆಶಯವನ್ನು ನಾವು ದೇವರ ಸನ್ನಿಧಿಯಲ್ಲಿ ಸದಾ ಪ್ರಾರ್ಥಿಸ್ತಾ ಇದ್ದೇವೆ.
1: ಈ ಕ್ಷೇತ್ರದ ಆರಾಧ್ಯ ದೈವ ಇವರು ನಮ್ಮ ದಕ್ಷಿಣಾಮೂರ್ತಿ
0: ಗೋಪಾಲಕೃಷ್ಣ. ಹೌದು
1: ಅಲ್ವಾ?
0: ಹೌದು.
1: ಆ ಒಂದು ದೇವರ ಒಂದು ಪೂಜೆ ಪುನಸ್ಕಾರಗಳು ಇಲ್ಲಿ ಯಾವ ಸ್ವರೂಪದಲ್ಲಿ ನಡೆಯುತ್ತದೆ?
0: ಇಲ್ಲಿ ಮೂರು ಹೊತ್ತಿನ ಪೂಜೆ. ಹಾಗೆ ಅಂತ ಹೇಳಿ ಮಧ್ಯಾಹ್ನದ ಪೂಜೆ ನಾವೀಗ ಕಂಪಲ್ಸರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದನ್ನು ಬೆಳಗ್ಗೆ ಕೂಡ ನಾವು ಮುಗಿಸ್ಬೋದು. ಎಲ್ಲಾದರೂ ಕಾರ್ಯಕ್ರಮಗಳಿದ್ದರೆ ಹೋಗೋದಿದ್ರೆ ಬೆಳಗಿನ ಪೂಜೆ ಕೂಡ ನಾವು ಮುಗಿಸ್ಲಿಕ್ಕೆ ಆಗ್ತದೆ, ಮಧ್ಯಾಹ್ನದ ಪೂಜೆ ಕೂಡ ಮುಗಿಸ್ಲಿಕ್ಕೆ ಆಗ್ತದೆ. ಮಧ್ಯಾಹ್ನ ನಾವು ಭಿಕ್ಷೆ ಮಾಡೋದಿದ್ದರೆ ಪೂಜೆ ಮಾಡಿ ದೇವರಿಗೆ ಅದೇನು ನೈವೇದ್ಯ ಇದೆ ಅದನ್ನು ನೈವೇದ್ಯ ಮಾಡಿ ನಾವು ಸ್ವೀಕರಿಸಬೇಕು. ಅದು ಇಲ್ಲೇ ಸಂಪ್ರದಾಯ. ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಮುಖ್ಯವಾದಂಥ ದೇವರು, ಮತ್ತು ಕೋದಂಡರಾಮ ನರಸಿಂಹಸ್ವಾಮಿ, ಹಾಗೆ ನಾಲ್ಕು ದೇವರು ನಮ್ಮ ಪಟ್ಟದ ದೇವರು. ಈ ನಾಲ್ಕು ದೇವರನ್ನು ಸ್ವಾಮಿಗಳು ಮಾತ್ರ ಮುಟ್ಲಿಕ್ಕೆ ಆಗೋದು. ಆ ನಂತರದಲ್ಲಿ ಅನ್ನಪೂರ್ಣೇಶ್ವರಿ, ಗಣಪತಿ, ಮತ್ತು ಆದಿತ್ಯ, ಆಂಜನೇಯ, ಈ ಥರ ಎಲ್ಲ ದೇವರು ನಮ್ಮ ಪೀಠದಲ್ಲಿದ್ದಾರೆ. ಪಂಚಾಯತನ ಪೂಜಾ ಪದ್ಧತಿ, ಶಂಕರಾಚಾರ್ಯರು ತಂದಂಥ ಒಂದು ಪೂಜಾ ಪದ್ಧತಿ, ಪಂಚಾಯತನ ಪೂಜಾ ಪದ್ಧತಿ. ಯಾಕೆಂದರೆ ನಮಗೆ ದೇವರುಗಳಲ್ಲಿ ಭೇದ ಇಲ್ಲದ ಇಲ್ಲ ಮತ್ತು ಭೇದ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಆ ಕಾಲದಲ್ಲಿ ಶಂಕರಾಚಾರ್ಯರು ತಂದಂಥ ಒಂದು ಪದ್ಧತಿ ಪಂಚಾಯತನ ಪೂಜಾ ಪದ್ಧತಿ. ಅದನ್ನು ಅನುಸರಿಸುವಂಥ ಮಠ ಇದು. ಮತ್ತು ಇದಕ್ಕೆ ಸಂಬಂಧಪಟ್ಟ ಶಿಷ್ಯರಾಗಿ ಭಾಗವತ ಸಂಪ್ರದಾಯ ಅಂತ ಹೇಳ್ತೇವೆ ನಾವು. ನಾವು ಬೆಳಗ್ಗೆ ಗೋಪಿ ಮತ್ತು ಭಸ್ಮವನ್ನು ಹಾಕ್ತೇವೆ, ಮತ್ತು ಸಂಜೆಗೆ ನಾವು ಭಸ್ಮ ಮಾತ್ರ ಹಾಕೋದು. ನಮ್ಮ ಮಠದ ಶಿಷ್ಯ ಪರಂಪರೆಯಲ್ಲಿ ಕೂಡ ಆ ರೀತಿಯಲ್ಲಿ ಇಲ್ಲಿ ಪುತ್ತೂರು, ಸುಳ್ಯ, ಮತ್ತು ಕಾಸರಗೋಡು ಅಥವಾ ಮಂಗಳೂರು ಸೈಡ್ನಲ್ಲಿ ಇರುವಂತಹ ಈ ಭಾಗವತ ಸಂಪ್ರದಾಯದವ್ರದ್ದು ಆ ರೀತಿಯ ಸಂಪ್ರದಾಯ. ಇವತ್ತು ಭಾಗವತ ಸಂಪ್ರದಾಯ ಮಠ ಇರೋದು ಎರಡು, ಒಂದು ಇಲ್ಲಿ, ಇನ್ನೊಂದು ಬಾಳೆಕೊದರು. ಹೌದು, ಬಾಳೆ. ಆ ರೀತಿಯಲ್ಲಿ ಹರಿಹರರಲ್ಲಿ ಭೇದ ಇಲ್ಲದಂತಹ ಒಂದು ಮಠ.

0: ಪೂರ್ವಾಶ್ರಮದಲ್ಲಿ ಯಾವುದೇ ಹೆಸರಿದ್ದರೂ ಕೂಡ ಇಲ್ಲಿ ಪಟ್ಟಗ್ರಹಣವನ್ನು ಮಾಡಿದ ಮೇಲೆ ಅದರದ್ದೇ ಆದಂತಹ ಸಾಂಪ್ರದಾಯಿಕ ಹೆಸರುಗಳಿದ್ದಾವೆ. ಅದು ಯಾವುದಿಲ್ಲ
1: ಅಂದರೆ ನಿಮಗೆ ಸಾಧಾರಣವಾಗಿ ಸರ್ವೇ ಸಾಧಾರಣವಾಗಿ ಹೇಗಿಲ್ಲದ್ರೆ ಒಂದು ಸನ್ಯಾಸ ಸ್ವೀಕಾರದ ಕೂಡಲೇ ಯಾವ ಅದಕ್ಕೆ ಈಶ್ವರಾನಂದ ಪಾರ್ತಿ, ಅದರ ನಂತರದಲ್ಲಿ ಕೇಶವಾನಂದ ಪಾರ್ತಿ, ಹಾಗೆ ನಾಲ್ಕು ಹೆಸರುಗಳೇ ಇಲ್ಲಿ ರಿಪೀಟ್ ಆಗ್ತಾ ಇರ್ತದೆ. ಹಾಗೆ
0: ಈಗ
1: ಹಾಗೆ ಆ ನಂತರದಲ್ಲಿ ಇದು ಮತ್ತೆ ಶೂನ್ಯ ಮಾಸ ಬಂತು, ಅದರಿಂದ ಶೂನ್ಯ ಮಾಸದಲ್ಲಿ ನನಗೆ ಸನ್ಯಾಸ ತಗೊಳ್ಳಿಕ್ಕೆ ಆಗಲಿಲ್ಲ. ಶೂನ್ಯ ಮಾಸದ ನಂತರ ನಾನು ಕಾಂಚಿಯ ಈಗಿನ ಪ್ರಸ್ತುತ ಪೀಠಾಧಿಪತಿ ಶಂಕರ ವಿಜಯೇಂದ್ರ ಸರಸ್ವತಿಗಳ ಹತ್ರ ನಾನು ಸನ್ಯಾಸ ಸ್ವೀಕಾರ ಮಾಡಿದ್ದು. ನನ್ನ ಹೆಸರು ಮೊದಲೇ ನಿಶ್ಚಯ ಆಗಿತ್ತು, ಯಾಕೆಂದರೆ ನಮ್ಮ ಸಂಪ್ರದಾಯ ಹಾಗೆ, ಇಲ್ಲದಿದ್ದರೆ ಆ ಕ್ರಮ ಇಲ್ಲ.
0: ಆಮೇಲೆ
1: ಈಗ ಇಲ್ಲಿ ನಮ್ಮ ಕಾಂಚಿಯದಲ್ಲಿ ಇಂದ್ರ ಅಂದರೆ ಅದೇ ಪರಂಪರೆ, ಜಯೇಂದ್ರ ಸರಸ್ವತಿ, ಶಂಕರ ವಿಜಯೇಂದ್ರ ಸರಸ್ವತಿ, ಹಾಗೆ ಅದು ನಮಗೆ ಆ ರೀತಿಯಲ್ಲಿ ಹೋಗಬೇಕು.
0: ಈಗ ಪೂಜ್ಯ ಸ್ವಾಮೀಜಿಯವರು ಅವರು ಸ್ವತಃ ಹಾಡುಗಾರರು, ಸಂಗೀತ ಅಭ್ಯಾಸ ಮಾಡಿದರೆ, ಯಕ್ಷಗಾನದ ಭಾಗವತಿಗೆ ಅಭ್ಯಾಸ ಮಾಡಿದರೆ, ದೊಡ್ಡ ದೊಡ್ಡ ಕಲಾವಿದರೆಲ್ಲ ಈ ಕ್ಷೇತ್ರಕ್ಕೆ ಹಿಂದಿನಿಂದಲೂ ಕೂಡ ಬರ ಈ ಎಲ್ಲ ಯಕ್ಷಗಾನದ ಕುರಿತಾದಂತಹ ಸ್ವಾಮೀಜಿಯವರ ಒಂದು ಅಭಿರುಚಿ ಅದು ನಿಮ್ಮ ಮೂಲಕ ಈಗ ಮುಂದುವರಿಯುತ್ತಾ ಇದೆ ಅಲ್ವಾ, ವಿಶೇಷವಾಗಿ ಈ ಚಾತುರ್ಮಾಸ ಕಾಲದಲ್ಲಿ. ಈಗ ಆರಂಭದ ನಿಮ್ಮ ಮೊದಲ ಚಾತುರ್ಮಾಸ ಯಾವ ಸ್ವರೂಪದಲ್ಲಿ ನಡೆಯಿತು?
1: ಅದು ಈ 3 ವರ್ಷದಿಂದಲೂ ಒಂದೇ ಸ್ವರೂಪದಲ್ಲಿ ಆಗ್ತಾ ಇದೆ. ವಿಶೇಷ ಅಂದರೆ ಆರಂಭದ ನನ್ನ ಚಾತುರ್ಮಾಸದಲ್ಲಿ ಕೊರೋನಾದ 2ನೇ ಅಲೆಯ 3ನೇ ಅಲೆ ನನಗೆ ನೆನಪಿಲ್ಲ, ಅದು ನಡೀತಾ ಇತ್ತು. ನಮ್ಮ ಗೇಟ್ಗಳಲ್ಲೆಲ್ಲ ತುಂಬ ಸ್ಟ್ರಿಕ್ಟ್ ಆದಂತಹ ಕಾನೂನುಗಳಿತ್ತು ಇತ್ತು. ಆದರೂ ಕೂಡ ನನ್ನ ಆರಂಭದ ಚಾತುರ್ಮಾಸದಲ್ಲಿ ಕೂಡ 60 ದಿವಸಗಳು ನಿರಂತರವಾಗಿ ಕಾರ್ಯಕ್ರಮಗಳಾಗಿದೆ. ಇಲ್ಲಿ 60 ದಿವಸದಲ್ಲಿ ಸಾಧಾರಣ 80-82 ಕಾರ್ಯಕ್ರಮ ಆಗಿದೆ. ನನಗೆ ನನ್ನ ನೆನಪಿನ ಹಾಗೆ 34 ಯಕ್ಷಗಾನ ತಾಳಮದ್ದಲೆ ಮತ್ತು 18 ಯಕ್ಷಗಾನ ಬಯಲಾಟ, ಅದರ ಹೊರತಾಗಿ ನೃತ್ಯ ಸಂಗೀತ ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳು ಇಲ್ಲಿ ನಡೆದಿದೆ. 2ನೇ ವರ್ಷ ಕೂಡ ಅದೇ ರೀತಿ ಮುಂದುವರಿತು, ಈಗ ಕೂಡ ಅದೇ ರೀತಿ ಮುಂದುವರಿತಾ ಇದೆ. ಈಗ 3 ತಿಂಗಳು ನಾನು ಪ್ರಾರಂಭದಲ್ಲಿ 3 ತಿಂಗಳಾದ ಕಾರಣ ಹೇಗೆ ಅಂತ ಗೊತ್ತಿರಲಿಲ್ಲ ನನಗೆ, ಆದರೆ ಅದು ಪರಿಸ್ಥಿತಿ ಬದಲಾಗಿ ಈಗ 3 ತಿಂಗಳು ಕೂಡ ನನ್ನ ಕಾರ್ಯಕ್ರಮಗಳು ಬುಕ್ ಆಗಿ ಇನ್ನೂ ನನ್ನ ಕಾರ್ಯಕ್ರಮ ಕೊಡಲಿಕ್ಕೆ ಡೇಟ್ ಇಲ್ಲದ ಒಂದು ಪರಿಸ್ಥಿತಿ ಇದೆ.
0: ಈಗ ಯಾವ ಯಾವ ಥರದ ಕಾರ್ಯಕ್ರಮಗಳು
1: ಈಗ ಕೂಡ, ಈಗ ಮೊದಲಿಂದಲೂ ಯಕ್ಷಗಾನಕ್ಕೆ ಪ್ರಾಶಸ್ತ್ಯ ಜಾಸ್ತಿ ಇಲ್ಲಿ. ಹಾಗೆಂತೇಳಿ ಯಕ್ಷಗಾನ ಮಾತ್ರ ಅಂತಲ್ಲ, ಇಲ್ಲಿ ಯಕ್ಷಗಾನ, ಸಂಗೀತ, ಹರಿಕತೆ ಮತ್ತು ಭರತನಾಟ್ಯ, ಪುರಾಣ ಪ್ರವಚನ, ಆ ಥರ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ಎಲ್ಲ ಕಲಾಪ ನಾವೇನು ಕ್ಷೇತ್ರ ಕಲೆಗಳು ಅಂತ ನಾವೇನು ಹೇಳ್ತೇವೆ, ಕ್ಷೇತ್ರಗಳಲ್ಲಿ ದೇವಸ್ಥಾನ ಇರ್ಬೋದು, ಮಠದಲ್ಲಿ ನಡೆಯುವಂತಹ ಕಲೆಗಳು ಯಾವುದಿದೆ ಅದೆಲ್ಲ ಇಲ್ಲಿ ನಡೀತಾ ಇದೆ. ಆ ರೀತಿಯಲ್ಲಿ ಅದು ಕೂಡ ಎಲ್ಲರೂ ಬಂದು ಸೇವೆ ಮಾಡ್ತಾ ಇದ್ದಾರೆ, ನಮಗೆ ಅದು ಹೆಮ್ಮೆ ಅನಿಸಿದ ಹಾಗೆ. ಕಲಾವಿದರಿಗೆ ಸ್ವಾಮಿಗಳಂದರೆ ಹೇಗೆಂದರೆ ನಮಗೆ ನಾವು ಊಟ ಮಾಡಬೇಕಿದ್ರೆ ಇನ್ನೊಬ್ಬರು ಭಿಕ್ಷೆ ಹಾಕಬೇಕು ಅಂತ ಲೆಕ್ಕ, ಭಿಕ್ಷೆ ಹಾಕಬೇಕು ಅಂತ ಲೆಕ್ಕ. ನಮಗೆ ದುಡಿಲಿಕ್ಕೆ ನಮಗೆ

0: ಹಕ್ಕಿಲ್ಲ ನಮಗೆ ಯಾರು ಭಿಕ್ಷೆ
1: ಸಂಪಾದನೆ
0: ಇಲ್ಲ ಭಿಕ್ಷೆ ಹಾಕಿದನು ಆ ರೀತಿಯಲ್ಲಿ ನಮಗೆ ಅದು ಭಿಕ್ಷೆ ಆಯ್ತಲ್ಲ ಅದರ ಹೊರತಾಗಿ ಕಲಾ ಭಿಕ್ಷೆ ಕೂಡ ನಮಗೆ ಮಠಕ್ಕೆ ಕಲಾವಿದರು ಮಾಡ್ತಾ ಇದ್ದಾರೆ ಅಂತ ನಮಗೆ ಅದನ್ನು ಹೆಮ್ಮೆಲಿ ಹೇಳ್ಬೋದು ಆ ರೀತಿಯಲ್ಲಿ ಅದೇ ಪರಂಪರೆ ಮುಂದುವರೆದು ಬಂದಿದೆ ಈಗ ಸ್ವಲ್ಪ ಅದಕ್ಕಿಂತಲೂ ಹೆಚ್ಚಿನ ವ್ಯಾಪ್ತಿಯಲ್ಲಿ ನಡೀತಾ ಇದೆ ಇಲ್ಲಿ ಯಾಕಂದರೆ ಲೋಕೋ ಭಿನ್ನ ರುಚಿ ಅಂತ ಯಾಕಂದ್ರೆ ಮಠಕ್ಕೆ ಬರುವವರು ಎಲ್ಲರೂ ಒಂದೇ ದೃಷ್ಟಿಯಿಂದ ಬರೋದಿಲ್ಲ ಕೆಲವರು ದೇವರ ಮೇಲೆ ಭಕ್ತಿ ಕೆಲವರು ಇಲ್ಲಿ ಕಲೆಗಳ ಮೇಲೆ ಭಕ್ತಿ ಕೆಲವರು ಬೇರೆ ಬೇರೆ ರೀತಿಯಿಂದ ಜನಗಳು ಬರ್ತಾರೆ ಹಾಗಿರುವಾಗ ಬಂದವರು ಎಲ್ಲರೂ ಸಂತೋಷದಲ್ಲಿ ಹೋಗಬೇಕು ಆ ರೀತಿಯಲ್ಲಿ ಮಠ ನಡೀತಾ ಇದೆ ಇವತ್ತು.
1: ಈಗ ನೀವು ಸಾರ್ವಜನಿಕವಾಗಿ ತಮ್ಮನ್ನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆಲ್ಲ ಕರೀತಾರೆ ಕೆಲವು ಸಲ ಕ್ಷೇತ್ರವನ್ನು ಬಿಟ್ಟು ಇರಬೇಕಾದಂಥ ಸ್ಥಿತಿ ಇರ್ತದೆ. ಈಗ ದಿನಂಪ್ರತಿ ಇಲ್ಲಿದ್ದಾಗ ನಿಮ್ಮ ನೇತೃತ್ವದಲ್ಲಿ ಎಲ್ಲ ಇಲ್ಲಿಯ ವ್ಯವಸ್ಥೆಗಳು ಪೂಜೆ ಪುನಸ್ಕಾರಗಳು ನಡೀತವೆ. ಈಗ ತಾವು ಹೊರಗಿದ್ದಾಗ ಈ ಕ್ಷೇತ್ರದ ಒಂದು ನಿರ್ವಹಣೆ ಹೇಗೆ?
0: ನಿರ್ವಹಣೆ ಅಂದರೆ ನಾನು ತುಂಬ ಹೊರಗಡೆ ಮಠ ಬಿಟ್ಟು ಇರೋದಂದರೆ ಭಾಳ ಕಮ್ಮಿ ಇರ್ತೇನೆ. ಈಗ ನಾನು ಚಾತುರ್ಮಾಸದ ಮೊದಲು ಮೇ ಮತ್ತು ಜೂನ್ ತಿಂಗಳಲ್ಲಿ ನಾನು ಸಾಧಾರಣ ಒಂದು 15 ದಿವಸ ಇರಲಿಲ್ಲ ಇಲ್ಲಿ. ಪೂನಾ, ಬಾಂಬೆ ಆ ರೀತಿಯಲ್ಲಿ, ಈ ಕಡೆ ಕನ್ಯಾಕುಮಾರಿ, ನಾಗರಕೋವಿಲ್, ತ್ರಿವೇಣ್ಣ ಆ ರೀತಿಯಲ್ಲಿ ಯಾತ್ರೆಯಲ್ಲಿದ್ದೆ. ಮತ್ತು ನಾವು ಯಾರಾದರೂ ಕರೆದ್ರೆ ಮಾತ್ರ ಹೋಗೋದು, ನಾವಾಗಿ ಯಾತ್ರೆಗೆ ಇಷ್ಟೊರೆಗೆ ನಾವು ಹೋಗ್ತಾ ಇಲ್ಲ. ಒಂದನೇದಾಗಿ ನನಗೆ ಸುತ್ತಮುತ್ತಲು ನಮ್ಮ ಹತ್ತಿರದ ಕಾರ್ಯಕ್ರಮಗಳಂತ ಏನು ಹೇಳ್ತೇವೆ ಎಲ್ಲರೂ ಕರೀತಾರೆ. ಹಾಗಿರುವಾಗ ಅದಕ್ಕೆ ನಾನು ಮುಖ್ಯವಾಗಿ ಸ್ಪಂದಿಸಬೇಕಾದದ್ದು ಅದಕ್ಕೆ ಹೆಚ್ಚು. ಯಾಕಂದರೆ ನಮ್ಮ ಸುತ್ತಮುತ್ತ ಯಾರು ಇರ್ತಾರೆ ಅವರಿಗೆ ನಾವು ಸಿಕ್ಕದೆ ನಾವು ಎಲ್ಲಿಯೋ ಹೊರಗಿದ್ದರೆ ಅದಕ್ಕೆ ಅರ್ಥ ಇಲ್ಲಲ್ಲ. ಆ ರೀತಿಯಿಂದ ಹೆಚ್ಚಿನ ಸಮಯಗಳಲ್ಲಿ ನಾನು ಬೆಳಗ್ಗೆ ಈಗ ಹೋದರೂ ಕೆಲವು ಸರ್ತಿ 4 ಕಾರ್ಯಕ್ರಮಗಳು ಇರ್ತಾರೆ. ಬೆಳಗ್ಗೆ ಹೋದರೆ ರಾತ್ರಿ ಎಲ್ಲ ಮುಗಿಸ್ಕೊಂಡು ರಾತ್ರಿ ಬಂದದ್ದುಂಟು. ಮತ್ತು ಒಂದು ಕಾರ್ಯಕ್ರಮ ಆದರೆ ಬೆಳಗಿನ ಹೊತ್ತಾದರೆ ಹೋಗ್ತೇನೆ, ಮಧ್ಯಾಹ್ನಕ್ಕೆ ಬರ್ತೇನೆ, ಮತ್ತು ಸಂಜೆದಾದರೆ ಸಂಜೆ ಹೋಗ್ತೇನೆ, ರಾತ್ರಿಗೆ ಬರ್ತೇನೆ. ಈ ರೀತಿ ಅದರ ಹೊರತಾಗಿ ನಾನು ಹೊರಗಡೆ ಇದ್ದರೆ ಈಗ ಒಂದು 10 ದಿವಸ ಒಂದು ವಾರ ಮಠ ಬಿಟ್ಟಿದ್ದರೆ ಇಲ್ಲಿ ಅದರದ್ದೇ ವ್ಯವಸ್ಥೆ ಇದೆ. ಈಗ ರಾಜೇಂದ್ರ ಕಲ್ಲೂರ ಇರೋದು ಇಲ್ಲಿ ಈಗ ಆಡಳಿತಾಧಿಕಾರಿಗಳಿಗೆ ಅವರು ಸ್ವಾಮಿಗಳೊಟ್ಟಿಗೆ 72ನೇ ಇಸವಿಯಿಂದ ಇದ್ದವರು,
1: ಇಲ್ಲಿ ಅಧ್ಯಾಪಕರಾಗಿದ್ದರು,
0: ಇಲ್ಲಿ ಪ್ರಿನ್ಸಿಪಾಲ್ ಪ್ರಾಂಶುಪಾಲರಾಗಿ ಅವರು ರಿಟೈರ್ಡ್ ಆದದ್ದು. ಸಾಧಾರಣ 48 ವರ್ಷಗಳ ಕಾಲ ಸ್ವಾಮಿಗಳ ಸೇವೆ ಮಾಡಿದವರು. ಅದೇ ರೀತಿಯಿಂದ ಅವರಿಗೆ ಅನುಭವ ಉಂಟು, ಅವರು ಅದನ್ನು ನೋಡ್ಕೊಳ್ತಾರೆ. ಮತ್ತು ಅವರಿಗೆ ಸಹಾಯಕರಾಗಿ ಸುಮಾರು ಜನ ಇದ್ದಾರೆ ಇಲ್ಲಿ, ಅಂದರೆ ಹಿಂದಿನಿಂದ ಬಂದವರು ಇಲ್ಲಿ ಪರ್ಮನೆಂಟ್ ನಿಲ್ಲುವವರಿದ್ದಾರೆ ಅಥವಾ ಇಲ್ಲಿ ಬಂದು ಸೇವೆ ಮಾಡುವವರಿದ್ದಾರೆ, ಆ ರೀತಿಯಲ್ಲಿದ್ದಾರೆ. ಅದು ನಡೀತಾರೆ, ಆ ರೀತಿಯಲ್ಲಿ ಮಠ ನಡೀತದೆ.
1: ಶ್ರೀ ಮಠದಲ್ಲಿ ಸಚ್ಚಿದಾನಂದ ಸ್ವಾಮೀಜಿಯವರ ಚಾತುರ್ಮಾಸ್ಯ ನಡೀತಾ ಇದೆ. ಇಲ್ಲಿಯ ಕಲಾ ಕಾರ್ಯಕ್ರಮಗಳಲ್ಲಿ ಈಗ ಯಕ್ಷಗಾನ ತಾಳಮದಲ್ಲಿ ಅಷ್ಟಹ ನಡೀತಾ ಇದೆ. ಅದು ಬಹುಶಃ ಅದನ್ನು ನೇತೃತ್ವ ವಹಿಸಿ ನಡೆಸಿಕೊಡ್ತಾ ಇರುವವರು ಕ್ಷೇತ್ರದ ಆತ್ಮೀಯರಾದಂತಹ ನಮ್ಮ ನಿವೃತ್ತ ಜಿಲ್ಲಾಧಿಕಾರಿಗಳು, KPSC ಅಧ್ಯಕ್ಷರು, ಹಾಗೆ RTO ಶಾಂಭಟ್ರಂತೆ ಅವರನ್ನು ಕರೆಯುವುದು. ಹನುಮಗಿರಿ ಮೇಳವನ್ನು ಈಗ ನಡೆಸ್ತಾ ಇರತಕ್ಕಂತಹ ಕೀಲಾರು ಗೋಪಾಲಕೃಷ್ಣ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಡಾಕ್ಟರ್ ಶ್ಯಾಮ್ ಭಟ್ರು ನಮ್ಮ ಜೊತೆ ಇದ್ದಾರೆ. ಅವರು ಶ್ರೀ ಮಠದ ಬಗ್ಗೆ ಹಿಂದಿನ ಸ್ವಾಮೀಜಿ ಮತ್ತು ಈಗಿನ ಸ್ವಾಮೀಜಿಯವರ ನಿರಂತರ ಸಂಪರ್ಕದಲ್ಲಿರುವವರು, ಅವರಿಂದ 2 ಮಾತುಗಳನ್ನು ಕೇಳೋಣ.
2: ನಾನು ಕಳೆದ ಸುಮಾರು 50 ವರ್ಷಗಳಿಂದ ಎಡನೀರು ಮಠದ ಭಕ್ತನಾಗಿ ಶ್ರೀ ಮಠಕ್ಕೆ ಆಗಿಂದಾಗೆ ಬರ್ತಾ ಇರುವವ. ಬ್ರಹ್ಮೈಕ್ಯ ಶ್ರೀ ಶ್ರೀ ಕೇಶವಾನಂದ ಭಾರತಿ ಸ್ವಾಮಿಗಳ ಪೂರ್ಣ ಆಶೀರ್ವಾದದಿಂದ ನಾನು ನನ್ನ ವೃತ್ತಿ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆದಂಥ ಒಬ್ಬ ವ್ಯಕ್ತಿ. ಶ್ರೀ ಮಠದ ವಿಶೇಷ ಅಂದರೆ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಈ ಕಾಸರಗೋಡು ಜಿಲ್ಲೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಎಡನೀರು ಮಠದಲ್ಲಿ ನಡೆಯುವಷ್ಟು ಕಾಸರಗೋಡು ಜಿಲ್ಲೆಯಲ್ಲಿ ಬೇರೆಲ್ಲಿಯೂ ನಡೆಯುವುದಿಲ್ಲ. ಒಂದರ್ಥದಲ್ಲಿ ಎಡನೀರು ಮಠ ಕಾಸರಗೋಡು ಜಿಲ್ಲೆಯ ಸಾಂಸ್ಕೃತಿಕ ಕೇಂದ್ರ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಬ್ರಹ್ಮೈಕ್ಯ ಕೇಶವಾನಂದ ಭಾರತಿ ಸ್ವಾಮಿಗಳ ಕಾಲದಿಂದಲೇ ಇಲ್ಲಿ ಪ್ರತಿ ವರ್ಷ ಅವರ ಚಾತುರ್ಮಾಸ ಸಂದರ್ಭದಲ್ಲಿ ಮತ್ತು ವರ್ಷ ಪೂರ್ತಿ ಯಕ್ಷಗಾನ, ಸಂಗೀತ, ಸಾಹಿತ್ಯ ಮುಂತಾದಂಥ ಸಾಂಸ್ಕೃತಿಕ ಚಟುವಟಿಕೆಗಳು ಸದಾಕಾಲ ನಡೆಯುತ್ತಾ ಇತ್ತು. ಅವರ ಚಾತುರ್ಮಾಸದ ಸಂದರ್ಭದಲ್ಲಿ ಯಕ್ಷಗಾನ ಸಪ್ತಾಹಗಳು, ತಾಳಮದ್ದಳೆ ಸಪ್ತಾಹಗಳು, ಬಯಲಾಟ ಸಪ್ತಾಹಗಳು ಕೂಡ ನಡೆದಿದೆ. ಈಗ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳ ಕೂಡ ಅವರ ತೃತೀಯ ಚಾತುರ್ಮಾಸವನ್ನು ಆಚರಿಸ್ತಾ ಇದ್ದಾರೆ. ಅವರ ಚಾತುರ್ಮಾಸದ ಸಂದರ್ಭದಲ್ಲಿ ಕೂಡ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಅದರಲ್ಲಿ ಈಗ ನಡೆಯುತ್ತಿರುವಂಥ ಯಕ್ಷಗಾನ ಕಾರ್ಯಕ್ರಮ ಕೂಡ ಒಂದು. ಯಕ್ಷಗಾನ ಕಳೆದ ವರ್ಷ ಸಪ್ತಾಹ ಕಾರ್ಯಕ್ರಮ ನಡೆದಿದೆ, ತಾಳಮದ್ದಳೆ ಸಪ್ತಾಹ. ಈ ವರ್ಷ ಅಷ್ಟಾಹ ಕಾರ್ಯಕ್ರಮಗಳು ನಡೀತಾ ಇದೆ. ಯಕ್ಷಗಾನ ತಾಳಮದ್ದಳೆಯ ಇತಿಹಾಸದಲ್ಲಿ ಎಡನೀರು ಮಠದ ಉಲ್ಲೇಖ ಬರಲೇಬೇಕು. ಎಡನೀರು ಮಠದಲ್ಲಿ ಬಹಳಷ್ಟು ದಾಖಲಿಸಲ್ಪಡಬೇಕಾದಂಥ ಯಕ್ಷಗಾನ ಕಾರ್ಯಕ್ರಮಗಳು ನಡೆದಿದೆ. ಇಲ್ಲಿ ನಡೆದ ತಾಳಮದ್ದಳೆಗಳಲ್ಲಿ ನಡೆದಂಥ ಚರ್ಚೆಗಳಿರ್ಬೋದು, ಸಂವಾದಗಳಿರ್ಬೋದು, ಉತ್ಕೃಷ್ಟ ಮಟ್ಟದ ಕಾರ್ಯಕ್ರಮಗಳು ನಡೆದಂಥ ಒಂದು ಕೇಂದ್ರ ಶ್ರೀ ಎಡನೀರು ಮಠ. ಕೇಶವಾನಂದ ಭಾರತೀ ಸ್ವಾಮಿಗಳು ಯಾವ ರೀತಿ ಮಠವನ್ನು ಮುನ್ನಡೆಸ್ತಾ ಇದ್ದರೋ ಅದೇ ರೀತಿ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿಗಳು ಸ್ವಾಮಿಗಳು ಕೂಡ ಮಠವನ್ನು ಮುಂದುವರಿಸ್ತಾ ಇದ್ದಾರೆ. ಕೇಶವಾನಂದ ಭಾರತಿಗಳು ಭಾರತೀ ಸ್ವಾಮೀಜಿಯವರು ತಾವು ಸ್ವತಃ ಕಲಾವಿದರಾಗಿದ್ದರು. ಯಕ್ಷಗಾನ ಕಾರ್ಯಕ್ರಮದಲ್ಲಿ ಭಾಗವತಿಕೆಯನ್ನು ಕೂಡ ಮಾಡ್ತಾಯಿದ್ದರು, ಸಂಗೀತವನ್ನು ಕೂಡ ಹಾಡ್ತಾ ಇದ್ದಂಥ ಒಬ್ಬ ಯತಿವರ್ಯರವರು. ಶ್ರೀ ಸಚ್ಚಿದಾನಂದ ಭಾರತಿಗಳು ಸ್ವಯಂ ಕಲಾವಿದರಲ್ಲದಿದ್ದರೂ ಕೂಡ ಕೇಶವಾನಂದ ಭಾರತಿ ಸ್ವಾಮಿಗಳ ಕಾಲದಲ್ಲಿ ಮಠದಲ್ಲಿ ಯಾವ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದೆ ಎಂಬುದನ್ನು ಚೆನ್ನಾಗಿ ತಿಳಿದವರು. ಅದೇ ರೀತಿ ತಾವು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ. ಅವರ ಈ ತೃತೀಯ ಚಾತುರ್ಮಾಸದಲ್ಲಿ ಈ ವರ್ಷ 3 ತಿಂಗಳ ಕಾಲ ಈ ಚಾತುರ್ಮಾಸ ನಡೆಯಲಿದೆ. ಈ ಸಂದರ್ಭದಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಕೇವಲ ಯಕ್ಷಗಾನಕ್ಕೆ ಮಾತ್ರ ಕಾರ್ಯಕ್ರಮಗಳು ಸೀಮಿತ ಅಲ್ಲ, ಮಠದಲ್ಲಿ ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದರೆ ಪೂಜ್ಯ ಕೇಶವಾನಂದ ಭಾರತಿ ಸ್ವಾಮಿಗಳವರು ನಮ್ಮ ಸಂವಿಧಾನ ರಕ್ಷಣೆಗಾಗಿ ನಡೆಸಿದಂಥ ಒಂದು ಕಾನೂನು ಹೋರಾಟ. ಅದು ನಮ್ಮ ದೇಶದ ಚರಿತ್ರೆಯಲ್ಲಿಯೇ ದಾಖಲಿಸಲ್ಪಟ್ಟಂಥ ಒಂದು ಕೇಸ್ ಆಗಿದೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅವರು ಹೂಡಿದಂಥ ದಾವೆಯಲ್ಲಿ ಅವರು ಜಯಶಾಲಿಗಳು ಆಗಿದ್ದಾರೆ. ನಮ್ಮ ಸಂವಿಧಾನವನ್ನು ರಕ್ಷಿಸುವಲ್ಲಿಯೂ ಬಹಳ ಮಹತ್ತರವಾದಂಥ ಪಾತ್ರವನ್ನು ವಹಿಸಿದವರು. ಈ ರೀತಿ ನಮ್ಮ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಳಚಕಳಿಯನ್ನು ಹೊಂದಿದಂಥ ಮಠ ಎಡನೀರು ಮಠವಾಗಿದೆ. ಈ ಮಠದ ಭಕ್ತನಿಗೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಮತ್ತು ನಾನು ಎಲ್ಲರಲ್ಲಿಯೂ ಒಂದು ವಿನಂತಿಯನ್ನು ಮಾಡಿಕೊಳ್ಳುವುದೆಂದರೆ ತಾವು ಕೂಡ ಶ್ರೀ ಮಠದ ಮಠಕ್ಕೆ ಆಗಮಿಸಿ ಮಠದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು, ಪೂಜ್ಯ ಸ್ವಾಮೀಜಿಯವರ ಮಂತ್ರಾಕ್ಷತೆಗೆ ಪಾತ್ರರಾಗಬೇಕು ಅಂತ ಕೇಳಿಕೊಳ್ತೇನೆ.
1: ಈಗ ಮಹಾಸಂಸ್ಥಾನದ ವಾರ್ಷಿಕೋತ್ಸವದ ವಾರ್ಷಿಕ ಜಾತ್ರೆ ಇತ್ಯಾದಿಗಳ ಉಂಟಾ?
0: ಹೌದು, ಇಲ್ಲಿ ನಮಗೆ ವಾರ್ಷಿಕ ಜಾತ್ರೆ ಇದೆ. February 12-16 ಬರ್ತಾರೆ. ಅದು ಬಹಳ ಅಪರೂಪದಲ್ಲಿ 13-17 ಆಗ್ತದೆ. ಅದು ನಮ್ಮ ವಿಷ್ಣುಮಂಗಲ ದೇವಸ್ಥಾನದ ಜಾತ್ರಾ ಮಹೋತ್ಸವ. ಅದು ಇಲ್ಲಿಯ ಮುಖ್ಯ ಜಾತ್ರೆ, ಮಠದ ಮುಖ್ಯ. ಮತ್ತು ಬಾಕಿ ದೀಪಾವಳಿ ಇರ್ಬೋದು, ನವರಾತ್ರಿ ಇರ್ಬೋದು, ಅದರ ಸಂಪ್ರದಾಯದ ಹಾಗೆ ಆಗ್ತದೆ. ಮಠದ ಮುಖ್ಯ ಕಾರ್ಯಕ್ರಮ ಅಂದರೆ ಸ್ವಾಮೀಜಿಯವರ ಆರಾಧನೆ. ಈಗ ನಾವು ಕೇಶವಾನಂದ ಭಾರತಿ ಸ್ವಾಮೀಜಿಯವರ ಆರಾಧನೆ, ಕೇಶವಾನಂದ ಭಾರತಿ ಶ್ರೀಗಳಿರುವಾಗ ಈಶ್ವರಾನಂದ ಭಾರತಿ ಸ್ವಾಮಿಗಳ ಆರಾಧನೆ. ಆರಾಧನೆ ಮುಖ್ಯವಾದಂಥ ಕಾರ್ಯಕ್ರಮ. ಅವತ್ತು ತುಂಬ ಜನ ಸೇರ್ತಾರೆ, ಇಲ್ಲಿ ಬರ್ತಾರೆ. ಮತ್ತು ವಿಷ್ಣುಮಂಗಲದ ಜಾತ್ರೆ ನಮಗೆ ಊರಿನ ಜಾತ್ರೆ ಅದು. ಯಾಕೆಂದರೆ ನಮ್ಮ ಮಠಕ್ಕಿಂತಲೂ ಪುರಾತನವಾದ ದೇವಸ್ಥಾನ ವಿಷ್ಣುಮಂಗಲ. ಇಲ್ಲಿಂದ ನೀವು ಮಠದಿಂದ ಒಂದು 200 ಮೀಟರ್ ದೂರದಲ್ಲಿದೆ ಅದು. ಅಲ್ಲಿ ಕೂಡ ಹಾಗೆ ವಿಷ್ಣು ಮತ್ತು ದಕ್ಷಿಣಾಮೂರ್ತಿ. ನಾನು ಒಂದು ಸಂಕ್ಷಿಪ್ತವಾಗಿ ನಮ್ಮ ಮಠದ ಇತಿಹಾಸವನ್ನು ಕೂಡ ಹೇಳ್ತೇನೆ. ಅದೇ ಶಂಕರಾಚಾರ್ಯ ಕಾಲದಲ್ಲಿ ತ್ರಿಶೂರಿನಲ್ಲಿ ಹುಟ್ಟಿಕೊಂಡಂಥ ಮಠ. ಶಂಕರಾಚಾರ್ಯ ಮುಖೇಶ್ವರಾದಂಥ ತೋಟಕಾಚಾರ್ಯ ಪರಂಪರೆಯಲ್ಲಿ ಬಂದಂಥ ಮಠ. ಅಲ್ಲಿ ಶಂಕರಾಚಾರ್ಯರ ಹತ್ರ ಅವರ ತಾಯಿಯವರ ಅಂತ್ಯಕಾಲದಲ್ಲಿ ಯಾರೂ ಅವರಿಗೆ ಸಹಾಯ ಮಾಡಲಿಲ್ಲ. ಆ ನಂತರದಲ್ಲಿ ಅವರ ತಪಶಕ್ತಿಯಲ್ಲಿ ತಾಯಿಯವರ ಶುಶ್ರೂಷೆಯನ್ನು ಮತ್ತು ಅಂತ್ಯಕ್ರಿಯೆಯನ್ನೆಲ್ಲ ಅವರು ಮಾಡಿದಾಗ ಇಲ್ಲಿಯ ಜನಗಳಿಗೆ ಅವರ ಶಕ್ತಿ ಗೊತ್ತಾಯಿತು. ಅವರು ಎಲ್ಲರೂ ನಿವೇದಿಸಿಕೊಂಡ್ರು, ನೀವು ಇಲ್ಲಿ ಮಠ ಮಾಡಬೇಕು ಅಂತ ಹೇಳಿದರು ಕೇರಳದಲ್ಲಿ. ಆಗ ಶಂಕರಾಚಾರ್ಯ ಹೇಳಿದರು, ನಾನು 4 ಆಮ್ನಾಯ ಮಠಗಳನ್ನು 4 ದಿಕ್ಕುಗಳಲ್ಲಿ ಮಾಡಾಯಿತು, ಇನ್ನು ನಾನು ಇಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ನೀವು ಆ 4 ಶಿಷ್ಯರಲ್ಲಿ ನಿಮ್ಮ ಮಠವನ್ನು ನೀವು ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ಹಾಗೆ 4 ಶಿಷ್ಯರಲ್ಲಿ ಹುಟ್ಟಿಕೊಂಡು ತೋಟಕಾಚಾರ ಪರಂಪರೆಯಲ್ಲಿ ಹುಟ್ಟಿಕೊಂಡಂಥ ಮಠ ನಮ್ಮದು. ಮೂಲತಃ ತ್ರಿಶೂರಿನಲ್ಲಿ ಹುಟ್ಟಿಕೊಂಡದ್ದು ಈ 4 ಮಠಗಳು ಕೂಡ. ಯಾವುದೋ ಕಾಲದಲ್ಲಿ ಅಲ್ಲಿಯ ಸ್ವಾಮಿಗಳು ಅಲ್ಲಿಂದ ಹೊರಟು ಕಾಶಿ ಯಾತ್ರೆಗೆ ಹೊರಟು ಹಾಗೆ ನಮ್ಮ ಮಠ ಈಚೆ ದಕ್ಷಿಣಕ್ಕೆ ಬಂತು. ಹಾಗೆ ಮತ್ತೆ ನಡ್ಕೊಂಡು ಬರೋದು, ಎಲ್ಲ ಯಾರಿದ್ದರೂ ಮನುಷ್ಯ ನಡ್ಕೊಂಡು ಹೋಗೋದಾಗ. ಹಾಗೆ ಒಂದು ಕಾಲದಲ್ಲಿ ಬಂದು ಇಲ್ಲಿ ಬರುವಾಗ ಚಾತುರ್ಮಾಸ್ಯದ ಸಮಯ ಆಯಿತು. ಹಾಗೆ ನಮ್ಮ ಪರಂಪರೆಯ ಸ್ವಾಮಿಗಳು ಇಲ್ಲಿ ವಿಷ್ಣುಮಂಗಲ ದೇವಸ್ಥಾನದಲ್ಲಿ ಚಾತುರ್ಮಾಸ್ಯ ವ್ರತ ಕೈಗೊಂಡರು. ಚಾತುರ್ಮಾಸ್ಯ ಆದಮೇಲೆ ಊರಿನವರಿಗೆಲ್ಲ ಸ್ವಾಮಿಗಳ ಮೇಲೆ ತುಂಬ ಅಭಿಮಾನ ಬಂತು, ಅಂದರೆ ಅವರ ರೀತಿಗಳಿಂದ ನೀತಿಗಳಿಂದ. ಅಷ್ಟೊತ್ತಿಗೆ ಎಲ್ಲರೂ ಸೇರಿ ಅವರನ್ನು ಭಿನ್ನವಿಸಿಕೊಂಡರು, ನೀವು ಹೋಗಬಾರದು, ನೀವು ಇಲ್ಲೇ ಮಠ ಮಾಡಬೇಕು ಅಂತ ಹೇಳಿ. ಹಾಗೆ ಇಲ್ಲಿ ನಾಲ್ಕು ಮನೆಯವರು ಇದ್ದಾರೆ, ಇಲ್ಲಿಯ ಪ್ರಮುಖರು ಆ ಕಾಲದಲ್ಲಿ, ಅವರೆಲ್ಲ ಸ್ವಾಮಿಗಳಿಗೆ ಬೇಕಾದ ವ್ಯವಸ್ಥೆ ಮಾಡಿ ಈ ಮಠ ಹುಟ್ಟಿಕೊಂಡದ್ದು ಅಂತ
3: ಈ ಜಾಗವನ್ನು ಬಿಟ್ಟು
0: ಇತಿಹಾಸ. ಇವತ್ತಿಗೂ ನಾವು ಚಾತುರ್ಮಾಸ್ಯ ಮುಗಿಸಿ ಸೀಮೋಲ್ಲಂಘನಕ್ಕೆ ನಾವು ವಿಷ್ಣುಮಂಗಲ ದೇವಸ್ಥಾನಕ್ಕೆ ಹೋಗೋ ಕ್ರಮ ಉಂಟು ಎಡನೀರಿನಲ್ಲಿದ್ದರೆ. ಅಷ್ಟೊತ್ತಿಗೆ ನಾವು ಸೀಮೋಲ್ಲಂಘನಕ್ಕೆ ವಿಷ್ಣುಮಂಗಲ ದೇವಸ್ಥಾನಕ್ಕೆ ಹೋಗೋ, ಅಲ್ಲಿ ನಾಲ್ಕು ಮನೆಯವರು ನಮಗೆ ನಮಸ್ಕಾರ ಮಾಡಿ ನಮ್ಮನ್ನು ತಡೆಯುವ ಒಂದು ಪದ್ಧತಿ ಉಂಟು, ಅಂದರೆ ನೀವು ಕಾಶಿಗೆ ಹೋಗಬಾರದು ಅಂತ. ಆ ಪದ್ಧತಿ ಇವತ್ತಿಗೂ ನಡೆದು ಬಂದಿದೆ. ಅದು ನಮ್ಮ ಮಠ ಇಲ್ಲಿ ಆಗಲಿಕ್ಕೆ ಆ ಕಾರಣ, ಅದರ ಇತಿಹಾಸ ಹಾಗೆ.
3: ಈಗ ಮತ್ತೊಂದು ಭಾಳ ಜನರನ್ನು ಬಹುಶಃ ಇವತ್ತಿಗೂ ಕೂಡ ಒಂದು ದಾಖಲೆಯಾಗಿ ಉಳಿದಿರುವಂಥದ್ದು ಕೇಶವಾನಂದ ಭಾರತಿ ಒಂದು
0: ಮೊಕದ್ದಮೆ
3: ಅಲ್ವಾ? ಅದು ಏನು ಅದು ಸ್ವಾಮೀಜಿ?
0: ಅಂದರೆ 1972
3: ಗವರ್ಮೆಂಟ್ ಆಫ್ ಕೇರಳ ಮತ್ತು
0: ಕೇಶವಾನಂದ ಭಾರತಿ ವರ್ಸಸ್ ಗವರ್ಮೆಂಟ್ ಆಫ್ ಕೇರಳ, ಮೊಕದ್ದಮೆ ಹೆಸರು ಹಾಗೆ. 72ನೇ ಇಸವಿಯಲ್ಲಿ ಭೂ ಮಸೂದೆ ಕಾನೂನು ಹೇಗೆ ಏನು ಬಂತು, ಅಷ್ಟೊತ್ತಿಗೆ ನಮ್ಮ ಮಠದ ಸಾಧಾರಣ 400-500 ಎಕರ್ಸು ಒಕ್ಕಲುಗಳ ಪಾಲಾಗಿ ಹೋಯಿತು. ಮಠಕ್ಕೆ ಆಧಾರವಾಗಿದ್ದಂತಹ ಭೂಮಿಗಳೆಲ್ಲ ಒಕ್ಕಲುಗಳ ಪಾಲಾಗಿತ್ತು. ಹಾಗಿರುವಾಗ ಈ ಭೂ ಮಸೂದೆಯನ್ನು ತಂದದ್ದು ಬೇಸಿಕ್ ಸ್ಟ್ರಕ್ಚರ್ ಕಾನ್ಸ್ಟಿಟ್ಯೂಷನ್ನ ಮೂಲಭೂತ ಆಶಯಗಳನ್ನು ಬದಲು ಮಾಡಿಕೊಂಡು ಭೂ ಮಸೂದೆ ತಂದದ್ದು. ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಹುಟ್ಟಿ ಈಗ 75 ವರ್ಷ ಆಯ್ತಲ್ಲ.
3: ಹೌದು,
0: 75 ವರ್ಷದಲ್ಲಿ ಸುಮಾರು 140ಕ್ಕಿಂತ ಹೆಚ್ಚು ಅಮೆಂಡ್ಮೆಂಟ್ಗಳಾಗಿದೆ. ಯಾಕೆಂದರೆ 2/3 ಮೆಜಾರಿಟಿ ಇದ್ದರೆ, 3/2 ಮೆಜಾರಿಟಿ ಇದ್ದರೆ ಯಾವುದೇ ಅಮೆಂಡ್ಮೆಂಟನ್ನು ಮಾಡಬಹುದು ಕಾನ್ಸ್ಟಿಟ್ಯೂಷನಲ್ಲಿ. ಆದರೆ ಸ್ವಾಮೀಜಿಯವರು ಇದರ ವಿರುದ್ಧವಾಗಿ ಹೋಗಿ ಆ ಕೇಸು ಐತಿಹಾಸಿಕವಾಗಿ ದಾಖಲಾಯಿತು. ಇವತ್ತು ಕಾನೂನಿನ ಇತಿಹಾಸದಲ್ಲಿ ಒಂದು ಮೈಲುಗಲ್ಲಾಗಿ ಉಳಿದಿದೆ.
3: ಸುಪ್ರೀಂ ಕೋರ್ಟ್ನಲ್ಲಿಗೂ ಒಂದು ರೆಫರೆನ್ಸ್.
0: ಹೌದು, ರೆಫರೆನ್ಸ್ ಅಂದರೆ ನಿಮಗೆ ಆ ಕೇಸಿನ ರೆಕಾರ್ಡ್ ಅನ್ನು ಇವತ್ತಿನವರೆಗೆ ಯಾವ ಕೇಸ್ ಮುರಿಲಿಲ್ಲ.
3: ಇಲ್ಲ,
0: 13 ಜನ ಜಡ್ಜಿಗಳು ಫುಲ್ ಬೆಂಚು ತೀರ್ಪು ಬರೆದಂಥ ಕೇಸು. ಅದರ ಹೊರತಾಗಿ 68 ದಿವಸ ಸತತವಾಗಿ ವಾದ ನಡೆದಂಥ ಕೇಸು. ನಿಮಗೆ ಅಷ್ಟು ದೀರ್ಘವಾಗಿ ನಡೆದಲ್ಲಿ ಕೇಶವಾನಂದ ಭಾರತಿ ಕೇಸ್ ಪ್ರಥಮ, ಆನಂತರದಲ್ಲಿ ಆಧಾರ್ ಕೇಸು, ಆನಂತರದಲ್ಲಿ ರಾಮಜನ್ಮಭೂಮಿ ಕೇಸು, ಈ ಥರ 3 ಕೇಸುಗಳು ಈಗಿರೋದು. ಕೇಶವಾನಂದ ಭಾರತಿ ಕೇಸು ಅದರಲ್ಲಿ ತುಂಬ ದೀರ್ಘವಾಗಿ ನಡೆದದ್ದು. ಆ ರೀತಿಯಿಂದ ಎಲ್ಲ ದಾಖಲೆಗಳನ್ನು ಹೊಂದಿಕೊಂಡು ಅದರ ಫಲಶ್ರುತಿ ಏನು ಬಂತಂದರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕೆನಾಟ್ ಬಿ ಅಮೆಂಡೆಡ್. ಅಂದರೆ ಸಂವಿಧಾನಗಳು ನಿಮಗೆ ಬದಲು ಮಾಡಿದ ಅಂತ, ಅದರಲ್ಲಿ ನೀವು ಅಮೆಂಡ್ಮೆಂಟ್ಗಳು ಅಂತ ಬದಲಾವಣೆಗಳನ್ನು ತಂದರೂ ಕೂಡ ಅದರ ಮೂಲಭೂತ ಆಶಯಗಳೇನಿವೆ ಅದನ್ನು ಯಾವತ್ತಿಗೂ ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ವರ್ಡಿಕ್ಟ್ ಅದರಿಂದ ಬಂತು. ಆದ್ದರಿಂದ ಇವತ್ತು ನಿಮಗೆ ಬಹುಶಃ ಸಂವಿಧಾನ ಉಳಿದಿರಿ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ.
3: ಖಂಡಿತ ಖಂಡಿತ.
0: ಯಾಕಂದರೆ ಇಲ್ಲದಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು, ಯಾವುದೇ ಪಕ್ಷಗಳು ಬರಲಿ ಆ ಪಕ್ಷಗಳ ಅಭಿರುಚಿಗೆ ಸರಿಯಾಗಿ ಅಲ್ಲಿ ಕಾರ್ಯಗಳು ನಡೆಯೋದು.
3: ನ್ಯಾಯಪಂಡಿತರು ಕೂಡ ಬಹಳ
0: ತುಂಬ ಉಲ್ಲೇಖಿಸುವ. ಇವತ್ತು ಕಾನೂನು ವಿದ್ಯಾರ್ಥಿಗಳು ಕೇಶವಾನಂದ ಭಾರತಿ ಮೊಕದ್ದಮೆಯನ್ನು ಕಲಿಯದೆ ಅವನಿಗೊಬ್ಬ ಕಾನೂನು ಪದವಿಯನ್ನು ಅವನಿಗೆ ಪಾಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಮಟ್ಟದಲ್ಲಿ. ಸ್ವಾಮಿಗಳಿಗೆ ಅದರ ಮಹತ್ವ ಅಷ್ಟು ಅವರು ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳಿಲ್ಲ. ಅಂದರೆ ಅವ್ರಿಗೆ ಗೊತ್ತಿಲ್ಲ, ನಮಗೆ ಅದು ಗೊತ್ತಾಗ್ತದೆ. ಯಾಕಂದರೆ ನಮಗೆ ಟೆಕ್ನಿಕಲಿ ಅದರದ್ದು ತಾಂತ್ರಿಕವಾಗಿ ಅದರ ಜ್ಞಾನ ಇಲ್ಲ, ಅದೊಬ್ಬ ಲಾಯರಿಗೆ ಗೊತ್ತಾದಾಗ ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದರ ಬಗ್ಗೆ ಹೊರಗಿಂದ ಮಾತಾಡುವಾಗ ನಮಗೆ ಅದರ ಮಹತ್ವ ಏನಂತ ಗೊತ್ತಾಗ್ತದೆ. ಇವತ್ತಿಗೆ ಈಗ ಈ ವರ್ಷಕ್ಕೆ 50 ವರ್ಷ ಆಯಿತು ಆ ಕೇಸಿಗೆ ವಿಧಿ ಬಂದು. ಹಾಗೆ ನಾನು ಆ ಬಗ್ಗೆ ಒಂದು ಒಳ್ಳೆಯ ಒಂದು ಸೆಮಿನಾರು ಒಂದು ಇವೆಂಟ್ ಮಾಡಬೇಕು ಅಂತ ನಾನು ಹೊರಟಿದ್ದೇನೆ. ಸುಪ್ರೀಂ ಕೋರ್ಟು ನ್ಯಾಯಾಧೀಶರನ್ನು ಮತ್ತು ನಮ್ಮ ಕೇರಳ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರನ್ನು ಕರೆದು ಮಾಡಬೇಕು ಅಂತಿದ್ದೇನೆ. ಮೊನ್ನೆ ಕೇರಳ ಹೈಕೋರ್ಟ್ ನ್ಯಾಯಾಧೀಶರಾದಂಥ ನಗರೇಶ್ ನಾಯ್ಕ ಬಂದಿದ್ದರು. ಅವರನ್ನು ನಾನು ಸ್ಟೇಜಿನಲ್ಲಿ ಒಂದು ಎರಡು ಮಾತಾಡಿಸಿದೆ. ಅವರು ಈ ಕೇಸು ನಮಗೆ ತುಂಬ ಸರಳವಾಗಿ ನಮಗೆಲ್ಲ ಅರ್ಥ ಆಗುವಾಗಿ ಅದರ ಬಗ್ಗೆ ಅವರು ವಿವರಣೆ ಕೊಟ್ಟರು.

0: ಸ್ವಾಮೀಜಿಯವರೇ, ಬಹಳ ಸರಿಯಾದ ಒಂದು ಸಮಯದಲ್ಲಿ ತಾವು ಪೀಠಗ್ರಹಣ ಮಾಡಿದ್ದೀರಿ. ಬಹುಶಃ ಈಗ ಕೇರಳ ಸರ್ಕಾರದ ಒಂದು ವ್ಯವಸ್ಥೆಗಳು, ಕರ್ನಾಟಕ ಸರ್ಕಾರದ ವ್ಯವಸ್ಥೆಗಳು, ಈಗ ಕರ್ನಾಟಕಕ್ಕೆ ಕೇರಳ ಈ ಕಾಸರಗೋಡು ಸೇರಬೇಕು ಎನ್ನುವಂಥ ಹಕ್ಕೊತ್ತಾಯಗಳು ಹಿಂದಿನಿಂದಲೂ ಇತ್ತು. ಬಹುಶಃ ಹಿರಿಯ ಸ್ವಾಮೀಜಿಯವರು ಕೂಡ ಅದಕ್ಕೆ ತಮ್ಮ ಧ್ವನಿಗೂಡಿಸಿದ್ದು ಕೂಡ ಉಂಟು. ಆದರೆ ಅದು ಹಾಗೆ ಉಳಿದಿದೆ. ಈಗ ಸರ್ಕಾರದ ನೀತಿ ನಿಯಮಗಳು ಏನೇ ಇರಲಿ, ಆದರೆ ಒಬ್ಬ ಸ್ವಾಮೀಜಿಯಾಗಿ ಸನಾತನವಾದಂತಹ ನಮ್ಮ ಸಂಸ್ಕೃತಿ ಉಳಿಸುವಲ್ಲಿ ಅದಕ್ಕೆ ರಾಜ್ಯ, ದೇಶ, ಭಾಷೆ ಈ ಒಂದು ಪರಿಭೇದ ಖಂಡಿತ ಇಲ್ಲ. ಈ ನಿಟ್ಟಿನಲ್ಲಿ ಬಹುಶಃ ಈಗ ಒಂದು 3 ವರ್ಷ ಆಯಿತು ನೀವು ಅಧಿಕಾರ ಗ್ರಹಣ ಮಾಡಿಕೊಂಡು, ತಾವು ಈಗ 50ರ ಗಡಿಯನ್ನು ದಾಟಿದವರು. ಇನ್ನು ಮುಂದೆ ಅನೇಕ ಯೋಜನೆಗಳು ತಮ್ಮಲ್ಲಿರ್ಬೋದು. ಬಹಳ ಪ್ರಮುಖವಾಗಿ ಇಂಥದ್ದಾಗಬೇಕು ಅಂತ ಏನಾದರೂ ಯೋಚನೆ ಮಾಡಿದ್ದೀರಾ ಹೇಗೆ?
1: ಅಂದರೆ ಮಠ ಮೊದಲಿಂದಲೂ ಕನ್ನಡ ಸಂಸ್ಕೃತಿಗೆ, ಕನ್ನಡಕ್ಕೆ ಬಹಳ ಕೊಡುಗೆ ನೀಡ್ತಾ ಇದೆ. ಅದು ಹಿಂದೆ ಕೇಶವಾನಂದ ಭಾರತಿ ಶ್ರೀಗಳಿರುವಾಗ ನನಗೆ ಈಗಾಗಲೇ ಹೇಳಿದೆ ಕನ್ನಡ ಮಾಧ್ಯಮದ ಕುರಿತು. ಇವತ್ತು ನೋಡಿ, ಇವತ್ತು ಈಗ 90 ದಿವಸದಲ್ಲಿ ನಮ್ಮಲ್ಲಿ ಕಾರ್ಯಕ್ರಮಗಳು ನಡೀತಾ ಇದ್ದಾರೆ. ಅದರಲ್ಲಿ 99% ಕೂಡ ನಡೆಯುವುದು ಕನ್ನಡದ ಕಾರ್ಯಕ್ರಮ, ಕನ್ನಡಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳು. ಆ ರೀತಿಯಲ್ಲಿ ಇವತ್ತು ಕನ್ನಡ ಶಾಲೆಯನ್ನು ನಾವು ಮಠದಲ್ಲಿ ನಡೆಸ್ತಾ ಇದ್ದೇವೆ. ಅದು ಹಾಗೆ ಮುಂದುವರಿತದೆ. ದುರಂತ ಅಂದರೆ ನಮಗೆ ಕನ್ನಡ ವಿದ್ಯಾರ್ಥಿಗಳು ಸಿಗ್ತಾ ಇಲ್ಲ. ಅದಕ್ಕೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದಷ್ಟು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ಕೂಡ ಕನ್ನಡದಲ್ಲೇ ಕಲಿತದ್ದು, ಕನ್ನಡದ ಅಭಿಮಾನಿಗಳು. ನಿಮಗೆ ನಾನು ಸುಮ್ಮನೆ ಒಂದು ಸಣ್ಣ ವಿಷಯ ಆದರೂ ಹೇಳ್ತೇನೆ ಏನಂದರೆ, ನನ್ನ ಪೂರ್ವಾಶ್ರಮದಲ್ಲಿ ನಾನು ಇಂಗ್ಲೀಷ್ನಲ್ಲಿ ಸೈನ್ ಆಗ್ತಿದ್ದೆ. ನಾನು ಸ್ವಾಮಿಗಳಾದ ಮೇಲೆ ಸಚ್ಚಿದಾನಂದ ಭಾರತಿ ಅಂತ ಕನ್ನಡದಲ್ಲಿ ಹಾಕ್ತಿದ್ದೆ. ನಾನು ಸಾಧಾರಣ ಎಲ್ಲರೂ ತುಳು ಅಥವಾ ಸಂಸ್ಕೃತ ಈ ಥರ ಹಾಕ್ತಾರೆ. ನಾನು ಸಂಸ್ಕೃತ ಇದರಲ್ಲಿ ಕನ್ನಡದಲ್ಲಿ ಹಾಕ್ತಾ ಇದ್ದೇನೆ. ಯಾಕೆಂದರೆ ಅದೊಂದು ನಮಗೊಂದು ಒಂದು ಧೈರ್ಯ ಬರಲಿಕ್ಕೆ. ಕಾಸರಗೋಡಲ್ಲಿ ಇದ್ದುಕೊಂಡು ರಾಜಕೀಯ ಕಾರಣಗಳಿಂದಾಗಿ ಕಾಸರಗೋಡು ಇನ್ನು ಕರ್ನಾಟಕಕ್ಕೆ ಸೇರಲಿಕ್ಕೆ ಅದು ಏನು ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಬೇರೆ ವಿಷಯ. ಅದರ ಅದಕ್ಕೆ ಅದರದ್ದೇ ಆದಂಥ ತಾಂತ್ರಿಕವಾದಂಥ ತೊಂದರೆಗಳಿರ್ತದೆ. ಏನಾಗ್ತದೆ ಗೊತ್ತಿಲ್ಲ. ಆದರೆ ಅದು ಭಾವನಾತ್ಮಕವಾಗಿ ಕಾಸರಗೋಡು ಕರ್ನಾಟಕದೊಂದಿಗೆ ಗುರುತಿಸಿಕೊಳ್ಬೇಕು. ಒಂದು ಸಾಂಸ್ಕೃತಿಕವಾದಂಥ ಒಂದು ಸಂಬಂಧ ಆದರೂ ಕಾಸರಗೋಡು ಕರ್ನಾಟಕದೊಂದಿಗೆ ಅದು ಬೆಳಿಬೇಕನ್ನೋದು ನಮ್ಮ ಆಶಯ. ಬಹಳ ಕನ್ನಡಿಗರು ಕಮ್ಮಿ ಆಗ್ತಾ ಇದ್ದಾರೆ. ಬೇರೆ ಬೇರೆ ಕೆಲಸಗಳ ನಿಮಿತ್ತ ಇರ್ಬೋದು ಅಥವಾ ಇಲ್ಲಿಯ ಪರಿಸ್ಥಿತಿಯ ನಿಮಿತ್ತ ಇರ್ಬೋದು, ವಾತಾವರಣದ ನಿಮಿತ್ತ ಇರ್ಬೋದು, ಬೇರೆ ಬೇರೆ ಕಡೆಗಳಿಗೆ ಹೋಗ್ತಾ ಇದ್ದಾರೆ. ಆದರೂ ಕೂಡ ಕಾಸರಗೋಡಲ್ಲಿ ಕನ್ನಡ ಹಿಂದಿನ ವೈಭವವನ್ನು ಕಾಣಬೇಕು, ಕನ್ನಡಿಗರು ಕನ್ನಡಿಗರಾಗಿಯೇ ಇರಬೇಕು ಅನ್ನೋದು ನಮ್ಮ ಒಂದು ಆಶಯ. ಯಾಕಂದರೆ ಭಾಷೆಗಳಲ್ಲಿ ನಮಗೇನು ಯಾವುದೇ ವಿರೋಧ ಇಲ್ಲ. ಎಲ್ಲ ಭಾಷೆಗಳು ನಮ್ಮ ದೇಶದ ಭಾಷೆಗಳದು. ನಾವು ಕನ್ನಡವನ್ನು ಪ್ರೀತಿಸ್ತೇವೆ, ಮಲಯಾಳವನ್ನು ಪ್ರೀತಿಸ್ತೇವೆ ಅಥವಾ ಹಿಂದಿಯನ್ನು ಎಲ್ಲವನ್ನು ಪ್ರೀತಿಸ್ತೇವೆ. ನಮಗೆ ನಮ್ಮದೇ ಆದಂಥ ಒಂದು ಮಾತೃಭಾಷೆ ಅಂತ ಇರ್ತದೆ.
0: ಖಂಡಿತ
1: ಅದನ್ನು ನಾವು ಹೆಚ್ಚಾಗಿ ಪ್ರೀತಿಸ್ತೇವೆ.
0: ಪೂಜ್ಯ ಸ್ವಾಮೀಜಿಗಳೇ, ತುಂಬ ವಿಚಾರಗಳು ತಮ್ಮಿಂದ ಬಂತು. ಬಹುಶಃ ಈಗ ಕವಿಗಳಿಗೆ, ಸಾಹಿತಿಗಳಿಗೆ, ಕಲಾವಿದರಿಗೆ, ಬೇರೆ ಬೇರೆ ಸಂಸ್ಕೃತಿಯಲ್ಲಿ ಕೆಲಸ ಮಾಡುವವರಿಗೆ ಒಂದು ಆಶ್ರಯ ತಾಣವಾಗಿರತಕ್ಕಂತಹ ಒಂದು ಶ್ರೀಮಠ. ಇದರಲ್ಲಿ ಈಗ ತಾವು ಮಾಡ್ತಿರುವಂಥ ಕೆಲಸ ಕೂಡ ಅದೇ, ಹಿರಿಯರ ಪರಂಪರೆಯನ್ನು ಮುಂದುವರಿಸುವುದು, ಅದರ ಜೊತೆಗೇ ಹೊಸ ಸಮಾಜಕ್ಕೆ ಬೇಕಾದದ್ದನ್ನು ಕೊಡುವಂಥ ಒಂದು ಪ್ರಯತ್ನ. ನಮ್ಮ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಶ್ರೋತೃಗಳು ಕೇಳ್ತಾ ಇರುವಂಥದ್ದು ಕಲಾಸಾರಂಗದಲ್ಲಿ. ಈಗ ಕೊನೆಯದಾಗಿ ನಮ್ಮ ಶ್ರೋತೃಗಳಿಗೆ ಒಂದು ಆಧ್ಯಾತ್ಮದ ಒಂದು ಅನುಸರಣೆ ಅಥವಾ ಧಾರ್ಮಿಕವಾದಂಥ ಚಿಂತನೆ, ಈಗಿನ ಮಕ್ಕಳಿಗೆ ಅದು ಬಹಳ ಮುಖ್ಯ ಆಗ್ತದೆ. ಯಾಕಂದರೆ ಬೇರೆ ಬೇರೆ ಒತ್ತಡಗಳಿರುವಂಥ ಸಂದರ್ಭದಲ್ಲಿ ಮಾನಸಿಕವಾದಂಥ ಶಾಂತಿ ಮತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಒಂದು ಪ್ರಯತ್ನ ಎಳೆಯ ತಲೆಮಾರಿಂದ ನಮಗೆ ಆಗಬೇಕು. ಆ ಬಗ್ಗೆ ಏನು ಹೇಳ್ತೀರಿ ತಾವು?
1: ಅಂದರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಒಂದು ಸಂದೇಶ ಕೊಟ್ಟಿದ್ದಾನೆ, ಸ್ವಧರ್ಮೇ ನಿಧನಂಶಯಃ ಅಂತ. ಯಾಕಂದರೆ ನಮ್ಮ ಧರ್ಮದಲ್ಲಿ ನಾವು ಬಾಳಬೇಕು. ಹಾಗೆಂತೇಳಿ ಇತರ ಮತಗಳನ್ನು ನಾವು ದ್ವೇಷಿಸಬೇಕು ಅಂತ ಅದು ದೇವರು ಹೇಳೋದಿಲ್ಲ, ನಾವು ಹೇಳೋದಿಲ್ಲ. ನಾವು ಇತರ ಮತದವರನ್ನು ನಾವು ಪ್ರೀತಿಸಿಕೊಂಡು ನಮ್ಮ ಧರ್ಮ ನಮಗೆ ಮುಖ್ಯ, ಅದರಲ್ಲಿ ಯಾವುದೇ ಎರಡನೇ ಮಾತಿಲ್ಲ. ನಮ್ಮ ಧರ್ಮದಲ್ಲಿ ಇದ್ದುಕೊಂಡು ನಮ್ಮ ಧರ್ಮದ ಆಚರಣೆಗಳನ್ನು ನಾವು ಮಾಡಿಕೊಂಡು ಇತರ ಮತದವ್ರನ್ನು ಕೂಡ ನಾವು ಪ್ರೀತಿಸಿಕೊಂಡು ಆ ರೀತಿಯಲ್ಲಿ ಬದುಕಿದರೆ ಖಂಡಿತವಾಗಿಯೂ ನಮ್ಮ ದೇಶ ಅದು ವಿಶ್ವಗುರು ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದಕ್ಕಿಂತ ಮುಖ್ಯವಾಗಿ ನಾವು ದೇವಧರ್ಮ ದೇಶ ಧರ್ಮ ಅಂತ, ನಾವು ದೇವರನ್ನು ನಮ್ಮ ಧಾರ್ಮಿಕವಾದ ನಂಬಿಕೆಗಳನ್ನು ಎಷ್ಟರ ಮಟ್ಟಿಗೆ ನಾವು ಗೌರವಿಸುವೆ ಅದೇ ರೀತಿಯಲ್ಲಿ ನಾವು ರಾಷ್ಟ್ರವನ್ನು ಕೂಡ ಗೌರವಿಸಬೇಕು ಮತ್ತು ಅದನ್ನು ನಾವು ನೆನಪಲ್ಲಿಟ್ಟುಕೊಳ್ಬೇಕು. ಆಗ ಮಾತ್ರ ರಾಷ್ಟ್ರ ಇನ್ನಷ್ಟು ಸದೃಢ ಆಗಲಿಕ್ಕೆ ಅದು ಕಾರಣ ಆಗ್ತದೆ. ಯಾಕೆಂದರೆ ಇವತ್ತು ರಾಷ್ಟ್ರವನ್ನು ಪ್ರೀತಿಸಿದರೆ ಅಥವಾ ರಾಷ್ಟ್ರದ ಬಗ್ಗೆ ಮಾತಾಡಿದರೆ ಅದಕ್ಕೆ ಏನೋ ಒಂದು ಅರ್ಥ ಬರುವ ಒಂದು ಕಾಲ ಬಂದಿದೆ ಈಗ. ಹಾಗಿರುವಾಗ ಅದಲ್ಲ, ನಾವು ದೇವರನ್ನು ಪ್ರೀತಿಸಿದ ಹಾಗೆ ದೇಶವನ್ನು ಕೂಡ ಪ್ರೀತಿಸಬೇಕು. ಆ ರೀತಿಯಲ್ಲಿ ಮುಂದಿನ ಜನಾಂಗ ಮುಂದುವರಿಬೇಕು ಮತ್ತು ಅವರವರ ಧರ್ಮದ ಬಗ್ಗೆ, ಅವರವರ ಯುವ ಪೀಳಿಗೆಗೆ ಅದರ ಬಗ್ಗೆ ಒಂದು ಮಾಹಿತಿ ಬೇಕು ಮತ್ತು ಅದರ ಅರಿವು ಬೇಕು. ಆಗ ನಮ್ಮ ಸಮಾಜದಲ್ಲಿ ಯಾವುದೇ ಗೊಂದಲಗಳಿರುವುದಿಲ್ಲ. ಯಾಕೆಂದರೆ ನಾವು ಈಗ ಎಷ್ಟೋ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೋಡ್ತೇವೆ. ಒಂದ ಚಿಕ್ಕ ಮಕ್ಕಳು ಇಲ್ಲದಿದ್ದರೆ ಒಂದು 50 ವರ್ಷ ಆದಮೇಲದವರು ಅಥವಾ 40 ವರ್ಷ ಆದಮೇಲೆ ಒಂದು 20 ವರ್ಷ 15 ವರ್ಷದವರು 30 ವರ್ಷದವರೆಲ್ಲ ಕಾಣಲಿಕ್ಕೆ ಸಿಗೋದಿಲ್ಲ.
0: ಹೌದು,
1: ಖಂಡಿತವಾಗಿ ಅವರು ಇದರಲ್ಲೇ ಪಾಲ್ಗೊಳ್ಬೇಕು. ಆಗ ಮಾತ್ರ ನಮ್ಮ ಸಂಸ್ಕೃತಿಗಳು, ನಮ್ಮ ಧಾರ್ಮಿಕ ಅರಿವುಗಳು ಅವರಲ್ಲಿ ಮೂಡಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ದೇಶದ ಪಂಚಾಂಗ ಹೇಳೋದು ನಮ್ಮ ಧಾರ್ಮಿಕ ನಂಬಿಕೆಗಳು ಮತ್ತು ನಮ್ಮ ಕಲಾ ಸಾಂಸ್ಕೃತಿಕ ಶ್ರೀಮಂತಿಕೆಗಳು
0: ಖಂಡಿತ.
1: ಅದೆರಡನ್ನು ನಾವು ಅರ್ಥ ಮಾಡಿಕೊಳ್ಬೇಕಿದ್ರೆ ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗೊಳ್ಬೇಕು. ಆ ರೀತಿಯಲ್ಲಿ ನಾವು ಈಗಿನ ಯುವಜನತೆಗೆ ನಮ್ಮ ಸಂದೇಶ ಅಂದರೆ ಜಾಗೃತರಾಗಬೇಕು ಈ ವಿಷಯಗಳಲ್ಲಿ. ಧರ್ಮದ ಮತ್ತು ರಾಷ್ಟ್ರದ ಪ್ರೇಮವನ್ನು ಬೆಳೆಸ್ಕೊಳ್ಬೇಕು, ಅದರ ಅರಿವನ್ನು ನಾವು ಮೂಡಿಸ್ಕೊಳ್ಬೇಕು. ಆಗ ಖಂಡಿತವಾಗಿಯೂ ನಮ್ಮ ದೇಶ, ಭಾರತ ದೇಶ ವಿಶ್ವಗುರು ಆಗ್ತದೆ.
0: ತುಂಬ ಧನ್ಯವಾದಗಳು ಸ್ವಾಮೀಜಿ. ಬಹುಶಃ ಇಂಥ ವಿಚಾರಗಳೆಲ್ಲ ತಮ್ಮಂಥವರ ಬಾಯಿಂದಲೇ ಬರಬೇಕು. ಶಂಖದಿಂದಲೇ ತೀರ್ಥ ಬಂದಾಗ ಸ್ವಲ್ಪ ಅದರ ಪರಿಣಾಮ ಆಗಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಬಹುಶಃ ಇವತ್ತು ನಿಮ್ಮ ಜೊತೆಗೆ ಮಾಡಿರುವಂತಹ ಈ ಒಂದು ಸಂವಾದ ಏನಿದೆ ಅದು ಅನೇಕರಿಗೆ ಒಂದು ಪ್ರಚೋದನಾತ್ಮಕವಾಗಿ ಇದೆ ಅಂತ ನಾನು ಭಾವಿಸ್ತೇನೆ. ಗಡಿನಾಡಿನ ಈ ಒಂದು ಭಾಗದ ಶ್ರೀ ಮಠಕ್ಕೆ ಬಂದು ತಮ್ಮ ಅಮೂಲ್ಯವಾದಂಥ ಸಮಯವನ್ನು ನಮಗಾಗಿ ನೀವು ಕೊಟ್ಟದ್ದಕ್ಕೆ ಬೇಕಾಗಿ ವಿಶೇಷವಾಗಿ ಸಾರಂಗದ ಎಲ್ಲ ಆಡಳಿತ ವರ್ಗದ ಪರವಾಗಿ ಮತ್ತು ಶ್ರೋತೃವರ್ಗದ ಪರವಾಗಿ ತಮಗೆ ಪ್ರಣಾಮಗಳು.
1: ನಿಮ್ಮ ಸಾರಂಗ ಇದರ ವಾಹಿನಿಯ ಬಗ್ಗೆ ನಾನು ಕೇಳಿದ್ದೇನೆ ಮತ್ತು ಅದರ ಬಗ್ಗೆ ನಾನು ಇದರಲ್ಲಿ ಮಾಧ್ಯಮಗಳಲ್ಲಿ ನೋಡಿದ್ದೇನೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ನೀವು ಜನರಿಗೆ ಕೊಡ್ತಾ ಇದ್ದೀರಿ. ಖಂಡಿತವಾಗಿ ನಮಗೊಂದು ಹೆಮ್ಮೆ ವಿಷಯ. ನಾವು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಕಾಸರಗೋಡು, ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಅಂದರೆ ಅದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ. ಅಲ್ಲಿಯ ಒಂದು ಪ್ರಜೆಗಳಾಗಿ ನಮಗೆ ನಿಮ್ಮ ವಾಹಿನಿಯ ಬಗ್ಗೆ ಅತ್ಯಂತ ಹೆಮ್ಮೆ ಇದೆ. ನಿಮ್ಮ ವಾಹಿನಿ ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಹೆಚ್ಚಿನ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕವಾಗಿ ಕೆಲಸಗಳನ್ನು ಮಾಡಲಿ, ವಾಹಿನಿಗೆ ಇನ್ನಷ್ಟು ಹೆಸರು ಬರಲಿ ಅಂತ ನಮ್ಮ ಹಾರೈಕೆ.
0: ತುಂಬ ಧನ್ಯವಾದಗಳು ಶ್ರೋತೃಗಳೇ. ಪೂಜ್ಯ ಪರಮ ಪೂಜ್ಯರಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ತಮ್ಮ ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರ ಚಾತುರ್ಮಾಸ್ಯದ ಈ ವೇಳೆಯಲ್ಲಿ ಕಲಾ ಕಾರ್ಯಕ್ರಮಗಳು ನಿರಂತರ ಒಂದು ಸಮಾರಾಧನೆ ರೀತಿಯಲ್ಲಿ ಇಲ್ಲಿ ನಡೆಯುತ್ತಾ ಇದೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಬಂದಂಥ ಕಲಾವಿದರನ್ನು ಗೌರವಿಸಿಕೊಂಡು ಎಲ್ಲರನ್ನು ಮಾತಾಡಿಸಿಕೊಂಡು ಭಕ್ತರಿಗೂ ದರ್ಶನವನ್ನು ಕೊಟ್ಟುಕೊಂಡು ಆ ಮೂಲಕ ಎಲ್ಲರ ಒಂದು ಸ್ವಾಮೀಜಿಯಾಗಿ ಇರತಕ್ಕಂಥವರು ನಮ್ಮ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು. ಅವರಿಗೆ ಸಮಸ್ತ ನಮ್ಮ ಬಳಗದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನನ್ನ ಜೊತೆ ಸಾರಂಗ ಬಳಗದ ಎಡ್ವರ್ಡ್ ಲೋಬಾ ಅವರಿದ್ದಾರೆ, ಹಾಗೆ ಕ್ಷೇತ್ರದ ಆಡಳಿತಾಧಿಕಾರಿಯಾದಂಥ ರಾಜೇಂದ್ರ ಕಲ್ಲೂರಾಯರಿದ್ದಾರೆ, ನಮ್ಮ ಆತ್ಮೀಯರಾದ ಕಲಾವಿದರು ಹರಿದಾಸರು ಟಿ ವಿ ರಾವ್ ಪೇಜಾವರ್ ಅವರು ಕೂಡ ಇದ್ದಾರೆ. ಈ ಎಲ್ಲ ಜನರ ಜೊತೆಗೆ ಇವತ್ತು ಸಾಕಷ್ಟು ಕಲಾವಿದರು ಸೇರಿದ್ದಾರೆ, ತುಂಬ ಕಲಾಸಕ್ತರು ಕೂಡ ಇಲ್ಲಿ ಸೇರಿದ್ದಾರೆ. ಒಂದು ರೀತಿಯ ನಿಜವಾದಂಥ ಸತ್ಸಂಗ ಇಲ್ಲಿ ನಡೀತಾ ಇರುವಂಥದ್ದು. ಕಲಾ ಸಾರಂಗಕ್ಕೆ ಬಹಳ ಧನ್ಯತಾ ಭಾವ ಬಂದಿದೆ. ಇದು ನಮ್ಮ ಸ್ವಾಮೀಜಿಯವರ ಮಾತುಗಳು. ಮುಂದಿನ ಕಲಾ ಸಾರಂಗದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ರೈ ಕುಕ್ಕೋಳಿ. ನಮಸ್ಕಾರ.

0: ಆ ಹೆಸರಿನ ಹಿಂದಿನ ಕಥೆ ಅಲ್ಲಿನ ಜನರ ಜೊತೆ. ವಿನೂತನ ಕಾರ್ಯಕ್ರಮ ಊರು ಖೇರಿ.
1: ನಮಸ್ಕಾರ ಶ್ರೋತೃಗಳೇ, ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಊರು ಕೇರಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಭಾಸ್ಕರ್ ರೀ ಕುಕ್ಕುವಳ್ಳಿ. ಮಂಗಳೂರಿನ ಆಸುಪಾಸಿನಲ್ಲಿ ಸುತ್ತಾಡಿದಷ್ಟು ಇನ್ನೂ ಎಷ್ಟೋ ಇದೆ ಅಂತ ಅನ್ನಿಸ್ತದೆ. ಹಾಗಾಗಿ ಈ ಸಲ ನಡ್ಕೊಂಡು ಹೋಗುದು ಬೇಡ, ಬಸ್ಸಿನ ಪ್ರಯಾಣ ಮಾಡೋಣ ಅಂತ ಹೇಳಿ ಬಾವಟಗುಡ್ಡೆಗೆ ಬಂದ್ರೆ 6 ನಂಬರದ ಬಸ್ಸು ನನಗೆ ಸಿಕ್ಕಿದೆ. ನೋಡೋಣ ಎಲ್ಲಿಗೆ ಈ ಬಸ್ಸು ನಮ್ಮನ್ನ ಕೊಂಡೋಗ್ತದೆ ಅಂತ ಹಾಗೆ ಕೂತೆ ನಾನು. ಅಲ್ಲಿ ಸ್ವಲ್ಪ ಜಂಪು ಹಿಡಿಯಿತು. ಒಂದಷ್ಟು ಹೊತ್ತು ಪ್ರಯಾಣ ಮಾಡಿದ ಅನುಭವ. ಬಂದು ಇಳಿದ್ರೆ 6ನೇ ನಂಬರ್ ಬಸ್ಸು ನಿಂತಿದೆ ತನ್ನ ಕೊನೆಯ ನಿಲ್ದಾಣದಲ್ಲಿ. ಹಾ, ಬಸ್ ಇಳಿದು ನೋಡಿದಾಗ ಗೊತ್ತಾಯ್ತು ಇದು ಶಕ್ತಿನಗರದ ಕೊನೆಯ ಬಸ್ ಸ್ಟಾಪ್. ಅಬ್ಬಬ್ಬಾ, ಆರಂಭದಲ್ಲಿ ಬರಬೇಕಾಗಿತ್ತು, ಈಗ ಕೊನೆಗೆ ಬಂದು ಮುಟ್ಟಿದನಲ್ಲ. ಪರವಾಗಿಲ್ಲ, ಇಲ್ಲಿಂದಲೇ ನಮ್ಮ ಪ್ರಯಾಣ ಪ್ರಾರಂಭ ಮಾಡೋಣ ಅಂತ ಹೇಳಿ ನಾನು ತಿರುಗಿ ನೋಡಿದ್ರೆ ನನ್ನ ಮುಂಭಾಗದಲ್ಲಿ ವೈದ್ಯನಾಥ ದೈವಸ್ಥಾನ ಇದೆ. ಶಕ್ತಿನಗರದಲ್ಲಿ ಬಹಳ ಕಾರಣಿಕವಾದಂತಹ ದೈವಸ್ಥಾನ ಇದು. ತುಂಬಾ ವಿಶಾಲವಾದಂತಹ ಒಂದು ಪ್ರದೇಶ. ಸುತ್ತಮುತ್ತ ನೋಡಿದ್ರೆ ಒಂದು ಗುಡ್ಡೆ ಹಾಗೆ ಕಾಣುತ್ತದೆ, ಆದರೆ ಒಂದು ಪ್ರಾಚೀನವಾದಂತಹ ದೈವಸ್ಥಾನದ ಒಂದು ದೃಶ್ಯ ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇದೆ. ವೈದ್ಯನಾಥನಿಗೆ ಅಲ್ಲೇ ಕಣ್ಣು ಮುಚ್ಚಿ ಕೈ ಮುಗಿದೆ. ಬಸ್ ಸ್ಟ್ಯಾಂಡ್ನಿಂದ ಮತ್ತೆ ಹಿಂದಕ್ಕೆ ಬರಬೇಕು. ನಾವು ಬಂದರೆ ಓ ಇಲ್ಲೊಂದು ವಿಶಾಲವಾದಂತಹ ಮೈದಾನ ಸಿಗ್ತದೆ ನೋಡಲಿಕ್ಕೆ. ಇದು ಕ್ರೀಡಾಂಗಣ, ಏನೋ ಶಾಲೆ ಇರಬೇಕು ಅಂತ ನಾವು ಗ್ರಹಿಸಿದ್ದು ಮಾತ್ರ. ಹೌದು ಶ್ರೋತೃಗಳು, ಇದು ನಾಲ್ಯಪದವು ಶಾಲೆ. ಈ ಶಾಲೆ ಒಂದು ಶೈಕ್ಷಣಿಕ ಸಮುಚ್ಚಯ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಅಂಗನವಾಡಿ ಇದೆ, ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ, ಹಾಗೆ ಪ್ರೌಢಶಾಲೆ ಕೂಡ ಇದೆ. ಕುವೆಂಪು ಶತಮಾನೋತ್ಸವದ ಹೆಸರಿನಲ್ಲಿ ನಡೀತಾ ಇರತಕ್ಕಂಥ ಶಾಲೆ ಇದು. ಇದು ಮಕ್ಕಳಿಗೆ ಆರಂಭದಿಂದ ಹೈಸ್ಕೂಲ್ ಹಂತದ ಶಿಕ್ಷಣವನ್ನು ಸರಕಾರಿ ವ್ಯವಸ್ಥೆಯಲ್ಲಿ ಕೊಡುವಂಥ ಒಂದು ಶಿಕ್ಷಣ ಸಮುಚ್ಚಯ. ಇದರ ಬಗ್ಗೆ ಒಂದಷ್ಟು ವಿವರಗಳನ್ನು ಅಲ್ಲಿಯ ಶಿಕ್ಷಕರಿಂದಲೇ ನಾವು ತಿಳ್ಕೊಳ್ಳೋಣ.
2: ಕೆಳಗರೆ, ನಾವೀಗ ಕುವೆಂಪು ಶತಮಾನೋತ್ಸವ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನಾಲ್ಯಪದವು ಶಕ್ತಿನಗರ ಇಲ್ಲಿದ್ದೇವೆ. ಈ ಶಾಲೆಯ ಪ್ರಭಾರ ಮುಖ್ಯೋಪಾಧ್ಯಾಯಿನಿ ಆದಂಥ ಶ್ರೀಮತಿ ದಾಕ್ಷಾಯಿಣಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ, ನಮಸ್ಕಾರ.
3: ಧನ್ಯವಾದಗಳು. ನಮ್ಮ ಈ ಕುವೆಂಪು ಶತಮಾನೋತ್ಸವ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ 1962 ಪ್ರಾರಂಭವಾಗಿ ಇವತ್ತಿಗೂ ಕೂಡ ಯಶಸ್ಸಿನ ಹಾದಿಯತ್ತ ಸಾಗ್ತಾ ಇದೆ. ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಗೈದು ಅತ್ಯಂತ ಉನ್ನತ ಹುದ್ದೆಗಳಲ್ಲಿ ಈಗ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ನಮ್ಮ ಶಾಲೆಯಲ್ಲಿ 193 ಮಕ್ಕಳು ವಿದ್ಯಾರ್ಜನೆಯನ್ನು ಪಡೀತಾ ಇದ್ದಾರೆ. ಜೊತೆಯಲ್ಲಿ ನಮ್ಮದೇ ಒಂದು ಆವರಣದಲ್ಲಿ ಸರ್ಕಾರಿ ಪ್ರೌಢಶಾಲೆ ನಾಲ್ಯಪದವು ಇಲ್ಲಿ ಸುಮಾರು 60 ಮಕ್ಕಳು ವಿದ್ಯಾರ್ಜನೆಯನ್ನು ಹೊಂದುತ್ತಾ ಇದ್ದಾರೆ. ಹಾಗೆ ಇಲ್ಲಿ ನಮ್ಮ ಆವರಣದಲ್ಲಿ ಒಂದು ಅಂಗನವಾಡಿ ಕೇಂದ್ರ ಕೂಡ ಇದೆ. ನಮ್ಮಲ್ಲಿ ಬರುವಂಥ ಮಕ್ಕಳು ಪ್ರತಿಭಾನ್ವಿತ ಮಕ್ಕಳು, ಆರ್ಥಿಕವಾಗಿ ಪ್ರಬಲವಲ್ಲದಂತಹ ಒಂದು ಪರಿಸ್ಥಿತಿ ಹಿನ್ನೆಲೆಯಿಂದ ಬರುವಂಥ ಮಕ್ಕಳು ನಮ್ಮಲ್ಲಿ ತಮ್ಮ ಪ್ರತಿಭೆಗಳನ್ನು ಅನಾವರಣ ಮಾಡ್ತಾ ಇರೋದು ನಮ್ಮ ಶಾಲೆಯ ಹೆಗ್ಗಳಿಕೆ ಅಂತ ಹೇಳಬಹುದು. ರಾಜ್ಯದಲ್ಲೇ ಅತ್ಯುತ್ತಮ ಪದ್ಧತಿಯಾದ ನಲಿಕಲಿ ಪದ್ಧತಿ ನಮ್ಮ ಶಾಲೆಯಲ್ಲಿ ಅಳವಡಿಸಿಕೊಂಡಿದೆ. ಇತ್ತೀಚೆಗೆ ನಡೆದ ರಾಜ್ಯ ಮಟ್ಟದ ಒಂದು ಮೈಕ್ರೋ ಅಧ್ಯಯನ ತಂಡದಲ್ಲಿ ನಮ್ಮ ಶಾಲೆ ಕಲಿಕೆಯಲ್ಲಿ ಪ್ಲಸ್ ಗ್ರೇಡ್ ಅನ್ನು ಪಡೆದಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಮುಖ್ಯ ಶಿಕ್ಷಕರ ಹುದ್ದೆ ಈಗ ಪ್ರಸ್ತುತ ಖಾಲಿ ಇದ್ದು ಒಟ್ಟು ಸರ್ಕಾರದಿಂದ ನೇಮಕಗೊಂಡಂಥ 7 ಜನ ಶಿಕ್ಷಕಿಯರಿದ್ದೇವೆ ನಾವು. ಹಾಗೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಹಾಗೂ STMC ಅವರು ವೇತನವನ್ನು ಕೊಟ್ಟು ನೇಮಕ ಮಾಡಿಕೊಂಡಿರುವಂತಹ ಗೌರವ ಶಿಕ್ಷಕಿಯರು 5 ಮಂದಿ ಇದ್ದಾರೆ. ಒಬ್ಬರು ಆಯ ಇದ್ದಾರೆ, ಹಾಗೂ ಶಿಕ್ಷಕೇತರ ಬೋಧನೇತರ ಸಿಬ್ಬಂದಿಗಳು ಅಡುಗೆ ಸಿಬ್ಬಂದಿಗಳು 3 ಇದ್ದಾರೆ ನಮ್ಮಲ್ಲಿ. ಸರ್ ಹೇಳುವಂತೆ ಇದೊಂದು ಶಕ್ತಿ ತುಂಬಿದ ಒಂದು ಪರಿಸರ ಅಂತ ಹೇಳಬಹುದು. ಯಾಕಂದ್ರೆ ಇಲ್ಲೊಂದು ಆ ದೇವರುಗಳು ದೈವದ ಒಂದು ಶಕ್ತಿ ಈ ಪರಿಸರವನ್ನು ಕಾಯ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಹಾಗೆ ಇಲ್ಲಿ ಹತ್ತಿರದಲ್ಲಿರುವಂಥ ದೇವಸ್ಥಾನಗಳಿರ್ಬೋದು, ಚರ್ಚ್ಗಳಿದ್ದಿರ್ಬೋದು, ಅಥವಾ ದೈವಸ್ಥಾನಗಳಿದ್ದಿರ್ಬೋದು, ಇವುಗಳಿಂದ ನಮ್ಮ ಒಂದು ಶಕ್ತಿನಗರ ಮಂಗಳೂರಲ್ಲಿ ಒಂದು ಶಕ್ತಿನಗರದ ಹೆಸರು ಹೆಚ್ಚಾಗಲಿಕ್ಕೆ ಅಥವಾ ಪ್ರಜ್ವಲಿಸಲಿಕ್ಕೆ ಒಂದು ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
2: ನಿಮ್ಮ ಶಾಲೆಗೋಸ್ಕರ ಯಾವ ಹಾಡನ್ನು ಪ್ರಸಾರ ಮಾಡಬೇಕು?
3: ಏನಾಗಲಿ ಮುಂದೆ ಸಾಗುನಿ. ಧನ್ಯವಾದಗಳು.

ನಾವು ನಾಲ್ಯ ಪದವಿನಿಂದ ಹಾಗೆ ಮುಂದುವರಿದು ಬಂದ್ರೆ ಇಲ್ಲೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಾಣಿಸ್ತಾ ಇದೆ. ಅದರ ಜೊತೆಗೇನೆ ವಯಸ್ಕರ ಶಿಕ್ಷಣ ಕೇಂದ್ರ ಕೂಡ ಇದೆ. ಅದಲ್ಲದೆ ಶ್ರೀಕೃಷ್ಣ ಭಜನಾ ಮಂದಿರ ಕೂಡ ಇಲ್ಲಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುವಂತದ್ದು. ಇಲ್ಲಿ ಕುಡುಪು ವಿವಿಧೋದ್ದೇಶ ಸಹಕಾರಿ ಸಂಘದ ಒಂದು ಶಾಖೆ ಕೂಡ ನಮಗೆ ಕಾಣಿಸ್ತದೆ. ಇದರ ಹತ್ತಿರದಲ್ಲಿಯೇ ಜೀಸಸ್ ಕ್ರೈಸ್ಟ್ ಚರ್ಚ್ ಇದೆ. ಹಾಗೆ ನಾವು ಸ್ವಲ್ಪ

0: ಶಕ್ತಿ ನಗರ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಎಲ್ಲರೂ ಬರಲಿಕ್ಕೆ ಹೆದರುವಂಥ ಒಂದು ಪ್ರದೇಶ ಆಗಿತ್ತು. ಆದರೆ ಈಗ ಈ ರಮಾಶಕ್ತಿ ಮಿಷನ್ನ ಆವರಣದ ಒಳಗೆ ನಾವು ಹೊಕ್ಕರೆ ಬೇರೆ ಬೇರೆ ವನಸ್ಪತಿಗಳ ಮರ ಗಿಡಗಳು ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಈ ರಮಾಶಕ್ತಿ ಮಿಷನ್ನಲ್ಲಿ ಏನೇನು ವಿಶೇಷಗಳಿದ್ದಾವೆ ಎನ್ನುವುದರ ಕುರಿತಾಗಿ ಸಂಬಂಧಪಟ್ಟವರಿಂದಲೇ ನಾವು ಮಾಹಿತಿಗಳನ್ನು ಪಡ್ಕೊಳ್ಳೋಣ.
1: ಕೆಳಗರೆ, ನಾವೀಗ ಬಂದಿರುವುದು ರಮಾಶಕ್ತಿ ಮಿಷನ್ ಶಕ್ತಿನಗರ. ಇಲ್ಲಿ ಈ ರಮಾಶಕ್ತಿ ಮಿಷನ್ನ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀ ದೇವಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಮಸ್ಕಾರ.
2: ಈ ರಮಾಶಕ್ತಿ ಮಿಷನ್ ಅನ್ನೋದು ಶುರುವಾದದ್ದು 1965 ಅಂದರೆ ಇದಕ್ಕೆ ಕಾರಣೀಭೂತರು ಯಾರೆಂದರೆ ದಿವ್ಯಮಾತೆ ಶ್ರೀರಮಾದೇವಿ. ಯಾವ ಸ್ಥಳದಲ್ಲಿದ್ದರೂ ಕೂಡ ದೇವರ ಸಾಕ್ಷಾತ್ಕಾರ ಮಾಡ್ಬೋದು. ಅದಕ್ಕೆ ಈ ರೀತಿ ಹೇಳಿದ, ಸದಾ ದೇವರ ಸ್ಮರಣೆ ಇದ್ದರೆ ಯಾವ ಕೆಲಸವನ್ನು ಮಾಡುವಾಗ ಕೂಡ ದೇವರ ಸ್ಮರಣೆ ಮಾಡಿಕೊಂಡೇ ಮಾಡಿದರೆ ಅದು ದೇವರಿಗೆ ಸಮರ್ಪಣೆ ಆಗ್ತದೆ. ಹಾಗೆ ಅವರು ಅಧ್ಯಾತ್ಮ ಮಂಡಳಿಗಳನ್ನಂತ ಸ್ಥಾಪನೆ ಮಾಡಿದರು. ಆ ಮಂಡಳಿಯಲ್ಲಿ ಕಾರ್ಯಕ್ರಮ ಎಂದರೆ ಪ್ರತಿ ಭಾನುವಾರ ಸೇರುವುದು, ಭಜನೆ ಮಾಡೋದು, ದೇವರ ವಿಷಯ ಹೇಳೋದು. ಈ ಭಜಕರಿಗೆ ನಮಗೊಂದು ಮೂಲ ಸ್ಥಾನ ಬೇಕು ಅಂತ ಅದಕ್ಕೆ ರಮಾಶಕ್ತಿ ಮಿಷನ್ ಅಂತ ಹೆಸರಾಕಿದರು. ಮತ್ತು 1972 ಇದು ಉದ್ಘಾಟನೆ ಆಯಿತು. ಧರ್ಮಕ್ಕೆ ಬಹಳ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಆಗ ಮೊದಲು ಇಲ್ಲಿ ರಮಾಶಕ್ತಿ ಮಿಷನ್ ಅಂತ ಹೇಳಿದ ಮೇಲೆ ಇದಕ್ಕೆ ರಮಾಶಕ್ತಿ ಮಿಷನ್ ಶಕ್ತಿನಗರ, ಈ ಆವರಣಕ್ಕೆ ಮಾತ್ರ. ಇನ್ನು ಹೇಳಬೇಕಾದ್ರೆ ಆಸ್ಪತ್ರೆ ಕೊಡುವಂಟು, ಧರ್ಮಾರ್ಥ ಆಸ್ಪತ್ರೆ ಕೊಡುವಂಟು. ಆಗಿನ ಆ ಶಕ್ತಿನಗರಕ್ಕೂ ಇವನು ಭಾಳ ಭೇದ ಕಾಣ್ತದೆ. ಹಾಗೆ ಇದು ಒಂದೇ ಇದ್ದದ್ದು, ಅಷ್ಟು ಸಮ ಗುಡಿಸಲುಗಳು ಏನೋ ಇತ್ತು ಅಷ್ಟೇ. ರೋಡು ಕೂಡ ಇರಲಿಲ್ಲ, ನಾವು ನಡ್ಕೊಂಡೇ ಬರ್ತಿದ್ದೆವು. ಈಗೆಲ್ಲ ತುಂಬ ಅದು ಮೇಲ್ಮಟ್ಟಿಗೆ ಬಂದಿದೆ, ತುಂಬ ಫ್ಲ್ಯಾಟ್ಗಳಾಗಿದೆ, ರೋಡ್ಗಳು ಚೆನ್ನಾಗಾಗಿದೆ, ಎಲ್ಲ ಅಂಗಡಿ ಅದು ಇದು ಅಂದರೆ ಭಾಳ ದೊಡ್ಡದಾಗಿದೆ. ಆದರೆ ಪರಿಸರವನ್ನು ಮಾತ್ರ ಸ್ವಚ್ಛವಾಗಿಡುವಂಥದ್ದು ಎಲ್ಲರ ಆದ್ಯ ಕರ್ತವ್ಯ. ಅದಕ್ಕಾಗಿ ನೀವೆಲ್ಲ ಈ ಪಟಾಕಿ ಇಂಥದ್ದನ್ನೆಲ್ಲ ಇದು ಮಾಡೋದನ್ನು ಖಂಡಿತವಾಗಿಯೂ ಅದನ್ನು ನಿಷೇಧಿಸಬೇಕು.
1: ಧನ್ಯವಾದಗಳು.
2: ನಿಮಗೆ ಕೂಡ ಧನ್ಯವಾದಗಳು.
0: ರಮಾಶಕ್ತಿ ಮಿಷನ್ ಆವರಣದಿಂದ ಹೊರಗೆ ಬಂದು ನಾವು ನೋಡಿದರೆ ಈ ರಸ್ತೆಯ ಬಗ್ಗೆ ತುಂಬ ಸಮಾಧಾನ ಅನ್ನಿಸ್ತದೆ ನಮಗೆ. ಯಾಕಂದರೆ ಆ ಕಡೆ ಬಿಕರ್ನಕಟ್ಟೆಯಿಂದ ಹೊರಟಂತಹ ಒಂದು ರಸ್ತೆ ಇಲ್ಲಿವರೆಗೆ ಬಂದು ಮುಟ್ಟುವಾಗ ಒಂದು ಕಾಲದಲ್ಲಿ ಬಹಳ ಜೀರ್ಣಾವಸ್ಥೆಯಲ್ಲಿ ಇರುವಂಥದ್ದು, ಈಗ ಸಂಪೂರ್ಣ ಕಾಂಕ್ರೀಟ್ನಿಂದ ರಚಿಸಲ್ಪಟ್ಟಂದು ಸುರಕ್ಷಿತವಾದ ಮತ್ತು ಸುವ್ಯವಸ್ಥಿತವಾದಂಥ ರಸ್ತೆಯಾಗಿ ಇದು ಕಾಣಿಸ್ತಾ ಇದೆ. ಈ ರಸ್ತೆಯಿಂದ ಸ್ವಲ್ಪ ಮುಂದೆ ಹೋಗಿ ನಾವು ಎಡಕ್ಕೆ ತಿರುಗಿದರೆ ಇಲ್ಲಿ ಕೇಂದ್ರ ಸರ್ಕಾರದ ಅಂಚೆ ಇಲಾಖೆಗೆ ಸೇರಿದ ಒಂದು ಅಂಚೆ ಕಚೇರಿ ಇದೆ. ಅದರ ಹತ್ತಿರವೇ ಒಂದು ನ್ಯಾಯಬೆಲೆ ಅಂಗಡಿ ಕೂಡ ಇದೆ. ಇಲ್ಲಿಂದ ನಾವು ಮುಂದಕ್ಕೆ ಹೋದರೆ ಬಲಕ್ಕೆ ತಿರುಗಿದರೆ ಭಾರತ್ ಗ್ಯಾಸ್ ಗೋಡೌನ್ ಕಾಣಿಸ್ತಾ ಇದೆ. ಇದೇ ರಸ್ತೆಯಲ್ಲಿ ನಾವು ಮುಂದುವರೆದು ಹೋಗಬೇಕು ಶ್ರೋತೃಗಳೇ. ಅಲ್ಲೊಂದು ಕೇಂದ್ರ ಸ್ಥಾನ ಜಂಕ್ಷನ್ ಅಂತ ನಾವು ಹೇಳ್ಬೋದು. ಈ ಜಂಕ್ಷನ್ನಿಂದ ಒಂದು ರಸ್ತೆ ಕುಲಶೇಖರಕ್ಕೆ, ಇನ್ನೊಂದು ರಸ್ತೆ ನಾವು ಆಗಲೇ ಮಾತಾಡಿದಂತಹ ಬಿಕರ್ನಕಟ್ಟೆಗೆ ಹೋದರೆ ಈ ರಸ್ತೆ ಈ ಕಡೆ ನಮಗೆ ಪದಂಗಡಿ ಕಡೆಗೆ ಹೋಗುವಂಥದ್ದು. ಇಲ್ಲಿ ಒಂದು ಪ್ರೊಟೆಸ್ಟೆಂಟ್ ಚರ್ಚ್ ಇದೆ, ಕ್ರೈಸ್ತ ಧರ್ಮದ ಒಂದು ವಿಭಾಗದವರು ಇಲ್ಲಿ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಈ ಪ್ರದೇಶದಲ್ಲಿ ಸಾಕಷ್ಟು ಅಂಗಡಿ ಮುಂಗಟ್ಟುಗಳಿದ್ದಾವೆ, ಹಾಗೆ ರಿಕ್ಷಾ ಪಾರ್ಕಿಂಗ್ ವ್ಯವಸ್ಥೆಗಳು ಇದ್ದಾವೆ. ಇಲ್ಲಿ ಬ್ಯಾಂಕುಗಳು ಕೂಡ ಇದ್ದಾವೆ. ಈ ಒಂದು ಬಸ್ ಸ್ಟ್ಯಾಂಡಿಗೆ ಚಾಲುಕ್ಯ ಬಾರ್ ಬಸ್ ಸ್ಟ್ಯಾಂಡ್ ಅಂತ ಹೆಸರು. ಈ ಪ್ರದೇಶದಿಂದ ಒಳ ಹೋಗುವಂಥ ಒಂದು ರಸ್ತೆ ಅದು ಪ್ರೀತಿ ನಗರಕ್ಕೆ ಹೋಗ್ತದೆ. ಸಾಮಾನ್ಯವಾಗಿ ಒಂದೇ ಬಸ್ಸು, 6D ಬಸ್ಸು ಈ ಪ್ರದೇಶದಲ್ಲಿ ಸಂಚರಿಸುವಂಥದ್ದು. ಇದರಲ್ಲಿ ನಾವು ಮುನ್ನಡೆದರೆ ಬಹಳ ವಿಶಾಲವಾದಂತಹ ಮಹಾಬಲೇಶ್ವರ ಕಟ್ಟಡ ಸಿಗ್ತದೆ. ಇದರ ಮುಂದಕ್ಕೆ ನಾವು ನೋಡಿದರೆ ವಿಶಾಲವಾದ ಪ್ರದೇಶದಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಇದೆ, ಪೊಲೀಸರ ವಸತಿ ಸಂಕೀರ್ಣ ಇದು. ಸುಮಾರು 50-60 ಕುಟುಂಬಗಳು ಇಲ್ಲಿ ವಾಸ ಮಾಡುತ್ತವೆ ಅಂತ ತಿಳಿದು ಬಂದಿದೆ. ಇದು ಬಹಳ ಹಳೆಯ ಕಟ್ಟಡಗಳು ಕೂಡ ಇಲ್ಲಿ ನಮಗೆ ಕಾಣುತ್ತವೆ. ಶ್ರೋತೃಗಳೇ, ಶಕ್ತಿನಗರ ಅಂತ ಹೇಳಿದರೆ ಹೆಸರೇ ಹೇಳುವ ಹಾಗೆ ಒಂದು ಶಕ್ತಿ ಸ್ಥಳ. ಹಾಗಾಗಿ ಇಲ್ಲಿ ದೇವಸ್ಥಾನಗಳ ಸಂಖ್ಯೆಯನ್ನು ಕಡಿಮೆ ಇಲ್ಲ. ಇತ್ತೀಚೆಗೆ ಬಹಳ ಪ್ರವರ್ಧಮಾನವಾಗಿ ಇಲ್ಲಿ ಕಾಣಿಸ್ತಿರುವಂಥದ್ದು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ. ಈ ದೇವಸ್ಥಾನ ವಿಶಾಲವಾದಂಥ ಪ್ರದೇಶದಲ್ಲಿ ಮತ್ತು ವಿಶೇಷವಾದಂಥ ವಿನ್ಯಾಸದಲ್ಲಿ ನಮಗೆ ಕಾಣಿಸ್ತದೆ. ಕೆಸಿ ನಾಯಕರು ಕಟ್ಟಿಸಿರುವಂಥದ್ದು. 5 ಮಾಳಿಗೆಯ ದೇವಸ್ಥಾನ ಇದು. ಕೆಳಗಿಂದ ಮೇಲಿನವರೆಗೆ ನಮಗೆ 108 ಮೆಟ್ಟಲುಗಳು ಇಲ್ಲಿ ಸಿಗ್ತವೆ. ಇದೇ ವಿಶೇಷ ಅಂತ ಹೇಳಿದರೆ ಕೆಳಭಾಗದಲ್ಲಿ ಸಭಾಂಗಣ, ಮೇಲ್ಭಾಗದಲ್ಲಿ ದೇವಸ್ಥಾನದ ಗರ್ಭಗೃಹ ಇರುವಂಥದ್ದು. ಈ ದೇವಸ್ಥಾನದ ಕುರಿತಂತೆ ಒಂದಷ್ಟು ಮಾಹಿತಿಗಳನ್ನು ದೇವಳದ ಆಡಳಿತಾಧಿಕಾರಿಯಿಂದ ನಾವು ತಿಳ್ಕೊಳ್ಳೋಣ.
1: ಕೇಳುಗರೆ, ನಾವೀಗ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಶಕ್ತಿನಗರ ಇಲ್ಲಿದ್ದೇವೆ. ಈ ದೇವಸ್ಥಾನದ ಆಡಳಿತಾಧಿಕಾರಿಯಾದಂಥ ಶ್ರೀ ಕೃಷ್ಣಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ.
3: ನಮಸ್ಕಾರ. ಶಕ್ತಿನಗರ ಮಂಗಳೂರಿನ ಮಹಾನಗರ ಪಾಲಿಕೆಯ ಪ್ರದೇಶದಲ್ಲೇ ಇರುವಂತಹ

0: ಪ್ರದೇಶ. ಹಿಂದೆ ಕುಗ್ರಾಮವಾಗಿ ಗುರುತಿಸಿಕೊಳ್ಳಪಟ್ಟಂತಹ ಒಂದು ಪ್ರದೇಶವಾಗಿತ್ತು ಈ ಶಕ್ತಿನಗರ ಎಂಬುದು. 2007 ಏಪ್ರಿಲ್ 30 ಈ ಕ್ಷೇತ್ರ ಪ್ರಾರಂಭಿಸಲ್ಪಟ್ಟಿದ್ದು. ಮಂಗಳೂರಿನ ಅತಿ ಎತ್ತರವಾದಂತಹ ಪ್ರದೇಶ. ಇಲ್ಲಿ ಶ್ರೀ ಗೋಪಾಲಕೃಷ್ಣ ದೇವರು ಹಾಗೂ ಮಹಾಗಣಪತಿ ದೇವರ ಪ್ರತಿಷ್ಠೆ ಇದೆ. ಮೆಟ್ಟಲೇರಿ ಬನ್ನಿ 108, ಭವ ಭಯವ ಕಳೆಯಿರಿ 1008 ಎಂಬಂತಹ ಧ್ಯೇಯ ಈ ಕ್ಷೇತ್ರಕ್ಕಿದೆ. 108 ಮೆಟ್ಟಲೇರುತ್ತಾ ಬಂದು ಈ 5 ಮಾಳಿಗೆಯ ದೇವಸ್ಥಾನದಲ್ಲಿ ತುತ್ತ ತುದಿಯ ಮಹಡಿಯಲ್ಲಿ ಶ್ರೀದೇವರ ಗರ್ಭಗುಡಿಯನ್ನು ಸಂದರ್ಶಿಸಿ ಶ್ರೀ ಗೋಪಾಲಕೃಷ್ಣ ದೇವರ ಅನುಗ್ರಹ ಪಡೆದರೆ ಎಷ್ಟೋ ಮಂದಿ ಅದರ ಫಲವನ್ನು ಪಡೆದು ತಮ್ಮ ತಮ್ಮ ಮನೋಭೀಷ್ಟವನ್ನು ನೆರವೇರಿಸಿಕೊಂಡಿದ್ದಾರೆ. ಅಷ್ಟಮಿಯು ಇಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲ್ಪಡುತ್ತದೆ. ಅದೇ ರೀತಿ ಗಣೇಶ ಚತುರ್ಥಿ ದಿವಸ ಕೂಡ ವಿಶೇಷವಾಗಿ 108 ಕಾಯ ಗಣಪತಿ ಹವನ ನಡೆಯುತ್ತದೆ. ಪ್ರತಿದಿನ ಬಂದಂಥ ಭಕ್ತರಿಗೆ ಅನ್ನದಾನದ ವ್ಯವಸ್ಥೆ ಈ ಕ್ಷೇತ್ರದಲ್ಲಿ ನಡೆಯುತ್ತದೆ. ಬೆಳಗ್ಗೆ 5 ಈ ದೇವಸ್ಥಾನ ಬಾಗಿಲು ತೆರೆದು ಸೇವಾ ಕಾರ್ಯಗಳು ಪ್ರಾರಂಭವಾದರೆ ಮಧ್ಯಾಹ್ನ 1 ದೇವಸ್ಥಾನದ ನಡೆಬಾಗಿಲು ಹಾಕಲಾಗುತ್ತದೆ. ಬಳಿಕ 4 ದೇವಸ್ಥಾನ ಬಾಗಿಲು ತೆರೆದರೆ ರಾತ್ರಿಯ ಪೂಜೆ 8 ಹಾಗೆ 8:30 ದೇವಸ್ಥಾನ ಬಾಗಿಲು ಮುಚ್ಚಲ್ಪಡುತ್ತದೆ. ಈ ಕ್ಷೇತ್ರ ಈ ಪ್ರದೇಶದವರಿಗೆ ಮಾತ್ರವಲ್ಲ ಬಹಳಷ್ಟು ದೂರ ದೂರದಿಂದ ಬರುವಂಥ ಭಕ್ತರಿಗೆ ಕೂಡ ಪರಿಚಯವಾಗಿ ಅವರವರ ಮನೋಭಿಷ್ಟವನ್ನು ಶ್ರೀದೇವರ ಸೇವೆ ಸಲ್ಲಿಸುತ್ತಾ ನೆರವೇರಿಸಿಕೊಳ್ತಿದ್ದಾರೆ. ಪ್ರಾರಂಭವಾಗಿದೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ ಈ ಪಂಚಕೋಶ ತತ್ವದಿಂದ ಪ್ರಾರಂಭಿಸಲ್ಪಟ್ಟ ಈ ದೇವಸ್ಥಾನ ಶಕ್ತಿನಗರ ಹಾಗೂ ಊರ ಪರವರ ಭಕ್ತರಿಗೆ ತಮ್ಮ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳುವಂಥ ಪುಣ್ಯ ತಾಣವಾಗಿದೆ. ಈ ಕ್ಷೇತ್ರದ ವತಿಯಿಂದ ಒಂದು ಪೂರ್ವ ಪ್ರಾಥಮಿಕ ಶಾಲೆ ಶ್ರೀ ಗೋಪಾಲಕೃಷ್ಣ ಪ್ರೀಸ್ಕೂಲ್ ಅಂತ ಪ್ರಾರಂಭವಾಗಿ ಅದು ಕಾರ್ಯನಿರ್ವಹಿಸ್ತಾ ಇದೆ. ಅದರ ಜೊತೆಗೆ ಶಕ್ತಿ ಎಜುಕೇಷನ್ ಟ್ರಸ್ಟ್ ಎಂಬ ಹೆಸರಿನಲ್ಲಿ 1 PUC ತರಗತಿಯವರೆಗೆ ಶಾಲೆ ಪ್ರಾರಂಭವಾಗಿದೆ. ಅಲ್ಲಿ ಲೋಕಕ್ಕೆಲ್ಲ ಕ್ಷೇಮ ಆಗಲಿ ಅಂತ ನಾವು ಕ್ಷೇತ್ರ ವತಿಯಿಂದ ಎಲ್ಲರಿಗೂ ಶುಭ ಹಾರೈಸ್ತೇವೆ. ಈ ಕ್ಷೇತ್ರದ ವಿಶೇಷತೆಗಳಲ್ಲಿ ಕೆಲವು ವಿಚಾರಗಳು ಬರುತ್ತೆ. 108 ಮೆಟ್ಟಲು ಅಂದರೆ ಕೃಷ್ಣನ ಅಷ್ಟೋತ್ತರ ಶತನಾಮ, ಅದನ್ನು ಹೇಳಿಕೊಂಡು ಮೇಲೆ ಬಂದರೆ ಬಹಳ ಒಳ್ಳೆಯದು ಅಂತ. ಅದಕ್ಕೆ ಆ ದೃಷ್ಟಿಯಿಂದ 108 ಮೆಟ್ಟಲನ್ನು ಇಟ್ಟಿದೆ. 108 ಮೆಟ್ಟಲು ಏರಲಿಕ್ಕೆ, 108 ಮೆಟ್ಟಲು ಇಳಿಲಿಕ್ಕೆ. ಆ ಏರುವ ಪ್ರಾರಂಭದಲ್ಲಿ ದ್ವಾರದಲ್ಲಿ ಶ್ರೀದೇವರ ದಶಾವತಾರಗಳನ್ನು, 10 ಅವತಾರಗಳನ್ನು ಚಿತ್ರಕೆತ್ತನೆಯನ್ನು ಮಾಡಲಾಗಿದೆ. ಅದಲ್ಲದೆ ವಯಸ್ಸಾದವರಿಗೆ, ಮೆಟ್ಟಲೇರಲಿಕ್ಕೆ ಕಷ್ಟ ಇದ್ದವರಿಗೆ ದೇವಸ್ಥಾನದ ಹಿಂಭಾಗದಿಂದ ವಾಹನದಲ್ಲಿ ಬಂದರೆ ನೇರವಾಗಿ ಮೆಟ್ಟಲೇರದೇ ದೇವರ ಸಾನ್ನಿಧ್ಯಕ್ಕೆ ಬರಲಿಕ್ಕೆ ಅವಕಾಶ ಇದೆ. ಆಮೇಲೆ ದೇವಸ್ಥಾನಕ್ಕೆ ಮೇಲೆ ಬಂದ ತಕ್ಷಣ ವಿಶಾಲವಾದಂತಹ ಯಾಗಶಾಲೆ ಸಿಗ್ತದೆ. ಅದನ್ನು ಪ್ರವೇಶಿಸಿ ಮುಂದೆ ಬಂದರೆ ಶ್ರೀದೇವರ ಒಳಾಂಗಣ, ಒಳಾಂಗಣದಲ್ಲಿ ಗರ್ಭಗುಡಿ. ಭೂಸ್ಪರ್ಶದಲ್ಲಿ ಗರ್ಭಗುಡಿ ಸ್ಥಾಪಿಸಲ್ಪಟ್ಟದ್ದು ಈ ಕ್ಷೇತ್ರದ ವಿಶೇಷತೆ. ದೇವಸ್ಥಾನದ ಮುಂಭಾಗದಲ್ಲಿಯೇ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶಿಲಾಶಾಸನವನ್ನು ಬರೆಯಲಾಗಿದೆ. ಭಿತ್ತಿಗಳಲ್ಲಿ ಉಬ್ಬು ಚಿತ್ರಗಳಾಗಿ ಸಮುದ್ರ ಮಥನ ಚಿತ್ರಣ ಇದೆ. ಅದೇ ರೀತಿ ಮತ್ತೊಂದು ಬದಿಯಲ್ಲಿ ಗೋವರ್ಧನಗಿರಿದಾರಿ ಒಂದು ಚಿತ್ರಣ ಅಲ್ಲಿದೆ. ಬಾಗಿಲಿನಲ್ಲಿ ಜಯ ವಿಜಯರ ಮೂರ್ತಿಗಳು ಇವೆ. ಹಾಗೆ ಗೋಡೆಯ ಒಳಭಾಗದ ಗೋಡೆಗಳಲ್ಲೆಲ್ಲ ರೇಖಾಚಿತ್ರಗಳು, ಹಲವಾರು ದೇವತಾ ಸಾನ್ನಿಧ್ಯದ ದೇವತಾ ಚಿತ್ರಗಳು ಅಲ್ಲಿದೆ. ಮುಂಭಾಗ ದೇವಸ್ಥಾನದ ಮುಖಾಯಾಮದ ಮೇಲ್ಭಾಗದಲ್ಲಿ ಚಿತ್ರ ಕೆತ್ತನೆಗಳಿವೆ. ಹಾಗೆ ಗಣಪತಿ ಗುಡಿಯ ಮುಂಭಾಗದ ಭಿತ್ತಿಯಲ್ಲಿ ಅಲ್ಲಿ ಕೂಡ ಗಣಪತಿಯ ಚಿತ್ರ ಕೆತ್ತನೆಗಳನ್ನು ಮಾಡಲಾಗಿದೆ. ಹಾಗೆ ತೀರ್ಥಬಾವಿ ಕೂಡ ಈ ಕ್ಷೇತ್ರದಲ್ಲಿ ವಿಶೇಷವಾಗಿದೆ. ಕೆಳಗೆ ಭೂಮಿಯ ಲೆವೆಲ್ ಭಾಗದಿಂದ 23 ಫೀಟ್ನಲ್ಲಿ ನೀರು ಸಿಕ್ಕಿದ್ದು ಮೇಲೆ ಮುಟ್ಟುವಾಗ 72 ಫೀಟ್ ಆಗ್ತದೆ. ಹಾಗೆ ಗೋಶಾಲೆ ಇದೆ. ಇಷ್ಟು ಮಾತ್ರವಲ್ಲದೆ ಈ ದೇವಸ್ಥಾನದಲ್ಲಿ ಸಭಾಭವನದ ವ್ಯವಸ್ಥೆ ಕೂಡ ಇದೆ. ದೇವಸ್ಥಾನದ ಹಿಂಭಾಗದ ಭಿತ್ತಿಯಲ್ಲಿ 2 ಉಬ್ಬು ಚಿತ್ರಗಳು ಪ್ರತ್ಯೇಕವಾಗಿವೆ. ಒಂದು ರಾಧಾಕೃಷ್ಣ ವಿಹಾರ ಮತ್ತು ವೇದವ್ಯಾಸ ಮಹಾಭಾರತ ಬರೆಸಿರುವಂತಹ ಚಿತ್ರಣ. ಇದೆಲ್ಲ ಉಬ್ಬು ಚಿತ್ರಗಳ ವಿಶೇಷತೆಗಳು.
1: ಧನ್ಯವಾದಗಳು ಸರ್.
0: ಧನ್ಯವಾದ.
2: ಗೋಪಾಲಕೃಷ್ಣ ದೇವಸ್ಥಾನದ ಎದುರು ಮಾರ್ಗದಲ್ಲಿ ಸುಮಾರು 0.5 ಕಿಲೋಮೀಟರ್ ನಾವು ಕ್ರಮಿಸಿದರೆ ಅಲ್ಲೊಂದು ಚರ್ಚ್ ಸಿಗ್ತದೆ. ಇದನ್ನು ದೇವಮಾತೆ ಚರ್ಚ್ ಅಂತ ಕರೀತಾರೆ, ಅಥವಾ ಈ ಸ್ಥಳಕ್ಕೆ ಸಂಬಂಧಪಟ್ಟಾಗಿ ಇದನ್ನು ಶಕ್ತಿನಗರ ಚರ್ಚ್ ಅಂತಲೂ ಹೇಳ್ತಾರೆ. ಇದು ರೋಮನ್ ಕ್ಯಾಥೋಲಿಕ್ ಪಂಗಡಕ್ಕೆ ಸೇರಿರುವಂತಹ ಚರ್ಚ್. ಇದು ಮಂಗಳೂರು ಧರ್ಮ ಪ್ರಾಂತ್ಯದ ಅಧೀನಕ್ಕೆ ಒಳಪಟ್ಟಿದೆ. ಇದರ ಬಗ್ಗೆ ಇಲ್ಲಿಯ ಧರ್ಮಗುರುಗಳಿಂದಲೇ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ.
1: ಕೇಳುಗರೆ, ನಾವೀಗ ಶಕ್ತಿನಗರದ ದೇವಮಾತಾ ಇಗರ್ಜಿಸ್ ಇಲ್ಲಿದ್ದೇವೆ. ವಂದನೀಯ ಜೆರಾಲ್ಡ್ ಡಿಸೋಜ್ ಅವರು ನಮ್ಮ ಜೊತೆ ಇದ್ದಾರೆ. ಫಾದರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಧನ್ಯವಾದಗಳು. ಭೌಗೋಳಿಕ ಸೊಬಗಿನ ಶಕ್ತಿನಗರ ಈ ಒಂದು ಪ್ರದೇಶದಲ್ಲಿ ಯಾವುದೇ ವ್ಯಕ್ತಿ ಒಂದು 15 ವರ್ಷದ ಮೊದಲು ಇಲ್ಲಿ ಭೇಟಿ ಕೊಟ್ಟಾಗ ಯೋಚಿಸದೇ ಇರತಕ್ಕಂಥ ಬದಲಾವಣೆ ಈ ಪ್ರದೇಶದಲ್ಲಿ ಆಗಿದೆ. ಬೊಂದೇಲ್ ಮತ್ತು ಕುಲಶೇಖರ ಚರ್ಚುಗಳ ಮಧ್ಯದಲ್ಲಿರ್ತಕ್ಕಂಥ ಈ ಶಕ್ತಿನಗರ ಚರ್ಚ್ 2003 ಇಸ್ವಿಯಲ್ಲಿ ಜನವರಿ 1 ತಾರೀಕಿನಂದು ಇದು ಆಶೀರ್ವಿಸಲ್ಪಟ್ಟು ನೂತನ ಚರ್ಚ್ ಆಗಿ ಪರಿವರ್ತನೆ ಆಯಿತು. ಈ ಚರ್ಚ್ ಸ್ಥಾಪನೆ ಆದ ಸಮಯದಲ್ಲಿ ಇಲ್ಲಿ ಬರೇ 150 ಕುಟುಂಬಗಳು ಇಲ್ಲಿದ್ದವು. ಆದರೆ ಇವತ್ತು ಈ ಪ್ರದೇಶ ಬೆಳೆದಿದೆ ಮತ್ತು ಈ ಪ್ರದೇಶದಲ್ಲಿ ಜನ ವಸತಿ ಹೆಚ್ಚಾಗಿದೆ. ಇವತ್ತು ಈ ಚರ್ಚಿನ ಅಡಿಯಲ್ಲಿ 225 ಕುಟುಂಬಗಳು 7 ವಾಳೆಯಲ್ಲಿ ವಸತಿಯನ್ನು ಮಾಡುತ್ತಾ ಇದ್ದಾರೆ. ಇಲ್ಲಿನ ಜನತೆ ಸಾಮಾನ್ಯ ಜನತೆ, ಕಾರ್ಮಿಕ ವೃತ್ತಿಯವರು, ಸಾಧಾ ಜನತೆ, ಆದರೂ ದೈವ ಭಕ್ತಿಯಲ್ಲಿ ಅವರಿಗೆ ಅಪರಿಮಿತ ವಿಶ್ವಾಸವಿದೆ. ಆದ್ದರಿಂದಲೇ ಇಲ್ಲಿ ಆಧ್ಯಾತ್ಮಿಕವಾಗಿ ಈ ಪ್ರದೇಶ ಬೆಳೆದಿದೆ. 2016 ಇಸ್ವಿಯಲ್ಲಿ ನೂತನ ದೇವಾಲಯ ಆಶೀರ್ವಿಸಲ್ಪಟ್ಟಿತ್ತು. ಜಾತಿ ಮತ ಧರ್ಮ ಭೇದವಿಲ್ಲದೆ ಸಾಮರಸ್ಯದಿಂದ ಜೀವಿಸತಕ್ಕಂಥ ಈ ಪ್ರದೇಶ ಸುಂದರವಾಗಿದೆ. ಶಕ್ತಿನಗರ ಎಂಬ ಹೆಸರ ನಾಮಾಂಕಿತದಿಂದ ಈ ಚರ್ಚ್ ಬೆಳೆಯುತ್ತಾ ಬರುವುದು ನೋಡಲಿಕ್ಕೆ ವಿಸ್ಮಯವಾಗ್ತಾ ಇದೆ. ಈ ಶಕ್ತಿನಗರದಲ್ಲಿ ಸಾಮಾನ್ಯವಾಗಿ ಒಂದು ಸಮನ್ವಯ ಜೀವನ ಇಲ್ಲಿ ಜನರು ನಡೆಸ್ತಾ ಬಂದಿದ್ದಾರೆ. ಬಡತನದೊಂದಿಗೆ ಆರ್ಥಿಕವಾಗಿ ಕೂಡ ಸ್ವಲ್ಪ ತೀರಾ ಹಿಂದೆ ಉಳಿದಂಥ ಪ್ರದೇಶವಾಗಿದೆ. ಆದ್ದರಿಂದ ಕೆಲವೊಂದು ಬಾರಿ ಕುಟುಂಬಿಕ ಸಮಸ್ಯೆಗಳು ಕೂಡ ಇಲ್ಲಿ ಇವೆ. ವಾಹನದ ವ್ಯವಸ್ಥೆ ಕೊರತೆ ಸ್ವಲ್ಪ ಬರ್ತಾ ಉಂಟು. ಸಿಟಿ ಬಸ್ಸುಗಳು ಬಹುಶಃ ಶಕ್ತಿನಗರದ ಈಕೆ ಪ್ರೀತಿನಗರ ಆ ಕಡೆ ಬರುವುದು ಸ್ವಲ್ಪ ಕಡಿಮೆ ಆಗ್ತಾ ಉಂಟು. ಆದ್ದರಿಂದ ಶಕ್ತಿನಗರ ಸಾಮಾನ್ಯವಾಗಿ ಅದು ಪಟ್ಟಣದಲ್ಲಿದ್ದರೂ ಕೂಡ ಸ್ವಲ್ಪ ಪಟ್ಟಣ ದೂರ ಅಂತ ಭಾವನೆ ಇಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳಿಗೆ ಅವರ ಒಂದು ಅನುಭವ ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತೇನೆ. ನೂತನ ಚರ್ಚಿನ ಅಡಿಯಲ್ಲಿ ಒಂದು ಸಮುದಾಯ ಭವನ ಇದೆ.
1: ವಂದನೀಯ ಫಾದರ್ ಜೆರಾಲ್ಡ್ ಡಿಸೋಜ್ ಅವರ, ದೇವಮಾತೆ ಗರ್ಜೆ ಬಗ್ಗೆ, ಇಲ್ಲಿಯ ಪರಿಸರದ ಬಗ್ಗೆ ಒಂದಷ್ಟು ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ನಿಮಗಾಗಿ ಒಂದು ಹಾಡನ್ನು ನಾವು ಪ್ರಸಾರ ಮಾಡ್ತೇವೆ. ಯಾವ ಹಾಡನ್ನು ಇಷ್ಟಪಡ್ತೀರಿ?
3: ಆ ಕೊಂಕಣಿ ಹಾಡು ಮುಗುತೂಸ ಕಿತ್ತ ಆಶೆಯಲ್ಲೋ ಹಾಡನ್ನು ಹಾಡಬೇಕಾಗಿ ಕೊಡ್ತೀನಿ.

0: ದೇವಮಾತಾ ಚರ್ಚಿನ ರಸ್ತೆಯಲ್ಲಿ ನಾವು ಹಿಂದಿರುಗಿದ್ದಾಗ ನಮಗೆ ಕಾಣುವಂಥದ್ದು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ನೇರವಾಗಿರತಕ್ಕಂಥ ಎದುರು ಭಾಗದಲ್ಲಿರುತ್ತ ವಿಶ್ವ ಕೊಂಕಣಿ ಕೇಂದ್ರ. ವಿಶ್ವ ಕೊಂಕಣಿ ಕೇಂದ್ರ ಅಂತ ಹೇಳಿದರೆ ಕೊಂಕಣಿ ಭಾಷೆ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಚಟುವಟಿಕೆಗಳನ್ನು ಮಾಡುವಂತಹ ಒಂದು ಕೇಂದ್ರ. ಈ ಕೇಂದ್ರದಲ್ಲಿ ತಮ್ಮ ಇಳಿ ವಯಸ್ಸಿನಲ್ಲಿಯೂ ಕೂಡ ಸಕ್ರಿಯರಾಗಿರುವವರು ಕೊಂಕಣಿ ಸರದಾರ ಎಂಬ ಹೆಸರನ್ನು ಪಡೆದಿರುವ ಬಸ್ತಿ ವಾಮನ್ ಶೆಣೈ ಅವರು. ಅವರೇ ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಮಗೆ ಕೊಡ್ತಾರೆ.
1: ವಿಶ್ವ ಕೊಂಕಣಿ ಸರದಾರನೆಂದು ಖ್ಯಾತಿ ಎತ್ತಿರುವಂತಹ ಶ್ರೀಯುತ ಬಸ್ತಿ ವಾಮನ್ ಶೆಣೈ ನಮ್ಮ ಜೊತೆಗಿದ್ದಾರೆ. ಸೊ ಅವರು ಈ ಕೇಂದ್ರದ ಬಗ್ಗೆ ನಮಗೆ ಪರಿಚಯವನ್ನು ಮಾಡಿಕೊಡ್ತಾರೆ.
2: ವಿಶ್ವ ಕೊಂಕಣಿ ಕೇಂದ್ರ 1995 ಇಸ್ವಿಯಲ್ಲಿ ನಾವು ನಿರ್ಧಾರ ಮಾಡಿದೆವು. ಅದು 2009 ಇಸ್ವಿಯಲ್ಲಿ ಅದರ ಉದ್ಘಾಟನೆ ಆಯಿತು. ಹಾಗೆ ನಮ್ಮ ಮುಖ್ಯ ಉದ್ದೇಶ ಕೊಂಕಣಿ ಭಾಷೆಯ ಪ್ರಚಾರ, ಸಾಹಿತ್ಯ, ಸಂಗೀತ, ನೃತ್ಯ ಮತ್ತು ಇತರ ಸಾಂಸ್ಕೃತಿಕ ಕ್ರಿಯೆಗಳು ಹಾಗೂ ಕೊಂಕಣಿ ಸಾಹಿತ್ಯದ ಅಭಿವೃದ್ಧಿ ಇದು ಮತ್ತು ಕೊಂಕಣಿ ಅಧ್ಯಯನ ಹಾಗೂ ನಮ್ಮ ರಿಸರ್ಚ್, ಈ ವಿಷಯದಲ್ಲಿ ಕೊಂಕಣಿ ವಿಶ್ವಕೊಂಕಣಿ ಕೇಂದ್ರ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಈಗ ಸುಮಾರು 60 ಪುಸ್ತಕಗಳನ್ನು ನಾವು ಪಬ್ಲಿಷ್ ಮಾಡಿದ್ದೇವೆ. ಮುಖ್ಯವಾಗಿ ವಿಶ್ವಕೊಂಕಣಿ ನಾಟಕ ಸಂಗೀತ ನಾಟಕ ಅಕಾಡೆಮಿಯಿಂದ ಪ್ರಾರಂಭ ಮಾಡಿ ಪ್ರತಿ ವರ್ಷ ಎಲ್ಲ ರಾಜ್ಯಗಳಿಂದ, ಮುಖ್ಯವಾಗಿ ಕೇರಳ, ಕರ್ನಾಟಕ ಮತ್ತು ಗೋವಾ, ಮುಂಬೈ, ಈ 4 ರಾಜ್ಯಗಳಿಂದ ನಾವು ನಾಟಕ ತಂಡದವರನ್ನು ಕರೆಸಿ ಅವರಿಂದ ನಾವು ನಾಟಕಗಳನ್ನು ಆಡಿಸ್ತಾ ಇದ್ದೇವೆ. ನಮ್ಮ ಇಲ್ಲಿಂದ ಮತ್ತು ಮಕ್ಕಳಿಗೆ ತರಬೇತಿ ಕೊಟ್ಟು ವಿಶ್ವ ಕೊಂಕಣಿ ಮಕ್ಕಳ ನಾಟಕ ಇದು ಕೂಡ ನಾವು ಮಾಡ್ತಾ ಇದ್ದೇವೆ. ಮತ್ತು ಪಾರಂಪರಿಕ ಸಂಗೀತಗಳೇ ಅದನ್ನು ನಾವು ಅಭಿವೃದ್ಧಿ ಮಾಡ್ತಾ ಇದ್ದೇವೆ, ಜನರಿಗೆ ತಲುಪಿಸ್ತಾ ಇದ್ದೇವೆ. ಅದರ ಧ್ವನಿ ಮುದ್ರಿಕೆಗಳನ್ನು ಮಾಡಿ ಕೂಡ ನಾವು ಅದನ್ನು ಪ್ರಚಾರ ಮಾಡ್ತಾ ಇದ್ದೇವೆ. ಯಾಕೆಂದರೆ ಅದು ಮುಂದಿನ ಪೀಳಿಗೆಗೆ ನಮ್ಮ ಕೊಂಕಣಿ ಸಂಸ್ಕೃತಿ ಮುಂದುವರೆಸಿ ಬರಬೇಕು ಎಂಬ ಉದ್ದೇಶದಿಂದ ಅದು ಮಾಡ್ತಾ ಇದ್ದೇವೆ. ಅಲ್ಲದೆ ಈಗ TV ಮೋಹನ್ದಾಸ್ ಪೈಯವರ ನೇತೃತ್ವದಲ್ಲಿ ವಿಶ್ವ ಕೊಂಕಣಿ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಫಂಡ್ ಅಂತ ಮಾಡಿ ವರ್ಷಕ್ಕೆ ಸುಮಾರು 600 ಕೊಂಕಣಿ ಎಂಜಿನಿಯರ್ ಮತ್ತು ವೈದ್ಯಕೀಯ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತೇವೆ. 1.5 ಕೋಟಿ ರೂಪಾಯಿ ನಾವು ಸ್ಕಾಲರ್ಶಿಪ್ ಕೊಡ್ತೇವೆ. ಹಿಂದೆ ನಾವು ಶಕ್ತಿನಗರದಲ್ಲಿ ವಿಶ್ವ ಕೊಂಕಣಿ ಕೇಂದ್ರ ಪ್ರಾರಂಭ ಮಾಡುವಾಗ ಯಾವುದೇ ಸಂಘ ಸಂಸ್ಥೆ ಅಥವಾ ಯಾವುದೇ ಇದಿರಲಿಲ್ಲ, ಜನಸಂಚಾರ ಕೂಡ ಇರಲಿಲ್ಲ. ಆದರೆ ಆವಾಗ ನಾವು 3 ಎಕರೆ ಇದು ಮಾಡಿ ಏನು ಕೆಲಸ ಮಾಡಿ ಶುರು ಮಾಡಿದೆವು. ಅದರ ನಂತರ ನಾವು ಈಗ ಡೆವಲಪ್ಮೆಂಟ್ ನೋಡಿದರೆ ಭಾರಿ ಡೆವಲಪ್ ಆಗಿದೆ. ಎಲ್ಲ ಶಾಲೆ ಕಾಲೇಜುಗಳು ಆಗಿವೆ, ಹಾಗೆ ಅಂಗಡಿಗಳು ಬಾಕಿ ಇದೆಲ್ಲ ಕೂಡ ಆಗಿದೆ. ಹೀಗೆ ಕೊಂಕಣಿ ಮಾತ್ರ ಅಲ್ಲ, ಬಾಕಿ ಸಮಾಜದವರು ಕೂಡ ಅಲ್ಲಿ ಜೀವನದ ಬಗ್ಗೆ ಇದು ಮಾಡ್ತಾ ಇದ್ದೇವೆ. ಹತ್ತಿರ ಕೆಲವು ಸಂಸ್ಥೆಗಳಿವೆ, ಅವರು ಕೂಡ ಸಾಮಾಜಿಕ ದೃಷ್ಟಿಯಿಂದ ಕೆಲಸಗಳನ್ನು ಮಾಡ್ತಾ ಇದ್ದಾರಂತ ಹೇಳಿದ್ರೆ ನನಗೆ ಸಂತೋಷವಾಗ್ತದೆ. ಹಾಂ, ಈಗ ಮಾತ್ರವಲ್ಲ, ವಿಶ್ವ ಕೊಂಕಣಿ ಕೇಂದ್ರದ ನಾವು ಸ್ಥಾಪನೆ ಮಾಡಿದ ಮೇಲೆ ಗೋಪಾಲಕೃಷ್ಣ ಟೆಂಪಲ್ ಹೇಗೆ ಬಂತು ಹಾಗೆ ನಮ್ಮ ಕ್ರಿಶ್ಚಿಯನ್ ಬಾಂಧವರು ಅಲ್ಲಿ ಚರ್ಚ್ ಕೂಡ ಕಟ್ಟಿದ್ದಾರೆ. ಹಾಗಾಗಿ ಅದೊಂದು ಸಾಮಾಜಿಕ ಮಾತ್ರ ಧಾರ್ಮಿಕ ಒಂದು ಕ್ಷೇತ್ರವಾಗಿಯೂ ವಿಶ್ವ ಕೊಂಕಣಿ ಕೇಂದ್ರ ಬೆಳೀತಾ ಇದೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಸಂತೋಷವಾಗ್ತದೆ.
1: ಸರ್ ಧನ್ಯವಾದಗಳು.
2: ಧನ್ಯವಾದಗಳು.
0: ಸರಿ ಶ್ರೋತೃಗಳೇ, ಕೊಂಕಣಿ ಕೇಂದ್ರದ ಬಗ್ಗೆ ಸವಿವರವಾದಂತಹ ಮಾಹಿತಿಗಳು ನಮಗೆ ಸಿಕ್ಕಿದ ಹಾಗಾಯಿತು. ಇನ್ನು ನಾವು ಪ್ರೀತಿನಗರ ರಸ್ತೆಯಲ್ಲಿ ಮುಂದೆ ಹೋಗಬೇಕು. ಇಲ್ಲಿ ಕೊಂಚ ಮುಂದಕ್ಕೆ ನಾವು ಹೋದಾಗ ನಮಗೆ KC ನಾಯಕರ ಹೊಸ ಕಟ್ಟಡದ ಒಂದು ಶಾಲೆ ಸಿಗ್ತದೆ, ಶಕ್ತಿ ಸ್ಕೂಲ್ ಆ್ಯಂಡ್ ಪ್ರೀ ಯೂನಿವರ್ಸಿಟಿ ಕಾಲೇಜ್. ಅತ್ಯಾಧುನಿಕ ರೀತಿಯಲ್ಲಿ ನಿರ್ಮಾಣಗೊಳ್ಳುವಂತಹ ಈ ಒಂದು ಸಂಸ್ಥೆಗೆ ಇನ್ನಷ್ಟು ಕಟ್ಟಡಗಳು ರಚನೆ ಆಗ್ತಾ ಇರುವಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಇದರ ಹಿಂದುಗಡೆ ವಿಶಾಲವಾದಂಥ ಮೈದಾನ, ಕ್ರೀಡಾಂಗಣ ಇದೆ. ಈ ಒಂದು ಶಾಲೆಯ ಬಗ್ಗೆ ಒಂದಷ್ಟು ವಿವರಗಳನ್ನು ಇಲ್ಲಿಯ ಆಡಳಿತಾಧಿಕಾರಿಯವರಿಂದ ನಾವು
1: ಕೇಳುವರೆ. ಶಕ್ತಿ ರೆಸಿಡೆನ್ಷಿಯಲ್ ಕಾಲೇಜ್ ಈ ಒಂದು ಪರಿಸರದಲ್ಲಿದ್ದೇವೆ. ಇಲ್ಲಿನ ಆಡಳಿತಾಧಿಕಾರಿಯಾಗಿರುವಂಥ ಬೈಕಡಿ ಜನಾರ್ದನ್ ಆಚಾರ್ ನಮ್ಮ ಜೊತೆಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಎಲ್ರಿಗೂ ನಮಸ್ಕಾರ. ಶಕ್ತಿ ಎಜುಕೇಷನ್ ಟ್ರಸ್ಟ್ 2-3 ಸಂಸ್ಥೆಗಳನ್ನು ಇಲ್ಲಿ ನಡೆಸ್ತಾ ಇದೆ. ಮುಖ್ಯವಾಗಿ ಶಕ್ತಿ ವಸತಿ ಯುಕ್ತ ಶಾಲೆ ಮತ್ತು ಶಕ್ತಿ ಪದವಿ ಪೂರ್ವ ಕಾಲೇಜ್. ಈ ವರ್ಷದ ಜೂನ್ನಿಂದ ಇಲ್ಲಿ ತರಗತಿಗಳು ಆರಂಭಗೊಂಡಿವೆ. ಇತರ ಸಂಸ್ಥೆಗಳ ಹಾಗೆ ಅಲ್ಲ, ಇದೊಂದು ವಿಶಿಷ್ಟ ಸಂಸ್ಥೆಯಾಗಿರಬೇಕು ಅನ್ನುವಂಥ ನಮ್ಮ ಸ್ಥಾಪಕರ ಒಂದು ಕನಸು. ಒತ್ತಡ ಇಲ್ಲದ ಕಲಿಕೆ ಇಲ್ಲಿರಬೇಕು ಅಂತರ್ಥ. ನಮ್ಮಲ್ಲಿ ಹಾಸ್ಟೆಲ್ ಇದೆ. ಒಟ್ಟು ನಮ್ಮ ಉದ್ದೇಶ ಏನೆಂದರೆ ವ್ಯಕ್ತಿತ್ವ ನಿರ್ಮಾಣ ತರಗತಿ ಕೊಠಡಿಯಲ್ಲಿ ಆಗಬೇಕು. ಮುಂದೆ ಅವರಿಗೆ ಸಮಾಜಕ್ಕೆ, ಈ ದೇಶಕ್ಕೆ ಒಂದು ಆಸ್ತಿ ಆಗಬಾರ್ದಂಥ ವಿದ್ಯಾರ್ಥಿಗಳನ್ನು ನಾವಿಲ್ಲಿ ರೂಪಿಸಬೇಕು ಅನ್ನುವಂಥದ್ದು ನಮ್ಮ ಕನಸು. ಇದು ಕಲಿಕೆಗೆ ಪೂರಕವಾದಂಥ ಒಂದು ಪರಿಸರವನ್ನು ನೀವು ಶಕ್ತಿನಗರದಲ್ಲಿ ನೋಡ್ತೀರಿ. ಶಬ್ದ ಮಾಲಿನ್ಯ ಮುಕ್ತ ವಾತಾವರಣದಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಪಾಠ ಹೇಳಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಆರಂಭದಲ್ಲಿ ಈಗ ವಿದ್ಯಾರ್ಥಿಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ. ನಮ್ಮ ಶಾಲೆಯಲ್ಲಿ ಸುಮಾರು ಒಂದು 40 ವಿದ್ಯಾರ್ಥಿಗಳಿದ್ದಾರೆ, ಕಾಲೇಜಲ್ಲಿ ಒಂದು 25 ವಿದ್ಯಾರ್ಥಿಗಳು ಇದ್ದಾರೆ. ಶಿಕ್ಷಕರ ಸಂಖ್ಯೆ ಅಂತೂ ಪೂರ್ಣವಾಗಿದೆ. ನಮ್ಮಲ್ಲಿ ಪಿ ಯು ಸಿಯಲ್ಲಿ ಸೈನ್ಸ್ ಮತ್ತು ಕಾಮರ್ಸ್ ಸ್ಟ್ರೀಮ್ಸ್ ಇವೆ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
0: ಈ ರಸ್ತೆಗೆ ನಾವು ಸುತ್ತುವರಿದು ಮತ್ತೆ ಹಿಂದೆ ಬಂದರೆ ಒಂದು ಒಳ ರಸ್ತೆ ಸಿಗ್ತದೆ. ಅಲ್ಲಿ ವಿಶಾಲವಾದಂಥ ಒಂದು ಮೈದಾನ. ಈ ಮೈದಾನ ಹಿಂದೆ ಬಹಳ ವಿಶಾಲ ಆಗಿತ್ತು, ಬೊಳ್ಳ್ಯ ಪದವು ಅಂತಲೇ ಇದಕ್ಕೆ ಹೆಸರು. ಆದರೆ ಈಗ ಅತ್ಯಾಧುನಿಕ ರೀತಿಯಲ್ಲಿ ಈ ಪ್ರದೇಶ ಇವತ್ತು ನಮಗೆ ಕಾಣಿಸ್ತಾ ಇರುವಂಥದ್ದು. ಇಲ್ಲೇ ಹತ್ತಿರದಲ್ಲಿ ಅನಿಮಲ್ ಕೇರ್ ಟ್ರಸ್ಟ್ ಇದೆ, ಪ್ರಾಣಿಗಳ ಆರೈಕೆ ಸಂಘ. ಒಂದು ಮಾತುಂಟು, ಉಪಕಾರ ಸ್ಮರಣೆಯಲ್ಲಿ ಪ್ರೀತಿದಯ ಕರುಣೆಯಲ್ಲಿ ಪ್ರಾಣಿಗಳೇ ಬಲು ಮೇಲು, ಕೆಲ ಜನರು ಬಲು ಕೀಳು ಅಂತ. ಹಾಗಾಗಿ ಅಂಥ ಪ್ರಾಣಿಗಳಿಗೆ ನಾವು ಕರುಣೆಯನ್ನು ಪ್ರೀತಿಯನ್ನು ತೋರಿಸಿದರೆ ಅದರ ಇಮ್ಮಡಿಯಾಗಿ ನಮಗೆ ಅದು ಪಡೀಲಿಕ್ಕೆ ಬರ್ತದೆ. ಅನಿಮಲ್ ಕೇರ್ ಟ್ರಸ್ಟ್ನ ಒಂದು ಕೆಲಸವೇ ಅಂತ, ಎಲ್ಲಾದರೂ ಅಪಘಾತದಲ್ಲಿ ನಾಯಿಯೋ ಬೆಕ್ಕೋ ಕೈ ಕಾಲುಗಳನ್ನು ಕಲ್ಕೊಂಡ್ರೆ ಅಥವಾ ಅಪಘಾತಕ್ಕೆ ಒಳಗಾದರೆ ಅವುಗಳನ್ನು ತಂದು ಆರೈಕೆ ಮಾಡ್ತಾರೆ ಇಲ್ಲಿ. ಇದರ ಬಗ್ಗೆ ಇದರ ಮುಖ್ಯಸ್ಥರಾದಂಥ ಸುಮನಾ ನಾಯಕ್ ಒಂದಷ್ಟು ವಿವರಗಳನ್ನು ಕೊಟ್ಟಿದ್ದಾರೆ.
4: ಕೇಳುಗರೆ, ನಾವೀಗ ಅನಿಮಲ್ ಕೇರ್ ಟ್ರಸ್ಟ್ ಇಲ್ಲಿದ್ದೇವೆ. ಟ್ರಸ್ಟಿಯಾದಂಥ ಸುಮಾ ಆರ್ ನಾಯ್ಕ ಅವರು ನಮ್ಮ ಜೊತೆ ಇದ್ದಾರೆ. ಸುಮಾ ಆರ್ ನಾಯ್ಕ ಅವರೇ, ನಮಸ್ಕಾರ.
5: ನಮಸ್ಕಾರ. 1992 ಇಶ್ವೆಯಲ್ಲಿ ಸೇಂಟ್ ಆಗ್ನಸ್ ಕಾಲೇಜಲ್ಲಿ ಓದಲಿಕ್ಕೆ ಬಂದಾಗ ನಮ್ಮ ಮಂಗಳೂರಿನಲ್ಲಿ ಅಥವಾ ಎಂಟೈರ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೀದಿ ಪ್ರಾಣಿಗಳಿಗೆ ಯಾವುದೇ ಥರದ್ದು ಒಂದು ಸಂಸ್ಥೆ ಇರಲಿಲ್ಲ. ಯಾವುದೇ ಗಾಯ ಆದ ದನ ಇರಲಿ, ನಾಯಿ ಇರಲಿ ಅಥವಾ ಬೆಕ್ಕಿರಲಿ, ಪಕ್ಷಿಗಳಿರಲಿ, ಯಾವುದೇ ಥರದ್ದು ಆರೈಕೆ ಮಾಡಲಿಕ್ಕೆ ಒಂದು ಕೇಂದ್ರ ಇರಲಿಲ್ಲ. ಅದಕ್ಕೆ 2000 ಇಶ್ವಿಯಲ್ಲಿ ನಾವು 7 ಜನ ಟ್ರಸ್ಟೀಸ್ ಈ ಸಂಸ್ಥೆಯನ್ನು ಸ್ಥಾಪನೆಗೊಂಡಿದ್ವಿ, ಆನಿಮಲ್ ಕೇರ್ ಟ್ರಸ್ಟ್ ಅಂತ. ಮೂಲ ಉದ್ದೇಶ ಬೀದಿ ಪ್ರಾಣಿಗಳಿಗೆ, ಅದು ನಾಯಿ ಇರಲಿ, ದನ ಇರಲಿ, ಬೆಕ್ಕಿರಲಿ, ಪಕ್ಷಿಲಿ, ಹಾವು ಇರಲಿ, ಯಾವುದೇ ಅಸಹಾಯ ಸ್ಥಿತಿಯಲ್ಲಿರುವ ಪ್ರಾಣಿಗಳಿಗೆ ಒಂದು ಆರೈಕೆ ಕೇಂದ್ರ, ಅಂದರೆ ಅದಕ್ಕೆ ಮೆಡಿಕಲ್ ಅಟೆನ್ಷನ್, ಫುಡ್, ಶೆಲ್ಟರ್ ಕೊಡುವ ಒಂದು ವ್ಯವಸ್ಥೆ ಇರಬೇಕಂತ ಈ ಸಂಸ್ಥೆ ಮಾಡಿದ್ದು. ಎಂಟೈರ್ ಸಂಸ್ಥೆ ಪಬ್ಲಿಕ್ ಡೊನೇಷನ್ಸಿಂದ ನಡೆಸುವ ಇದು ಒಂದು ಸಂಸ್ಥೆ, ಯಾವುದೇ ಗೌರ್ಮೆಂಟ್ ಏಡ್ ಇದಕ್ಕೆ ಇಲ್ಲ. ಪ್ರಾಣಿಗಳ ಸಹಾಯ ಮಾಡುವ ಒಂದು ಕೆಪಾಸಿಟಿ ಜಾಸ್ತಿ ಆಗಬೇಕಂತ ನಾವು ಜಾಗ ಹುಡುಕ್ತಾ ಇದ್ದೀವಿ. ಆಗ ನಮಗೆ ಶಕ್ತಿನಗರದಲ್ಲಿ, ನಾವು ಸಾಧಾರಣ 100 ಸೈಟ್ಸ್ ನೋಡಿದ್ದೇವೆ, ಶಕ್ತಿನಗರದಲ್ಲಿ ಈ ಬೊಳ್ಳ ಅಂತ ಇಟ್ಸ್ ಅ ವ್ಯಾಲಿ ಸಾರ್ಟ್ ಆಫ್ ಎ ಏರಿಯಾ, ಇಲ್ಲಿ ನಮಗೆ ಜಾಗ ಸಿಕ್ಕಿತ್ತು. ನಮ್ಮ ಒಬ್ಬರು ಡೋನರ್ ಇದನ್ನು ನಮಗೆ ಪರ್ಚೇಸ್ ಮಾಡಿ ಕೊಟ್ಟದ್ದು ಆಶ್ರಮಕ್ಕೆ. ಸೊ ಇಲ್ಲಿ ನಾವು ಡೊನೇಷನ್ಸ್ ಒಟ್ಟು ಮಾಡಿ ಒಂದೊಂದೇ ಸ್ಟ್ರಕ್ಚರ್, ಈಗ ನಾಯಿಗಳ ಗೂಡು ABC ಪ್ರೋಗ್ರಾಮಿಗೆ ಸ್ಥಳ, ಹಾಗೂ ಬೆಕ್ಕುಗಳಿಗೆ, ದನಗಳಿಗೆ, ಪಕ್ಷಿಗಳಿಗೆ ಬೇರೆ ಬೇರೆ ಗೂಡುಗಳನ್ನು ನಾವು ಕ್ರಮ ಪ್ರಕಾರ ಆಸ್ ಪರ್ ಡೊನೇಷನ್ ಸಿಗುವ ಹಾಗೆ ನಾವು ಕಟ್ತಾ ಹೋಗ್ತಾ ಇದ್ದೇವೆ. ಇಲ್ಲಿ ಬೇಸಿಕಲಿ ಏನಂದರೆ, ಫಸ್ಟ್ ಸಿಟಿ ಕಾರ್ಪೊರೇಷನ್ ಮುಖಾಂತರ ನಾವು ಬೀದಿ ಪ್ರಾಣಿಗಳ ಸಂತಾನಹರಣ ಶಸ್ತ್ರಚಿಕಿತ್ಸೆ ಹಾಗೂ ಹುಚ್ಚುನಾಯಿನಿ ಅಂತ ಲಸಿಕೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಾಜೆಕ್ಟ್. ಎರಡನೇದು ನಮ್ಮದು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ರೆಸ್ಕ್ಯೂ ಆಪರೇಷನ್ಸ್ ಆನ್ ದ ರೋಡ್ಸ್. ಸಿಕ್ ಇಂಜರ್ಡ್, ಗಾಯಕ್ಕೆ ಒಳಪಟ್ಟ ಪ್ರಾಣಿಗಳು ಅಸಹಾಯ ಸ್ಥಿತಿಯಲ್ಲಿರುವಾಗ ನಮ್ಮ ಆ್ಯಂಬುಲೆನ್ಸ್ ಹೋಗಿ ಪಿಕಪ್ ಮಾಡಿ ನಾವಿಲ್ಲಿ ತಂದು ಡಾಕ್ಟರ್ ಇದ್ದಾರೆ, ಆರೈಕೆ ಮಾಡಿ ಆಹಾರ ಕೊಟ್ಟು ಅದರದ್ದು ಪೋಷಣೆ ಮತ್ತು ಗುಣ ಮಾಡಿಸುವ ಒಂದು ಕಾರ್ಯಕ್ರಮ. ಅಸಹಾಯ ಬೀದಿ ಪ್ರಾಣಿ ಮರಿಗಳಿಗೆ, ಅದು ಚಿಕ್ಕ ದೇಸಿ ಮರಿಗಳು, ಬೆಕ್ಕಿನ ಮರಿಗಳಿಗೆ ಮನೆ ಹುಡುಕೋ ಒಂದು ಕಾರ್ಯಕ್ರಮ ವೆರಿ ಇಂಪಾರ್ಟೆಂಟ್ ನಮ್ಮದು. ಹಾಗೂ ಹ್ಯೂಮೇನ್ ಎಜುಕೇಷನ್ ಪ್ರೋಗ್ರಾಮ್, ಏಕೆಂದರೆ ಜನರಿಗೆ ಎಲ್ಲ ಸ್ಪಂದನೆ ಇರ್ತದೆ, ಮಕ್ಕಳಿಗೆ ಪ್ರೀತಿ ಇರ್ತದೆ, ಆದರೆ ಹೇಗೆ ಹೆಲ್ಪ್ ಮಾಡಬೇಕು ಟಾಕ್ಸ್ ಕೊಡ್ತೇವೆ, ಹ್ಯೂಮೇನ್ ಎಜುಕೇಷನ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಮೇನ್ ಗುರಿ ಏನಂದರೆ, ಇದು ಪೆಟ್ ಡಾಗ್ಸಿಗೆ, ಪೆಟ್ ಕ್ಯಾಟ್ಸಿಗೆ ಅಲ್ಲ, ಮನೆಯಲ್ಲಿರುವ ನಾಯಿ ಬೆಕ್ಕುಗಳಿಗೆ ನೀವು ಓನರ್ಸ್ ಆಗಿ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀರಿ ಹುಷಾರಿಲ್ಲದಿದ್ದರೆ. ಇದು ಅಸಹಾಯ ಸ್ಥಿತಿಯಲ್ಲಿರುವ ಬೀದಿ ಮಾರ್ಗದಲ್ಲಿ ಬಿದ್ದ ಪ್ರಾಣಿಗಳಿಗೆ ಆಗುವ ಒಂದು ಸಂಸ್ಥೆ. ಮತ್ತು ನಮಗೆ ಈ ಶಕ್ತಿನಗರದಲ್ಲಿ ತುಂಬ ಬೆಂಬಲ ಸಿಕ್ಕಿದೆ. ಯಾವುದೇ ಅಸಹಾಯ ಸ್ಥಿತಿಯಲ್ಲಿ ನೋಡಿದ ಬೀದಿ ಪ್ರಾಣಿಗೆ ಸಹಾಯ ಬೇಕಾದರೆ ದಯವಿಟ್ಟು ನಮ್ಮ ಹೆಲ್ಪ್ ಲೈನಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಫ್ರಮ್ 9 to 5 o'clock 886702153.
4: ಧನ್ಯವಾದಗಳು ಸುಮಾರ್ ನಾಯ್ಕ ಅವರೇ.
5: ಧನ್ಯವಾದಗಳು, ಥ್ಯಾಂಕ್ ಯು.
0: ಹಾಗೆ ನಾವು ಅನಿಮಲ್ ಕೇರ್ ಟ್ರಸ್ಟ್ನಿಂದ ಹೊರಗೆ ಬಂದು ಹಿಂದುಗಡೆ ನೋಡಿದರೆ ಇಲ್ಲೊಂದು ಶಾಲೆ ಇದೆ. ಅಂತಿಂಥ ಶಾಲೆ ಅಲ್ಲ ಇದು, ಇದು ವಿಶೇಷ ಚೇತನ ಶಾಲೆ, ಸಾನ್ನಿಧ್ಯ ವಸತಿ ಶಾಲೆ ಅಂತ ಇದಕ್ಕೆ ಹೆಸರು. ಈ ಒಂದು ಸಂಸ್ಥೆಗೆ ಭೇಟಿ ಕೊಡುವುದಕ್ಕೆ ವಿದೇಶದಿಂದಲೂ ಕೂಡ ಜನ ಬರ್ತಾರೆ, ಬೇರೆ ಬೇರೆ ಕಡೆಯ ಮಕ್ಕಳು ಇಲ್ಲಿದ್ದಾರೆ. ಇದರ ಬಗ್ಗೆ ನಾವು ವಿವರಗಳನ್ನು ಮುಖ್ಯಸ್ಥರಾದಂತಹ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟರಲ್ಲಿ ತಿಳ್ಕೊಳ್ಬೋದು.
1: ಕೇಳುಗರೆ, ಸಾನ್ನಿಧ್ಯ ಶಾಲೆಯಲ್ಲಿದ್ದೇವೆ. ಇಲ್ಲಿನ ಆಡಳಿತ ಅಧಿಕಾರಿಯಾಗಿರುವಂತಹ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
6: ನಿಮಗೂ ಸ್ವಾಗತ. ನಾನು ಪ್ರಥಮತಃ ತಮ್ಮನ್ನು ಅಭಿನಂದಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ, ಈ ಒಂದು ಹೊಸ ಶೈಲಿಯ ಊರು ಕೇರಿ ಕಾರ್ಯಕ್ರಮವನ್ನು ತಾವು ಪ್ರಾರಂಭಿಸಿ ಮಂಗಳೂರಿನ ಪ್ರತಿಯೊಂದು ಪರಿಸರವನ್ನು ಕೇಳುಗರಿಗೆ ತಾವು ಪರಿಚಯ ಮಾಡಿಕೊಡ್ತಾ ಇದ್ದೀರಿ, ಅದಕ್ಕಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನನ್ನ ಒಂದು ಅನುಭವದ ದೃಷ್ಟಿಯಿಂದ ಹೇಳುತ್ತಾದರೆ, ಏನು 2005 ನಮ್ಮ ಜಿಲ್ಲಾಡಳಿತ ನಮಗೆ ಇಲ್ಲೊಂದು ಜಮೀನನ್ನು ನೀಡಿತ್ತು. ಆ ಸಂದರ್ಭದಲ್ಲಿ ಪ್ರತಿನಿತ್ಯ ನಾನು ಇಲ್ಲಿ ಬರ್ತಾ ಇದ್ದೆ ಅಂತ ಹೇಳ್ಬೋದು. 2005 ಆ ಸಂದರ್ಭ ಎಣಿಸ್ಕೊಂಡ್ರೆ, ಇಲ್ಲಿ ಯಾವುದೇ ಒಂದು ಮನೆಗಳಾಗಲಿ ಅಥವಾ ಕಟ್ಟಡಗಳಾಗಲಿ ಇಲ್ಲಿ ನಾವು ನೋಡಿಲ್ಲ. ಇದು ಒಂದು ದೊಡ್ಡ ಬಯಲಿನಂತಿತ್ತು. ಈ ಸ್ಥಳವನ್ನು ಅಳತೆ ಮಾಡಿ ನಮಗೆ ನೀಡುವ ಸಂದರ್ಭದಲ್ಲಿ 2 ನಾಗರ ಹಾವುಗಳು ಇಲ್ಲಿ ನರ್ತನ ಮಾಡ್ತಿತ್ತು ಈ ಜಮೀನಿನಲ್ಲಿ. ಈಗಲೂ ಆ ದೃಶ್ಯವನ್ನು ಇಡಿಸುವಾಗ ಮೈ ಜುಮ್ಮೆನಿಸ್ತಾ ಇದೆ. ಸಾನ್ನಿಧ್ಯ ಸಂಸ್ಥೆ ಇಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಅಂತ ಹೇಳ್ಬೋದು. ಈಗ ಯಾರಾದರೂ ಇಲ್ಲಿ ಕೇಳಿದರೆ ಸಾನ್ನಿಧ್ಯದ ಬಳಿ ಅಂತ ಹೇಳ್ತಾ ಇದ್ದಾರೆ. ಒಂದು ಪರಿಸರವನ್ನು ಅಭಿವೃದ್ಧಿಗೊಳಿಸಿದ್ದೇವೆ, ಒಂದು ವಿಶೇಷ ಮಕ್ಕಳ ಸಂಸ್ಥೆಯೊಂದಿಗೆ ಇದನ್ನು ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ವಿಶೇಷ ಮಕ್ಕಳ ಹೆತ್ತವರಿಗೆ ಸಮಸ್ಯೆಗಳಿದೆ. ಯಾಕೆಂತ ಹೇಳಿದರೆ, ನನ್ನ ನಂತರ ಯಾರು ಈ ಮಕ್ಕಳಿಗೆ ಅಂತ ಹೇಳಿಕೊಂಡು ಅದಕ್ಕಾಗಿ ಒಂದು ಲೈಫ್ ಟೈಮ್ ಸ್ಟೇ, ಶಾಶ್ವತ ಸ್ಟೇ ಹೋಮ್ ಅಂತ ಹೇಳಿಕೊಂಡು ದಾನಿಗಳ ಸಹಾಯದಿಂದ ಸುಮಾರು 1,73,00,000 ವೆಚ್ಚ ಮಾಡಿಕೊಂಡು ಇದನ್ನು ನಿರ್ಮಿಸಿದ್ದೇವೆ. ಉದ್ಘಾಟನೆಗೆ ಕಾಯ್ತಾ ಇದ್ದೇವೆ. ಈ ಸಾನ್ನಿಧ್ಯ ಸಂಸ್ಥೆಯಲ್ಲಿ ದೊಡ್ಡ ದೊಡ್ಡ ಮಕ್ಕಳಿದ್ದಾರೆ, ಅವರಿಗೊಂದು ಉದ್ಯೋಗದ ವ್ಯವಸ್ಥೆ ಆಗಬೇಕು. ನಾವು ಮಂಗಳೂರು ಮಹಾನಗರ ಪಾಲಿಕೆಯ ಈ ಸುವರ್ಣ ಶಹರಿ ಯೋಜನೆಗೆ ಮನವಿ ಸಲ್ಲಿಸಿದಾಗ ಅವರೊಂದು ದೊಡ್ಡ ಈಗ ಒಂದು ಆಡಿನ ಫಾರ್ಮ್, ಏನು ನಗರದೊಳಗೆ ಇಷ್ಟು ದೊಡ್ಡ ಆಡಿನ ಫಾರ್ಮ್ ಇದೆ ಅಂತ ಹೇಳಿದರೆ, ಎಲ್ಲೆಲ್ಲಿಂದ ಈಗ ಜನ ಬರ್ತಾ ಇದ್ದಾರೆ. ನಮ್ಮ ವಿಶೇಷ ಮಕ್ಕಳು ಅದರ ಗೊಬ್ಬರವನ್ನು ಕಲೆಕ್ಟ್ ಮಾಡ್ತಾರೆ. ಆ ಗೊಬ್ಬರ ತೆಗೆದುಕೊಳ್ಳಿಕ್ಕೆ ಎಷ್ಟೋ ಜನರು ಬರ್ತಾರೆ. ಆಡಿನ ಮರಿಗಳನ್ನು ಆಡನ್ನು ತಗೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಮೊದಲಿನ ಶಕ್ತಿನಗರಕ್ಕೂ ಈಗಿನ ಶಕ್ತಿನಗರಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಶಕ್ತಿನಗರ ಅಂತ ಹೇಳಿದರೆ ಮೊದಲು ಇಲ್ಲಿ ಒಂದು ರಿಕ್ಷಾ ಕೂಡ ಬರಲಿಕ್ಕೆ ಕೇಳ್ತಿರಲಿಲ್ಲ, ಅಷ್ಟೊಂದು ಭಯ. ಇಲ್ಲ, ನಾವು ನಿಮ್ಮನ್ನು ಅಲ್ಲಿ ಬಿಡ್ತೇವೆ ಇಲ್ಲಿ ಬಿಡ್ತೇವೆ, ಆನಂತರ ನೀವೇ ಹೋಗಿ ಅಂತ ಹೇಳಿಕೊಂಡು. ಆದರೆ ಅಂಥ ಒಂದು ಶಕ್ತಿನಗರದಲ್ಲಿ ಈಗ ಆ ಭಯ ಹೊರಟು ಹೋಗಿದೆ. ಆದರೆ ಇನ್ನೂ ಬೇಸರದ ವಿಷಯಗಳಿದೆ. ಈಗ ನಮ್ಮ ಏನು ನಾಗೋರಿ ಕ್ಷೇತ್ರದಲ್ಲಿ ಆಗಿರತಕ್ಕಂಥ ಆರಕ್ಷಕ ಠಾಣೆ ಇಲ್ಲಿಯ ಜವಾಬ್ದಾರಿಯನ್ನು ಹೊತ್ತಿದೆ. ಇಲ್ಲಿ ಏನು ಅಂತ ಹೇಳಿದರೆ, ಮಾದಕ ದ್ರವ್ಯದ ಬಗ್ಗೆ ಬಹಳಷ್ಟು ಕೆಟ್ಟ ವಿಚಾರಗಳು ಕೇಳಿ ಬರ್ತಾ ಇದೆ. ಇಲ್ಲಿ ಕೆ ಸಿ ನಾಯ್ಕರಂತೂ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಇಲ್ಲಿ ನಿರ್ಮಾಣ ಮಾಡಿ ಒಂದು ಹೊಸ ರೂಪವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಇಲ್ಲಿ ನಾಗಬನ ಕೂಡ ಆಗಿದೆ. ಇಲ್ಲಿ ಹತ್ತಿರದ ರಾಜೀವ ನಗರದಲ್ಲಿ ಎಲ್ಲ ಧರ್ಮ ಅಂದರೆ ಇಲ್ಲಿ ಒಂದು ಬಾಂಧವ್ಯ ಇದೆ. ನಮ್ಮ ಶಾಲೆ ಬಗ್ಗೆ ಹೇಳೋದಾದರೆ ಇಲ್ಲಿಯ ಜನರಿಂದ ನಮಗೆ ಒಳ್ಳೆ ರೀತಿಯ ಬೆಂಬಲ ಎಲ್ಲ ಸಿಕ್ಕಿದೆ ಸಾನ್ನಿಧ್ಯಕ್ಕೆ. ಒಂದು ಸ್ವಲ್ಪ ಬೇಸರ ಅಂತ ಹೇಳಿದರೆ, 2 ಆಯಿತು ಒಳಚರಂಡಿ ವ್ಯವಸ್ಥೆ ಇಲ್ಲಿ ಆಗಿ ಮಾರ್ಗ ಆಗಿದ್ದಾರೆ. ಆದರೆ ಈವರೆಗೂ ಅದನ್ನು ಒಂದು ಏನದನ್ನು ಪ್ಯಾಚ್ ಮಾಡೋದಾಗಲಿ, ಅದರ ಧೂಳು ನಿತ್ಯ ನಾವು ಧೂಳಿನ ಪ್ರೋಕ್ಷಣೆ ನಮಗೆ ನಮ್ಮ ಮಕ್ಕಳಿಗೆ ಆಚೀಚು ಹೋಗುವಾಗ ಶಾಲೆಯಲ್ಲಿ ಎಲ್ಲ ಸಾನ್ನಿಧ್ಯದ ಬಗ್ಗೆ ಕೇಳಿಕೊಂಡು ವಿದೇಶದಿಂದ ಕೂಡ ತಮ್ಮ ಮಕ್ಕಳನ್ನು ಇಲ್ಲಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ಸಾನ್ನಿಧ್ಯಕ್ಕೆ ಒಂದು ಹೆಚ್ಚಿನ ಮಹತ್ವ ಬಂದಿರೋದು ಈ ಶಕ್ತಿನಗರದ ಒಂದು ಗ್ರಾಮದಿಂದ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಆ ಮೂಲಕ ಶಕ್ತಿನಗರಕ್ಕೂ ಸಾನ್ನಿಧ್ಯಕ್ಕೂ ಒಂದು ಅನ್ಯೋನ್ಯ ಬಾಂಧವ್ಯ. ಈಗ ಇಬ್ಬರು ಮಕ್ಕಳು ನಾಡ್ದು ಮಾರ್ಚ್ ತಿಂಗಳಲ್ಲಿ ಅಬುಧಾಬಿಯಲ್ಲಿ ನಡೆಯುವಂಥ ಸ್ಪೆಷಲ್ ಒಲಿಂಪಿಕ್ಸ್ ವರ್ಲ್ಡ್ ಸಮ್ಮರ್ ಗೇಮ್ಸ್ನಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಶಾಲೆಯಿಂದ ಹೋಗಿದ್ದಾರೆ. ಇಲ್ಲಿ 4 ಹಿಡಿದು 46 ವಯಸ್ಸಿನವರೆಗಿನ ಸುಮಾರು 160 ಮಕ್ಕಳಿದ್ದಾರೆ. ಅವರ ಸೇವೆಯಲ್ಲಿ ಒಂದು 60-65 ಜನ ವಿಶೇಷ ಶಿಕ್ಷಕರು, ಕರಕುಶಲ ತರಬೇತಿದಾರರು ಎಲ್ಲ ಸೇರಿಕೊಂಡಿದ್ದಾರೆ. ಶಿಕ್ಷಕೇತರ ಸಿಬ್ಬಂದಿಗಳಿದ್ದಾರೆ. ಈಗ ಮೊದಲಿನ ಶಕ್ತಿನಗರ ಅಲ್ಲ, ಇದು ನೂತನ ಶಕ್ತಿನಗರ. ಯಾವ ರೀತಿ ನ್ಯೂ ಮ್ಯಾಂಗ್ಳೂರ್ ಅಂತ ಹೇಳ್ತೇವೆ, ಅದೇ ರೀತಿ ನ್ಯೂ ಶಕ್ತಿನಗರ ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ. ಶಕ್ತಿನಗರ ಬೆಳೆದಿದೆ ಶ್ರೋತೃಗಳೇ. ಇದರ ಮುಖಾಂತರ ನಿಮಗೆ ಶಕ್ತಿನಗರದ ಪರಿಚಯವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ನಮ್ಮ ರೇಡಿಯೋ ಸಾರಂಗ್. ನಾನು ಅವರಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಿದ್ದೇನೆ.
1: ಕೃತಜ್ಞತೆಗಳು ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ತಮಗೆ. ಈ ಸಾನ್ನಿಧ್ಯ ಶಾಲೆಗೋಸ್ಕರ ಯಾವುದಾದ್ರೂ ಹಾಡನ್ನು ಕೇಳಲು ಇಚ್ಛಿಸುವುದಾದರೆ ಯಾವ ಹಾಡನ್ನು ರಿಕ್ವೆಸ್ಟ್ ಮಾಡ್ತೀರಾ ಈ ಸಂದರ್ಭದಲ್ಲಿ?
6: ಪಂಚಮ ವೇದ ಪ್ರೇಮದ ನಾದ.
1: ಧನ್ಯವಾದಗಳು ಸರ್.

0: ಸಾನ್ನಿಧ್ಯ ವಸತಿ ಶಾಲೆಯಿಂದ ಮುಂದುಗಡೆಗೆ ರಸ್ತೆಯಲ್ಲಿ ನಾವು ಸಾಗಿದ್ರೆ ಸ್ವಲ್ಪ ಮುಂದೆ ಹೋಗಿ ಎಡಕ್ಕೆ ನಾವು ತಿರುಗಬೇಕು. ಅಲ್ಲಿ ರಾಜೀವ್ ನಗರ್ ಸಿಗ್ತದೆ. ಈ ರಾಜೀವ್ ನಗರ್ ಅಂತ ಹೇಳಿದ್ರೆ ಈಗ ಅದರ ಗುರುತೇ ನಮಗೆ ಸಿಗ್ಲಿಕ್ಕಿಲ್ಲ. ಈಗ ನೋಡಿದ್ರೆ ಸುಮಾರು 300-350-400 ಇಲ್ಲಿ ಮನೆಗಳೇ ನಮಗೆ ಕಾಣುತ್ತವೆ. ಆಧುನಿಕ ಸ್ಪರ್ಶ ಈ ಪ್ರದೇಶಕ್ಕೆ ಆಗಿರುವಂಥದ್ದು ವಿಶೇಷ. ಅದೇ ರಸ್ತೆಯಲ್ಲಿ ನಾವು ಅಡ್ಡಕ್ಕೆ ತಿರುಗಿದರೆ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿ ಕುಡುಪು ಅನಂತಪದ್ಮನಾಭ ದೇವಸ್ಥಾನ ಸಿಗ್ತದೆ ಈ ರಸ್ತೆಯಲ್ಲಿ ಹೋದರೆ. ಇನ್ನು ಸಾನ್ನಿಧ್ಯದಿಂದ ನಾವು ಶಕ್ತಿನಗರಕ್ಕೆ ಪ್ರಯಾಣ ಬೆಳೆಸಿದರೆ ಸುಮಾರು ಸಣ್ಣ ಪುಟ್ಟ ದೇವಸ್ಥಾನಗಳು, ಮಂದಿರಗಳು, ಅಂಗನವಾಡಿಗಳು ಸಿಗ್ತವೆ. ಈ ಶಕ್ತಿನಗರ ನಮಗೆ ಮುಖ್ಯವಾಗುವುದು ಇಲ್ಲಿ ಏನು ಇಲ್ಲ ಅಂತ ಅಲ್ಲ, ಎಲ್ಲ ಉಂಟು. ಸುಮಾರು 5 ಅಂಗನವಾಡಿಗಳಿದ್ದಾವೆ, ಸುಮಾರು 12 ಕ್ಲಬ್ಗಳು ಕೂಡ ಇಲ್ಲಿ ಇದ್ದಾವೆ. ಇಲ್ಲೊಂದು ತುಳುವೆರೆ ಚಾವಡಿ ಅಂತ ಇದೆ. ಇಲ್ಲಿ ಮುಖ್ಯ ರಸ್ತೆ ಕುಲಶೇಖರದ ಕಡೆಗೆ ಹೋಗ್ತದೆ. ಇಲ್ಲೇ ಹತ್ತಿರದಲ್ಲಿ ಮುತ್ತಪ್ಪ ಗುಡಿ ಇದೆ. ಈ ಮುತ್ತಪ್ಪ ಗುಡಿ ಶಕ್ತಿನಗರದಲ್ಲಿ ಒಂದು ಪ್ರಧಾನವಾದಂಥ ಶಕ್ತಿ ಸ್ಥಳ ಅಂತ ನಾವು ಹೇಳ್ಬೋದು. ಮುತ್ತಪ್ಪ ಗುಡಿ ಭಾಳ ಅಪರೂಪವಾಗಿ ನಮಗೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸಿಗುವಂಥದ್ದು. ಇದು ಕೇರಳದಲ್ಲಿ ವಿಶೇಷವಾಗಿ ಆರಾಧಿಸಲ್ಪಡುವಂಥ ದೇವರು ಮುತ್ತಪ್ಪ ಅಂತ ಹೇಳಿದರೆ. ಮುತ್ತಪ್ಪ ಮತ್ತು ಚೆರಿಯಪ್ಪ, ಅದು ಮುತ್ತಪ್ಪ ಶಿವ ಆದರೆ ಚೆರಿಯಪ್ಪ ಅರ್ಜುನ ಅಂಥೇಳಿ. ಇಂದ್ರಕೀಲಕದಲ್ಲಿ ಅರ್ಜುನನಿಗೆ ಮತ್ತು ಪರಮೇಶ್ವರ ದೇವರು ಅವರು ಅಲ್ಲಿ ಶಬರಣ ವೇಷದಲ್ಲಿ ಬಂದಾಗ ಅವರಿಗೆ ಹೋರಾಟ ಆಗ್ತದೆ. ಆ ಮೂಲಕ ಪಾಶುಪತಾಸ್ತ್ರವನ್ನು ಅರ್ಜುನ ಪಡೆಯುತ್ತಾನೆ. ಈ ಒಂದು ಪೌರಾಣಿಕ ಹಿನ್ನೆಲೆ ಇರತಕ್ಕಂಥ ಒಂದು ಸಾನ್ನಿಧ್ಯ ಮುತ್ತಪ್ಪ ಸಾನ್ನಿಧ್ಯ. ಆ ಮುತ್ತಪ್ಪನ ಆರಾಧಕರು ನಮ್ಮ ಜಿಲ್ಲೆಯಲ್ಲಿ ಕೂಡ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಶಕ್ತಿನಗರದಲ್ಲಿ ಈ ಗುಡಿ ಇದೆ. ಈ ಗುಡಿ ಸಮುಚ್ಚಯದಲ್ಲಿ ಅಯ್ಯಪ್ಪ ಮಂದಿರ ಇದೆ, ಹಾಗೆ ವನದುರ್ಗಾ ದೇವಿಯ ಒಂದು ಸಾನ್ನಿಧ್ಯ ಕೂಡ ಇದೆ. ಇದರ ಹತ್ತಿರದಲ್ಲಿ ಇರತಕ್ಕಂಥ ಬಸ್ ಸ್ಟ್ಯಾಂಡ್ ಕೂಡ ಗುಡಿ ಬಸ್ ಸ್ಟ್ಯಾಂಡ್ ಅಂತ ಹೆಸರು ಇದೆ. ಇದಕ್ಕೆ ಸಂಬಂಧಪಟ್ಟಂಥ ವಿವರಗಳನ್ನು ಕೂಡ ಅವರ ಮುಖಾಂತರ ನಾವು ತಿಳ್ಕೊಳ್ಬೋದು.
1: ಕೇಳುಗರೆ, ನಾವೀಗ ಶಕ್ತಿನಗರದ ಶ್ರೀ ಮುತ್ತಪ್ಪ ಕ್ಷೇತ್ರ ಇಲ್ಲಿದ್ದೇವೆ. ಇದರ ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ಳಲು ಪ್ರಶಾಂತ್ ರವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ.
2: ನಮಸ್ಕಾರ. ಈ ಕ್ಷೇತ್ರವು ಸುಮಾರು 50 ವರ್ಷದಿಂದ ಇಲ್ಲಿ ಮೊದಲು ಸ್ಟಾರ್ಟಿಂಗಲ್ಲಿಂದು ಒಂದು ಪೂಜೆ ಮಾಡ್ತಾ ಇದ್ರು ಮುತ್ತಪ್ಪ ದೇವಸ್ಥಾನ ದೇವರನ್ನು. ಆ ಕಾಲದಲ್ಲಿ ಕಾಲಿಸ್ತು ಹೇಗೆಂದರೆ, ಈ ಶಕ್ತಿ ಹೆಚ್ಚಿನಾಗಿ ಮಲಯಾಳಿಗಳಿದ್ದರು ಕೇರಳದವರೇ. ಕೇರಳದವರೇ ಅಲ್ಲಿಂದ ಬಂದು ಇಲ್ಲಿ ರಬ್ಬರ್ ಫ್ಯಾಕ್ಟ್ರಿ ಅಂತ ಫ್ಯಾಕ್ಟ್ರಿ ಇತ್ತು, ಮತ್ತೊಂದು ಟಿಂಬರ್ ಯಾರ್ಡ್ ಇತ್ತು. ಇಲ್ಲೆಲ್ಲ ಕೆಲಸಕ್ಕೆ ಬರ್ತಾಯಿದ್ರು. ಆವಾಗಲ್ಲಿ ಹೆಚ್ಚಿನ ಮಲಯಾಳಿಗಳಿದ್ದರ ಕಾರಣ ಈ ಮುತ್ತಪ್ಪ ದೇವರನ್ನು ಕೇರಳದ ಒಂದು ದೇವರು, ಈ ಮುತ್ತಪ್ಪ ದೇವರಲ್ಲಿ ಪೂಜೆ ಮಾಡಲಿಕ್ಕೆ ಶುರು ಮಾಡಿದರು. ಅದಂದ್ರೆ ಅದೊಂದು 2 ವರ್ಷದ ನಂತರ 3 ವರ್ಷದ ನಂತರ ಅಲ್ಲಿ ಒಂದು ಗುಡಿ ಬೇಕು ಅಂತೆಲ್ಲ ತೀರ್ಮಾನ ಮಾಡಿಕೊಂಡು 1976 ಮುತ್ತಪ್ಪ ದೇವರೊಂದು ಗುಡಿಯನ್ನು ಸ್ಥಾಪನೆ ಮಾಡಿದರು. ಆನಂತರ ಈ ಗುಡಿಯನ್ನು ಒಂದು ಫೋಟೋ ಇಟ್ಟು ಮೊದಲು ಪೂಜೆ ಮಾಡ್ತಾಯಿದ್ರು. ಆಗ ಇಲ್ಲಿಯ ಹತ್ತಿರದ ದಿವಂಗತ ರಾಘವನ್ರವರು ಅವರು ಪೂಜೆಯನ್ನು ನಡೆಸ್ತಾ ಇದ್ದರು. ತದನಂತರ ಒಂದು 2 ವರ್ಷದ ನಂತರ ಮತ್ತೆ ಇಲ್ಲಿ ಅಯ್ಯಪ್ಪನ ದೇವರು ಬೇಕು, ಆ ಸಾನ್ನಿಧ್ಯ ಬೇಕಂತ ತೀರ್ಮಾನಿಸಲಾಯಿತು. ಒಂದು ಅಯ್ಯಪ್ಪನ ದೇವರ ಸಾನ್ನಿಧ್ಯ ಕೂಡ ಇಲ್ಲಿ ಬಂತು. 22 ವರ್ಷಕ್ಕೂ ಮುಂಚೆ ನಾವು ಫೋಟೋಗಳನ್ನೆಲ್ಲ ತೆಗೆದು ಇಲ್ಲಿ ಪ್ರತಿಷ್ಠೆಯನ್ನಿಟ್ಟು ಪೂಜೆ ಮಾಡಬೇಕು ಅಂತ ಆಯಿತು. ಬ್ರಹ್ಮಕಲಶ ಎಲ್ಲ ಮಾಡಿಕೊಂಡು ಪ್ರತಿಷ್ಠೆಯನ್ನು ಸ್ಥಾಪನೆ ಮಾಡಿ 21 ವರ್ಷ ಆಯಿತು ಈಗ ಪ್ರತಿಷ್ಠೆಯನ್ನು. ಮುತ್ತಪ್ಪ ದೇವರ ಮತ್ತು ಅಯ್ಯಪ್ಪ ದೇವರ ಪ್ರತಿಷ್ಠೆ, ಅದರೊಂದಿಗೆ ದೇವಿ ಸಾನ್ನಿಧ್ಯ ಬೇಕು ಅಂತಾಯಿತು. ಈ 3 ದೇವರುಗಳನ್ನು ಒಟ್ಟು ಸೇರಿಸಿಕೊಂಡು ಇಲ್ಲಿ ವನದುರ್ಗ ದೇವಿಯನ್ನು ಒಟ್ಟು ಸೇರಿಸಿಕೊಂಡು ಇಲ್ಲಿ ಪ್ರತಿಷ್ಠೆ ಇಟ್ಟು ಆರಾಧನೆ ಮಾಡಲಿಕ್ಕೆ ಶುರು ಮಾಡಿತು. ದೇವಸ್ಥಾನ ಆದ ಕಾರಣ ಹೆಚ್ಚಾಗಿ ದೈವಿಕ ಕಾರ್ಯಗಳು ನಡೀತಾ ಇದೆ, ಭಕ್ತರು ಬರ್ತಾ ಇದ್ದಾರೆ. ಇದು ಪ್ರತಿಷ್ಠೆಯನ್ನು ಇಟ್ಟ ನಂತರ ಡೈಲಿ ದೇವರಿಗೆ ಪೂಜೆ ನಡೀತಾ ಇದೆ. ಒಂದು 40 ವರ್ಷದಿಂಚೆ ನೀವು ಯೋಚಿಸಿ ನೋಡಿ, ಶಕ್ತಿನಗರ ಪರಿಸ್ಥಿತಿ ಹೇಗಿರ್ತಂದರೆ ಯಾವುದೇ ಬಸ್ಸುಗಳೆಲ್ಲ ಇರಲಿಲ್ಲ, ತುಂಬ ಬಂಡೆಕಲ್ಲೆಲ್ಲ ತುಂಬಿದ ಪ್ರದೇಶವಾಗಿತ್ತು. ಈಗ ಎಲ್ಲ ಚೇಂಜ್ ಆಗ್ತಾಯಿದೆ, ಶಕ್ತಿನಗರ ಕೂಡ ಚೇಂಜ್ ಆಗ್ತದೆ. ಮತ್ತು ಈ ಏರಿಯಕ್ಕೆ ಮುತ್ತಪ್ಪ ಗುಡಿ ಅಂತ ಗುಡಿ ಬಸ್ ಸ್ಟಾಪ್ ಅಂತ ಹೇಳ್ತಾರೆ. ಆವಾಗ ವೈದ್ಯನಾಥ ದೇವಸ್ಥಾನ ಇಲ್ಲಿತ್ತು, ಮತ್ತು ಕೆಂಡ್ರ ರಬ್ಬರ್ ರಮಾಶಕ್ತಿ ಆಶ್ರಮ ಇತ್ತು, ವೆಸ್ಟ್ ಇಂಡಿಯ ಸ್ವಾಮಿ ಇಲ್ಲಿತ್ತು. ಹೆಚ್ಚಾಗಿ ಅಲ್ಲಿದ್ದ ಜನಗಳೇ ಇಲ್ಲಿ ಬಂದು ಹೆಚ್ಚಾಗಿ ಆ ದೇವರನ್ನು ಪೂಜೆ ಮಾಡ್ತಾಯಿದ್ರು. ಈಗ ಎಲ್ಲರೂ ಅವರವರ ಕೇರಳದಿಂದ ಬಂದ ಜನಗಳೆಲ್ಲ ಮಂಗಳೂರನ್ನು ಬಿಟ್ಟು ಹೊರಗೆ ಹೋದರು. ಆದರೆ ಸ್ವಲ್ಪ ಉಳಿದ ಜನಗಳೆಲ್ಲ ಇಲ್ಲೇ ಸೆಟ್ಲ್ ಆಗಿ ಬಿಟ್ಟಿದ್ದಾರೆ. ಅದರೊಂದಿಗೆ ಊರವರು ಸೇರಿಕೊಂಡು ಈಗ ಈ ದೇವಸ್ಥಾನವನ್ನು ನಡೆಸ್ತಾ ಇದ್ದಾರೆ.
1: ಧನ್ಯವಾದಗಳು.
2: ನಮಸ್ಕಾರ.
0: ಮುತ್ತಪ್ಪ ಗುಡಿಯಿಂದ ಎಡಕ್ಕೆ ನಾವು ತಿರುಗಿ ಬಂದರೆ ಇಲ್ಲೊಂದು ಗಣಪತಿ ದೇವಸ್ಥಾನ ಇದೆ. ಸಕಲ ವಿಘ್ನಗಳ ನಾಶಕ ಗಣಪತಿ. ಇದಕ್ಕೆ ನಾವು ಭೇಟಿ ಕೊಡಬೇಕು, ಗಣೇಶನಿಗೆ ನಮಸ್ಕಾರ ಮಾಡಬೇಕು, ಅದರ ಬಗ್ಗೆ ಒಂದಷ್ಟು ತಿಳ್ಕೊಳ್ಬೇಕು.
1: ಕೇಳುಗರೆ, ನಾವೀಗ ಶ್ರೀ ಮಹಾಮಾಯೆ ಮಹಾಗಣಪತಿ ದೇವಸ್ಥಾನ ಶಕ್ತಿನಗರ ಇಲ್ಲಿದ್ದೇವೆ. ಒಬ್ಬರು ಅರ್ಚಕರು ತಿಮ್ಮಣ್ಣ ಶಂಕರ್ ಭಟ್ ಅಂತ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ.
3: ನಮಸ್ತೆ ನಮಸ್ತೆ. ಮಹಾಮಾಯಿ ಮಹಾಗಣಪತಿ ದೇವಸ್ಥಾನದ ನಾನು ಇಲ್ಲಿ ಪೂಜೆ ಮಾಡ್ತಾಯಿದ್ದೇನೆ. 11:30 ತನಕ ಇಲ್ಲಿ ದೇವಸ್ಥಾನ ಓಪನ್ ಇರ್ತದೆ. ಸಾಯಂಕಾಲ 5:00 to 8:00 ತನಕ ಇರ್ತದೆ. ಪ್ರಕಾಶ ಕಾಮತ್ ಅಂತೇಳಿ ಅವರು ಪ್ರೆಸಿಡೆಂಟ್ ಅವರಿದ್ದಾರೆ. ಈಗ ಸದ್ಯ ಇಲ್ಲಿ ದೇವಸ್ಥಾನ ಕಟ್ಟಿ ಇದಾದ ಮೇಲೆ ಇಲ್ಲಿ ಅರ್ಚಕರನ್ನು ನೇಮಿಸಿದ್ದಾರೆ. ಈ ದೇವಸ್ಥಾನದೊಳಗೆ ಮಹಾಮಾಯಿ ಮಹಾಗಣಪತಿ ಉಂಟು, ನಾಗರ ಪ್ರತಿಮೆ ಉಂಟು, ಶಾಲಿಗ್ರಾಮ ಉಂಟು, ಮತ್ತು ಶಿವನ ಇದ್ರ ಬಗ್ಗೆ ಶಾಲಿಗ್ರಾಮ ಉಂಟು, ವಿಷ್ಣು ಶಾಲಿಗ್ರಾಮ ಉಂಟು. ಇದರಲ್ಲಿ ಇಲ್ಲಿ ಸೊಳ್ಳೆ ಕಾಟ ಮತ್ತು ಸಾಯಂಕಾಲ ಮತ್ತು ಬೆಳಗಿನ ಹೊತ್ತಿನಲ್ಲಿ ಇಲ್ಲಿ ಪರಿಸರದಲ್ಲಿ ಸ್ವಲ್ಪ ಮಾಲಿನ್ಯ ಸರಿ ಇಲ್ಲ, ಅದನ್ನು ಸ್ವಲ್ಪ ಸ್ವಚ್ಛಗೊಳಿಸುವಂಥ ವ್ಯವಸ್ಥೆ ಆಗಬೇಕಾಗಿತ್ತು. ಇಲ್ಲ ಇಲ್ಲಿ ಒಂಥರ ವಾಸನೆ ದುರ್ವಾಸನೆಗಳು ಬರ್ತದೆ, ಅದು ಭಕ್ತಾದಿಗಳು ಬರಲಿಕ್ಕೆ ಸ್ವಲ್ಪ ಇದು ಮಾಡ್ತಾರೆ. ಬಿಟ್ಟರೆ ಮತ್ತೆಂತ ಇಲ್ಲಿ ಬಾಕಿ ಎಲ್ಲ ಊರಲ್ಲಿ ಜನ ಎಲ್ಲ ಒಳ್ಳೆಯ ರೀತಿಯಲ್ಲಿ ಚಂದ ಮಾಡಿಕೊಂಡಿದ್ದಾರೆ.
1: ತಿಮ್ಮನ ಭಟ್ರವರೇ ಧನ್ಯವಾದಗಳು.
0: ಧನ್ಯವಾದ. ಮುತ್ತಪ್ಪ ಗುಡಿಯಿಂದ ಸ್ವಲ್ಪ ಮುಂದುವರಿದು ನಾವು ಬಂದರೆ ವಿಶಾಲವಾದಂಥ ಕಲಾಂಗಣ್ ಎನ್ನುವ ಒಂದು ಸಂಸ್ಥೆ ಸಿಗ್ತದೆ. ಇದು ಮಾಂಡ್ ಸೋಬಾಣ್, ಇದಕ್ಕೆ ಸಂಬಂಧಪಟ್ಟಂಥದ್ದು. ಮಾಂಡ್ ಅಂದರೆ ವೇದಿಕೆ, ಸೋಬಾಣ್ ಅಂದರೆ ಶೋಭೆ. ಶೋಭಾಯಮಾನವಾದ ವೇದಿಕೆಯಲ್ಲಿ ವಿಶಿಷ್ಟತೆಯಿಂದ ಕೂಡಿದ ಕೊಂಕಣಿ ಸಂಗೀತವನ್ನು ಸಾದರಪಡಿಸುವುದಕ್ಕೆ ಮಾಂಡ್ ಸೋಬಾಣ್ ಅಂತ ಹೆಸರು. ಈ ಕೊಂಕಣಿ ಜಾನಪದ, ತಾಳ ಹಾಗೂ ಲಯ, ಭಾರತೀಯ ಸಂಗೀತದ ಪ್ರೇರಣೆ ಹಾಗೂ ಪಾಶ್ಚಾತ್ಯ ಸಂಗೀತದ ಅಂಶಗಳನ್ನು ಅಳವಡಿಸಿ ಮಾಡಿದ ಸಂಗೀತ ಪ್ರಯೋಗ ಮಾಂಡ್ ಸೋಬಾಣ್. ಸಾಹಿತ್ಯ, ಸಂಸ್ಕೃತಿ, ಭಾಷೆಗೆ ಸಂಬಂಧಪಟ್ಟ ಹಾಗೆ ಕೆಲಸಗಳಾಗಿವೆ. ಅದರ ಸಿರಿತನದ ಬಗ್ಗೆ, ಒಂದು ವಿಶಿಷ್ಟತೆಯ ಬಗ್ಗೆ ಜನರಿಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಕಳೆದ ಒಂದು 30 ವರ್ಷಗಳಿಂದ ಈ ಒಂದು ಮಾಂಡ್ ಸೋಬಾಣ್ ಸಂಸ್ಥೆ ಮಾಡಿಕೊಂಡು ಬಂದಿದೆ. ಅದರ ಮುಂದುವರಿದ ಭಾಗ ಈ ಕಲಾಂಗಣ್ ಸಂಸ್ಥೆ. ಕೊಂಕಣಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸುವ, ಕೊಂಕಣಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಧ್ಯೇಯ ಸಾಧನೆಯಲ್ಲಿ ನಿರಂತರತೆಯನ್ನು ಖಾತರಿಪಡಿಸಲು ಹಾಗೂ ಸಂಘಟನೆಗೆ ಸಾಂಸ್ಥಿಕ ಸುಸ್ಥಿರತೆಯನ್ನು ಕಲ್ಪಿಸುವುದಕ್ಕೆ ಬೇಕಾಗಿ 1992 ಕಲಾಂಗಣ ಸ್ಥಾಪನೆಯ ಯೋಜನೆಯನ್ನು ಹಾಕಿಕೊಂಡರು. ಕಲಾಂಗಣ ಸ್ಥಾಪನೆಯ ಬಳಿಕ ಮಾಂಡ್ ಸೋಬಾಣ್ ಸಂಘಟನೆಯ ಕೊಂಕಣಿ ಸಂಸ್ಕೃತಿ ಪುನರುಜ್ಜೀವನಗೊಳಿಸುವಂಥ ಕೈಂಕರ್ಯಕ್ಕೆ ಒಂದು ದೊಡ್ಡ ಬಲ ಸಿಕ್ಕಿದೆ. ಅಲ್ಲಿಂದ ಮಾಂಡ್ ಸೋಬಾಣ್ ದಾಖಲೆಗಳ ಮೇಲೆ ದಾಖಲೆಗಳನ್ನು ಮಾಡುತ್ತಾ ಕೊಂಕಣಿ ಸಂಸ್ಕೃತಿಯ ಮೆರುಗನ್ನು ಹೆಚ್ಚಿಸುವಲ್ಲಿ ಯಶಸ್ವಿಯಾಗಿದೆ. ಈ ಒಂದು ಕಲಾಂಗಣಿಗೆ ಸಂಬಂಧಪಟ್ಟ ಹಾಗೆ ಎರಿಕ್ ಒಜಾರಿಯೋ ಅವರು ನಮಗೆ ವಿವರಗಳನ್ನು ಕೊಡ್ತಾರೆ.
4: ಕೆಳುಗರೆ, ಶ್ರೀಯುತ ಎರಿಕ್ ಒಜಾರಿಯೋ ನಮ್ಮ ಜೊತೆಗಿದ್ದಾರೆ. ಶ್ರೀಯುತ ಎರಿಕ್ ಒಜಾರಿಯೋ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ. 1996 ನಾವು ಕಲಾಂಗಣ್ ಕೊಂಕಣಿಯ ಸಾಂಸ್ಕೃತಿಕ ಕೇಂದ್ರವನ್ನು ಸ್ಥಾಪನೆ ಮಾಡುವ ಪ್ರಯತ್ನದಲ್ಲಿ ಒಂದು ಜಾಗ ಸ್ಥಳವನ್ನು ಹುಡುಕುವಾಗ ಮಕಾಳೆಯ ಕ್ಯಾಸ್ಟ್ಲಿನೋ ಫ್ಯಾಮಿಲಿ ಅಂದರೆ ಈ ಶಕ್ತಿನಗರದಲ್ಲಿ ಒಂದು 200 ವರ್ಷದ ಪರಂಪರೆ ಇದ್ದ ಒಂದು ಮನೆತನ ಇದೆ, ಅದು ಕ್ಯಾಸ್ಟ್ಲಿನೋ ಕುಟುಂಬರವರದು. ಥಾಮಸ್ ಕ್ಯಾಸ್ಟ್ಲಿನೋ, ರಾಯ್ ಬಾಬ್ ಕ್ಯಾಸ್ಟ್ಲಿನೋ ಅವರ ತಂದೆ, ಅವರು ನಮಗೆ ಒಂದು 45 ಸೆಂಟ್ಸ್ ಜಾಗೆ ದಾನ ಕೊಟ್ಟರು. ಆ ಸ್ಥಳದಲ್ಲಿ ನಾವು 1996 ಕಲಾಂಗಣಿನ ಬುನಿಯಾದಿ ಹಾಕಿದೆವು. ನಾವು ಅಲ್ಲಿ ಫೌಂಡೇಶನ್ ಹಾಕುವಾಗ ಎಷ್ಟೋ ನಮ್ಮ ಮಿತ್ರರು ಬಂದು ಆ ಸ್ಥಳ ನೋಡಿ, ಯಾರು ಜನರು ಬರದ ಒಂದು ಜಾಗದಲ್ಲಿ ನೀವು ಕಲಾಂಗಣ ಕಟ್ಟಲಿಕ್ಕೆ ಹೋಗ್ತಾ ಇದ್ದೀರಿ, ಅಲ್ಲಿ ಯಾರು ಬರ್ತಾರಂತ. ಯಾಕೆಂದರೆ ನಾವು ಇಲ್ಲಿ ಆ ಸ್ಥಳವನ್ನು ಪಡ್ಕೊಳ್ಳುವಾಗ ಈ ಶಕ್ತಿನಗರಕ್ಕೆ ಒಂದು ರಿಕ್ಷಾ ಕೂಡ ಬರಲಿಕ್ಕೆ ಕೇಳ್ತಿರಲಿಲ್ಲ. ಇಂಗ್ಲೀಷ್ನಲ್ಲಿ ಒಂದು ಹೇಳಿಕೆ ಇದೆ, ಗಾಡ್ ಫಾರ್ ಸೆಕನ್ ಜಾಗ ಅಂತ. ಬಸ್ ವ್ಯವಸ್ಥೆ ಕೂಡ ಆ ಟೈಮ್ನಲ್ಲಿ ಇರಲಿಲ್ಲ, ರಿಕ್ಷಾ ಬರುವುದಿಲ್ಲ ಅಂತ ಒಂದು ಜಾಗ ಆಗಿತ್ತು. ಜನರು ಕೂಡ, ಮನೆಗಳು ತುಂಬ ದೂರ ದೂರದಲ್ಲಿ ಮನೆಗಳಿದ್ದವು. ಆದರೆ 96 ಇಂದಿನವರೆಗೆ ಆದ ಪ್ರಗತಿ ನೋಡಿದರೆ, ಈಗ ಒಂದು ಹೊಸ ಮಂಗಳೂರು ಅಂತ ಅದಕ್ಕೆ ಒಂದು ಟೈಟ್ಲೇ ಕೊಡುವ ಹಾಗೆ ಬಂದಿದೆ, ನ್ಯೂ ಟೌನ್ಶಿಪ್ ಅಂತ. ಇಲ್ಲಿ ತುಂಬ ದೊಡ್ಡ ಬಿಲ್ಡಿಂಗ್ಗಳು ಬಂದಿವೆ, ಇಲ್ಲಿ ದೇವಸ್ಥಾನಗಳು ಬಂದಿವೆ, ಇಲ್ಲಿ ಸಾಂಸ್ಕೃತಿಕ ಕೇಂದ್ರಗಳು ಬಂದಿವೆ, ಇಲ್ಲಿ ಸೇವಾ ಕೇಂದ್ರಗಳು ಬಂದಿವೆ. ಎಲ್ಲ ಜಾತಿ ಧರ್ಮದ ಜನರು ಈಗ ವಾಸಿಸ್ತಾರೆ. ಇದು ತುಂಬ ಈಗ ಪ್ರಗತಿ ಕಂಡ ಒಂದು ಊರಾಗಿ ಬಿಟ್ಟಿದೆ. ಕಲಾಂಗಣ್ ನಾವು ಇಲ್ಲಿ ಸ್ಥಾಪನೆ ಮಾಡಿದ್ದು ಕೊಂಕಣಿ ಭಾಷೆ ಸಂಸ್ಕೃತಿ ಉಳಿಸಲಿಕ್ಕೆ, ಬೆಳೆಸಲಿಕ್ಕೆ, ಚಂದಗಾಣಿಸ್ಲಿಕ್ಕೆ ಮತ್ತು ಕೊಂಕಣಿಯ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಕೊಡಲಿಕ್ಕೆ ಕೆಲಸ ಮಾಡುವ ಒಂದು ಒಂದು ಕೇಂದ್ರ ಕಲಾಂಗಣ. ಕಲೆಯ ಆಂಗಣ, ಆಂಗಣ ಅಂದರೆ ಅಂಗಳ, ಕಲಾಂಗಣ. 2001 ನಾವು ಇದರ ಉದ್ಘಾಟನೆ ಮಾಡಿದ್ದೆವು. ನಜರುದ್ದೀನ್ ಶಾ ಪ್ರಖ್ಯಾತ ನಟರು ಇದನ್ನು ಉದ್ಘಾಟಿಸಿದರು. ಅದರ ನಂತರ 2008 ಶ್ಯಾಮ್ ಬೆನೆಗಲ್ ಫಿಲ್ಮ್ ನಿರ್ದೇಶಕರು, ಕೊಂಕಣಿಗರು, ಅವರು ಇದನ್ನು ಸಮರ್ಪಣೆ ಮಾಡಿದರು. ಈಗ ಕಲಾಂಗಣ ಒಂದು 1.5 ಎಕರೆ ಜಾಗದಲ್ಲಿ ಇದೆ. ಮಕಾಳೆ ಕ್ಯಾಸ್ಟ್ಲಿನವರು ಕೊಟ್ಟ ಜಾಗ ದಾನದ ಮೇಲೆ ಅದನ್ನು ನಾವು ಬೆಳೆಸಿ ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಇದರ ಪಕ್ಕದಲ್ಲಿಯೇ 1 ಎಕರೆ ಜಾಗ ನಾವು ಈಗ ಕ್ರಯಕ್ಕೆ ತೆಕ್ಕೊಂಡಿದ್ದೇವೆ. ಅಲ್ಲಿ ಒಂದು ಕೊಂಕಣಿ ಮ್ಯೂಸಿಯಂ ಕಟ್ಟುವ ಆಲೋಚನೆ ಇದೆ. ನಾವು ಗಿನೀಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೆವು. ಆ ಸಮಯ ಊರಿನ ರಿಕ್ಷಾ ಡ್ರೈವರ್ನವರು ಒಟ್ಟಿಗೆ ಬಂದು ನಮ್ಮದು ಒಂದು ಕಾಣಿಕೆ ಇರಲಿ ಅಂತ ನಮಗೆ ಕಾಣಿಕೆ ಕೊಟ್ಟರು. ಅವರು ಕೊಂಕಣಿಗರಲ್ಲ, ಆದರೂ ಅವ್ರಿಗೇನು ಕಂಡಿತ್ತಂದರೆ ಕಲಾಂಗಣ ಬಂದಿದ್ದರಿಂದ ಇಲ್ಲಿ ಜನರು ಸುತ್ತಾಡ್ತಾರೆ. ಅವ್ರು ಹೇಳುವಾಗ ನಮ್ಗೆ ಗೊತ್ತಾಯಿತು ಈ ಸಂಸ್ಥೆಯ ಬೆಳವಣಿಗೆಯಲ್ಲಿ ತಮ್ಮದು ಬೆಳವಣಿಗೆ ಆಗಿದೆ ಅಂತ ಕಂಡು ಬಂದ ಒಂದು ಒಂದು ದೃಷ್ಟಾಂತ ಇದು. ಊರಿನವರಿಗೆ ತೊಂದರೆ ಆಗದ ಹಾಗೆ ನಾವು ನಮ್ಮ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಊರಿನವರಿಗೂ ಇಲ್ಲಿಯ ವ್ಯವಸ್ಥೆಗಳನ್ನು ಉಪಯೋಗಿಸುವ ಅವಕಾಶ ಇದೆ. ಇಲ್ಲಿ 5 ವೇದಿಕೆಗಳಿವೆ. ಕೊಂಕಣಿಗರ ಅಭಿವೃದ್ಧಿ ಮಾತ್ರ ಅಲ್ಲ, ನಮ್ಮ ಊರಿನ ಅಭಿವೃದ್ಧಿಗೂ ಕಲಾಂಗಣ ಕಾರಣವಾಗಿದೆ ಅಂತ ನಮಗೆ ತೃಪ್ತಿ ಇದೆ. ಮತ್ತು ಇವತ್ತು ಒಂದು ಕಾಲದಲ್ಲಿ ರಾಮಶಕ್ತಿ ಮಿಷನ್ನ ಹೆಸರಿನಿಂದ ಶಕ್ತಿನಗರ ಅಂತ ಆಯಿತು. ಈಗ ಶಕ್ತಿನಗರ ಹೇಳಿದ ಕೂಡಲೇ ಕಲಾಂಗಣ ಅಂತ ಹೆಸರು ಬರ್ತಾ ಇದೆ. ಅದು ನಮಗೆ ತುಂಬ ಹೆಮ್ಮೆ ಅಭಿಮಾನ ಕೊಡ್ತಾ ಇದೆ. ಈ ಕಲಾಂಗಣಿಗೆ ನಮ್ಮ ರಾಜಕೀಯ ಮುಖಂಡರು ಬಂದಿದ್ದಾರೆ. ಸಿದ್ದರಾಮಯ್ಯರು ಬಂದು ಅವರು ಮುಖ್ಯಮಂತ್ರಿ ಆಗಿರುವಾಗ ಇದರ ಶಂಕುಸ್ಥಾಪನೆ ಮಾಡಿದ್ದಾರೆ ಮ್ಯೂಸಿಯಂನ. ಗೋವಾದಿಂದ ಚೀಫ್ ಮಿನಿಸ್ಟರ್ಸ್ ಎಲ್ಲ ಇಲ್ಲಿ ಬಂದಿದ್ದಾರೆ. ಕಲಾಂಗಣ ಮುಖಾಂತರ 25 ದಿವಸದ ಒಂದು ಸಾಂಸ್ಕೃತಿಕ ಹಬ್ಬ ಮಾಡಿದ್ದೆವು. ಆ ಹಬ್ಬಕ್ಕೆ ದೇಶದ ರಾಷ್ಟ್ರಪತಿ ಶ್ರೀಮತಿ ಪ್ರತಿಭಾ ಪಾಟೀಲ್ ಬಂದಿದ್ದರು. ಇಲ್ಲಿ ವರ್ಷಂ ಪ್ರತಿ ಗ್ಲೋಬಲ್ ಕೊಂಕಣಿ ಸಂಗೀತ ಪುರಸ್ಕಾರ ನಡೀತದೆ, ಜಾಗತಿಕ ಸಂಗೀತ ಪುರಸ್ಕಾರ. ಅದಕ್ಕೆ ನಾವು ತಪ್ಪದೆ ಒಂದು ಬಾಲಿವುಡ್ ತಾರೆಯನ್ನು ಆಮಂತ್ರಿಸ್ತೇವೆ. ಹಾಗೆ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಕಲಾಂಗಣ ಬೆಳೆದಿದೆ. ಶಕ್ತಿನಗರಕ್ಕೆ ಕೂಡ ಪ್ರಯೋಜನ ಆಗಿದೆ. ಪ್ರತಿ ತಿಂಗಳ ಪ್ರಥಮ ಭಾನುವಾರ ನಾವು ಒಂದು ತಿಂಗಳ ವೇದಿಕೆ ಅಂತ ಮಾಡ್ತೇವೆ, ಮಂತ್ಲಿ ಥಿಯೇಟರ್ ಮೈನಾಳಿ ಮಂಚಿ. ಈಗ ತಾನೇ 207 ಎಡೆಬಿಡದೆ ನಾವು ಅದನ್ನು ನಡೆಸಿ ಕೊಟ್ಟಿದ್ದೇವೆ. ಅಂದರೆ 17 ಒಳಗೆ ಬರುವ ಮುಂಚೆನೇ ನಮಗೆ ಒಂದು 12 ಮೂರ್ತಿಗಳು ಅಲ್ಲಿ ನಾವು ಈಗ ಇಟ್ಟಿದ್ದೇವೆ. ಆ ಮೂರ್ತಿಗಳು ನಮ್ಮ ಕೊಂಕಣಿಯ ವಿವಿಧ ಸಮುದಾಯದ ಸಾಂಸ್ಕೃತಿಕ ಪ್ರಕಾರಗಳನ್ನು ತೋರಿಸ್ತವೆ. ಅದು ಮಾತ್ರ ಅಲ್ಲ, ಒಳಗೆ ಬಂದ ಕೂಡಲೇ ಎಲ್ಲ ಗೋಡೆಗಳಲ್ಲಿ ಜಗದೀಶ ಮುಂಜೆ ನಮ್ಮ ಮಿತ್ರ ಅವರು ರೂಪಿಸಿದ ಚಿತ್ರಗಳಿವೆ, ಟೆರಕೋಟ ಚಿತ್ರಗಳಿವೆ. ಅದರಲ್ಲಿ ಕೂಡ ಕೊಂಕಣಿಯ ವಿವಿಧ ಸಮುದಾಯಗಳ ಪ್ರತಿಬಿಂಬನ ಕಾಣ್ಬೋದು. ಎಷ್ಟೋ ಜನ ಇದೊಂದು ಪವಿತ್ರ ಸಾಂಸ್ಕೃತಿಕ ದೇವಸ್ಥಾನ ಅಂತ ಹೇಳ್ತಾರೆ. ಅಷ್ಟು ಹೇಳುವಾಗ ನಮಗೂ ಕೂಡ ನಾವು ಮಾಡಿದ ಕೆಲಸ ಸಾರ್ಥಕ ಅಂತ ಆಗ್ತದೆ.
4: ಧನ್ಯವಾದಗಳು ಶ್ರೀ ತೈರಿ ಕೊಜರಿ ಅವರೇ. ಈ ಸಂದರ್ಭದಲ್ಲಿ ಈ ಕಲಾಂಗಣಗೋಸ್ಕರ ಯಾವ ಹಾಡನ್ನು ನೀವು ರೇಡಿಯೋದಲ್ಲಿ ಕೇಳಲು ಇಚ್ಛಿಸ್ತೀರಾ?
5: ಜೋಸಿಪಿಂಟೋ ಕಿನಿಗೋಳಿ ಬರೆದ, ನಾನು ಸ್ವರ ರಚಿಸಿದ, ಅನೂಪ್ ಜಲೋಟ ಹಾಡಿದ ಗಾಂಗೋ ಚಡುವ ಮಸು ಗಾಂಗೋ. ಅದು ಈ ಊರಿನ ಸೌಂದರ್ಯವನ್ನು ತೋರಿಸ್ತದೆ.
4: ಧನ್ಯವಾದಗಳು ಸರ್.

ಇನ್ನು ಶ್ರೋತೃಗಳೇ, ಶಕ್ತಿನಗರ ಅಂತ ಹೇಳಿದರೆ ಎಲ್ಲ ವಿಚಾರಗಳನ್ನು, ಎಲ್ಲ ಸಂಗತಿಗಳನ್ನು, ಎಲ್ಲ ಕಟ್ಟಡಗಳನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶ. ಇಲ್ಲಿ ಪಂಚಮಾಲ್ ಪ್ಲಾಸ್ಟಿಕ್ ಕಾರ್ಖಾನೆ ಇದೆ. ಮೊದಲು ಬಹಳ ದೊಡ್ಡ ಮಟ್ಟದಲ್ಲಿತ್ತು, ಮಧ್ಯದಲ್ಲಿ ಸ್ಥಗಿತಗೊಂಡಿತ್ತು, ಈಗ ಮತ್ತೆ ಅದು ಪುನರಾರಂಭಗೊಂಡು ಕೆಲಸ ಮಾಡ್ತಾ ಇದೆ. ಇದರ ಹತ್ತಿರದಲ್ಲಿಯೇ ಏಕನಾಥ್ ಶೆಣೆಯವರ ಕ್ಯಾಶ್ ಫ್ಯಾಕ್ಟರಿ ಇತ್ತಂತೆ ಹಿಂದೆ, ಈಗ ಅದಿಲ್ಲ. ಶಕ್ತಿನಗರ ಅಂತ ಹೇಳಿದರೆ ಒಂದು ಕಾಲದಲ್ಲಿ ಜನ ಭಯಭೀತಿಗೊಂಡು ಈ ಕಡೆಗೆ ಬರುವುದನ್ನೇ ಭಾಳ ಕಷ್ಟ ಅಂತ ತಿಳ್ಕೊಂಡಂಥ ಸಂದರ್ಭ. ಅಂದರೆ ಕಾಡೋ ಬೆಟ್ಟವೋ ಗುಡ್ಡವೋ ಏನೂ ಅಂತ ಇಲ್ಲ, ಅಂತೂ ಮಂಗಳೂರಿಂದ ಹೊರತಾಗಿರತಕ್ಕಂಥ ಒಂದು ನಿರ್ಜನವಾದ ಪ್ರದೇಶ ಆಗಿತ್ತಿದು. ಆದರೆ ಇವತ್ತು ನೋಡಿದರೆ ಹಳೆಯ ಶಕ್ತಿನಗರವನ್ನು ನೋಡಿದವರು ಮೂಗಿನ ಮೇಲೆ ಬೆರಳನ್ನು ಇಡಬೇಕು, ಅಷ್ಟರ ಮಟ್ಟಿಗೆ ಇದು ಬೆಳೆದು ನಿಂತಿದೆ. ಬಹಳ ಸುಂದರವಾಗಿ ಕಾಣಿಸ್ತಾ ಇರತಕ್ಕಂಥದ್ದು. ಇಲ್ಲಿ ಹೀರಾ ಇಂಟರ್ನ್ಯಾಷನಲ್ ಶಾಲೆ ಒಂದಿದೆ, ಕಾರ್ಪೊರೇಷನ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕಿನ ಶಾಖೆಗಳು ಇದ್ದಾವೆ, ಹೋಟೆಲ್ಗಳಿದ್ದಾವೆ, ಬೇರೆ ಬೇರೆ ಅಂಗಡಿ ಮುಂಗಟ್ಟುಗಳು ಕೂಡ ಇದ್ದಾವೆ. ಮತ್ತು ಈ ಒಂದು ಪ್ರದೇಶದಲ್ಲಿ ಸಾಂಸ್ಕೃತಿಕ ಕಲಾಪಗಳು, ಧಾರ್ಮಿಕವಾದಂತಹ ಕಾರ್ಯಕ್ರಮಗಳು, ಸಾಮಾಜಿಕವಾದಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು ಇದು ನಿರಂತರವಾಗಿ ನಡೀತಾ ಇದೆ. ಹಾಗಾಗಿ ಮಂಗಳೂರಿನ ಒಂದು ಅವಿನಾಭಾವವಾದಂಥ ಸಂಬಂಧವನ್ನು ಇಟ್ಟುಕೊಂಡಿರತಕ್ಕಂಥ, ಮಂಗಳೂರು ನಗರದ ಒಂದು ಅವಿಭಾಜ್ಯ ಅಂಗವಾಗಿರತಕ್ಕಂಥದ್ದು ಈ ಶಕ್ತಿನಗರ ಪ್ರದೇಶ. ಬಹುಶಃ ತುಂಬ ವಿಚಾರಗಳ ಬಗ್ಗೆ ನಾವು ಮಾತಾಡಿದೆವು. ಶಕ್ತಿನಗರದ ಬಗ್ಗೆ ಹೇಳ್ತಾ ಹೋದರೆ ಇನ್ನಷ್ಟು ಸಂಗತಿಗಳಿದ್ದಾವೆ, ಅದನ್ನು ನಾವು ಮನಸ್ಸಿನಲ್ಲೇ ಮನನ ಮಾಡಿಕೊಳ್ಳೋಣ. ನಮ್ಮ ಪ್ರಯಾಣವನ್ನು ಮುಗಿಸುವಂಥ ಹೊತ್ತಾಗಿದೆ. ಹಾಗಾಗಿ ಶ್ರೋತೃಗಳೇ, ಊರುಕೇರಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಈ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನುಭವ, ಅಭಿಪ್ರಾಯ ಸದಾ ನಮಗೆ ಬೇಕು. ಅದನ್ನು ಬರೀತಾ ಇರಿ ಅಥವಾ ಹೇಳ್ತಾ ಇರಿ. ಅದಲ್ಲದೆ ಬೇರೆ ಯಾವ ಪ್ರದೇಶಗಳನ್ನು ನಾವು ಬಿಟ್ಟಿದ್ದೇವೆ, ಯಾವುಗಳನ್ನು ನಾವು ಮುಟ್ಟಬಹುದು, ಏನೋದರ ಕುರಿತಾದಂಥ ನಿಮ್ಮ ಸಲಹೆ ಸೂಚನೆಗಳು ಕೂಡ ನಮಗೆ ಬಂದರೆ ಬಹಳ ಒಳ್ಳೆಯದು. ನಮ್ಮ ನಿಮ್ಮ ಈ ಸಂವಹನ ನಿರಂತರವಾಗಿ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ ನಿಮ್ಮಿಂದ ನಾನು ಬೀಳ್ಕೊಡ್ತಾ ಇದ್ದೇನೆ. ಊರುಕೇರಿ ಕಾರ್ಯಕ್ರಮದಲ್ಲಿ ಭಾಸ್ಕರ್ ರೀ ಕುಕ್ಕವಳ್ಳಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ಕಾಣೋಣ. ನಮಸ್ಕಾರ.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎರಡು ಚಿತ್ರಗಳ ಬಗ್ಗೆ ನಾನು ತಮ್ಮುಂದೆ ಹೇಳೋಕೆ ಪ್ರಯತ್ನ ಮಾಡಿದೆ. ಒಂದು, ನಾನು ಕಂಡಂಥ ಹಿರಿಯರು ಗಾಂಧೀಜಿ ಬಗ್ಗೆ ಏನು ಕಲ್ಪನೆ ಕೊಟ್ಟಿದ್ರು ಅನ್ನೋ ಒಂದು ಚಿತ್ರ. ಆದರೆ ಈಗ ನಾವು ಭಾವಿಸ್ತಿರುವಂಥ ಚಿತ್ರ ಎಂಥದ್ದು, ಎರಡರಲ್ಲಿರುವಂಥ ಅಗಾಧ ವ್ಯತ್ಯಾಸ ಏನು ಕಾರಣ ಅನ್ನೋ ದೃಷ್ಟಿಯಿಂದ ನೋಡ್ತಾ ಸ್ವಲ್ಪ ಹಿನ್ನೆಲೆಯನ್ನು ಗಮನಿಸ್ತಾ ಇದ್ವಿ. ಬ್ರಿಟಿಷ್ ಆಧಿಪತ್ಯ ಬಂದ ಮೇಲೆ ನಾವು ಬ್ರಿಟಿಷ್ ಪ್ರಜೆಗಳನ್ನು ಹೇಗೆ ನೋಡ್ಕೋತೇವೋ ಅದೇ ರೀತಿ ಭಾರತದ ಪ್ರಜೆಗಳನ್ನು ನೋಡ್ಕೋತೇವೆ ಅಂತ ವಾಗ್ದಾನ ಕೊಟ್ಟರು ಕೂಡ ಅವರು ವೈಸ್ರಾಯ್ ಬರೀತಾರೆ ಲಿಟನ್ ಹೇಳಿಬಿಟ್ಟು, ಈ ಎಲ್ಲ ಹಕ್ಕುಗಳು ಮತ್ತು ಭರವಸೆಗಳು ಎಂದಿಗೂ ಈಡೇರಿಸಲು ಸಾಧ್ಯವಿಲ್ಲವೆಂಬುದು ನಮಗೆಲ್ಲ ತಿಳಿದಿದೆ ಅಂತ ಹೇಳುವಂಥ ಮಾತನ್ನು ನಿನ್ನೆ ಗಮನಿಸ್ತಾ ಇದ್ವಿ. ಈ ರೀತಿ ಭಾರತದ ಮೇಲೆ ಇಷ್ಟೊಂದು ಆಂದೋಲನ ನಡೆದರೂ ಕೂಡ, ಭಾರ ಇದ್ದರೂ ಕೂಡ, ಒತ್ತಡ ಇದ್ದರೂ ಕೂಡ, ಆ ಸಂದರ್ಭದಲ್ಲೂ ಕೂಡ ಮಹಾನುಭಾವರು ಬಂದರು, ಭಾರತವನ್ನು ಸ್ಫೂರ್ತಿ ಮಾಡಿದರು. ಅದರಲ್ಲಿ ಮೊದಲನೇದವ್ರ ಹೆಸರು ಹೇಳಬೇಕಾದಂದರೆ ರಾಜಾರಾಮ್ ಮೋಹನ್ ರಾಯ್. 1772 ಜನಿಸಿದಂಥ ರಾಜಾರಾಮ್ ಮೋಹನ್ ರಾಯ್ ಬಂಗಾಳದಲ್ಲಿ ಸಾರ್ವಜನಿಕ ಸೇವಾ ಕಾರ್ಯಗಳಿಗೆ ಒಂದು ಭದ್ರ ಬುನಾದಿ ಹಾಕಿದರು. ಅವರು ಮಾಡಿದಂಥ ಸಾಧನೆ ಗಮನಿಸಿದರೆ ಒಂದು ಜೀವನದಲ್ಲಿ ಮನುಷ್ಯ ಎಷ್ಟು ಸಾಧನೆ ಮಾಡಬಹುದು ಅನ್ನೋದಕ್ಕೊಂದು ಮಾರ್ಗದರ್ಶನ ಸಿಗ್ತದೆ. ಆತ ಮಾಡಿದ್ದು ನೋಡಿ, ಅವರು ಮೂರು ಭಾಷೆಯಲ್ಲಿ ಅತ್ಯಂತ ಪಂಡಿತರು ಅಂತ, ಸಂಸ್ಕೃತ, ಪರ್ಷಿಯನ್ ಮತ್ತು ಅರಬ್ಬಿ ಭಾಷೆಗಳಲ್ಲಿ ಪ್ರಕಾಂಡ ಪಂಡಿತರು. ಅವರು ವಿಗ್ರಹಾರಾಧನೆ ಬಗ್ಗೆ ಮತ್ತು ಮೂಢನಂಬಿಕೆಗಳ ಬಗ್ಗೆ ದೊಡ್ಡ ಚಳವಳಿಯನ್ನು, ಆಂದೋಲನವನ್ನು ಶುರು ಮಾಡಿದರು. ಸತಿ ಪದ್ಧತಿಯ ವಿರುದ್ಧ ಹೋರಾಡಿದರು. ಎಷ್ಟರ ಮತಿ ಹೋರಾಡಿದರು ಅಂದರೆ, ಅವರಿರು ಚಳವಳಿಗಾಗಿ 1828 ಡಿಸೆಂಬರ್ದಲ್ಲಿ ಸರ್ಕಾರ ಒಂದು ಆಜ್ಞೆ ಕೂಡ ಹೊರಡಿಸ್ತು, ಸತಿ ಪದ್ಧತಿ ತಪ್ಪಾಯಿತು, ರದ್ದಾಗಿದೆ ಇವತ್ತಿಂದ ಅಂತ ಆಫೀಷಿಯಲ್ ಆರ್ಡರ್ ಕೂಡ ಹೊರಡಿಸ್ಬೇಕಾಯ್ತು ಅವರಿಂದ. ರಾಮಮೋಹನ್ ರಾಯ್ ಜೀವನ ನೋಡ್ತಾ ಇದ್ದೆ ನೇನೇ ದಿವಸ ಕೂತ್ಕೊಂಡು, ಅವ್ರಿಗೆ ಇಂಗ್ಲೀಷ್ ಸರಿಯಾಗಿ ಬರೋಲ್ಲ ಅಂತ ಒಂದು ಚಿಂತೆ ಇತ್ತಂತೆ. ಅವ್ರು ಏನು ಮಾಡಿದರು ಅಂದರೆ, ತಮ್ಮ 24ನೇ ವಯಸ್ಸಿಗೆ ಇಂಗ್ಲೀಷ್ ಕಲಿಯೋಕೆ ಶುರು ಮಾಡಿದ್ರಂತೆ. 24ನೇ ವಯಸ್ಸಿಗೆ ರಾಜಾರಾಮ್ ಮೋಹನ್ ರಾಯ್ ಇಂಗ್ಲೀಷ್ ಕಲಿಯೋಕೆ ಶುರು ಮಾಡಿ, ನಮ್ಮಲ್ಲಿ ಪಾಶ್ಚಾತ್ಯ ಶಿಕ್ಷಣವನ್ನು ಕೊಡಬೇಕು ನಮ್ಮ ಹುಡುಗರಿಗೆ ಅಂತ ಹೇಳಿ 1824 ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜ್ ಅಂತ ಕಾಲೇಜ್ ಶುರು ಮಾಡಿದರು. 1828 ಬ್ರಾಹ್ಮೋ ಸಮಾಜ ಸ್ಥಾಪನೆ ಮಾಡಿದರು. ಎಷ್ಟು ಸಂಸ್ಥೆಗಳನ್ನು ನಮ್ಗೆ ಗೊತ್ತು, ಒಂದು ಸಣ್ಣ ಸಂಸ್ಥೆಯಲ್ಲಿ ಕೆಲಸ ಮಾಡೋದೇ ಎಷ್ಟೋ ಕಷ್ಟ ಅನ್ನಿಸ್ತಿರ್ಬೇಕಾದ್ರೆ ಸಂಸ್ಥೆ ಕಟ್ಟೋ ಕೆಲಸ ಎಷ್ಟು ಕಷ್ಟ ಅಂತ. ಸಂಸ್ಥೆ ಕಟ್ಟೋದಿದೆಯಲ್ಲ, ಅದು ಜೀವ ಒತ್ತೆ ಇಡುವಂಥ ಕೆಲಸ. 4 ಸಮಾನ ಮನಸ್ಕರನ್ನು ಹಿಡ್ಕೊಂಡು ಅವ್ರ ಕಡೆಯಿಂದ ಕೆಲಸ ಮಾಡಿಸೋದು. ನನ್ನ ಗುರುಗಳೊಬ್ಬರು ಹೇಳ್ತಾ ಇದ್ರು, ಡೂಯಿಂಗ್ ಈಸ್ ಈಸಿಯರ್ ಬಟ್ ಗೆಟಿಂಗ್ ಇಟ್ ಡನ್ ಈಸ್ ಮೋರ್ ಡಿಫಿಕಲ್ಟ್ ಅಂತ. ಕೆಲಸ ಮಾಡಿಬಿಡೋದು ವಾಸಿ, ಮಾಡಿಸೋದು ಕಷ್ಟ ಜನರ ಕಡೆಯಿಂದ ಅಂತ. ಅದು ಎಂತೆಂಥ ವಿಚಾರ, ಯಾವ್ಯಾವುದೋ ಸಂದರ್ಭ ಅಲ್ಲಿ ಹೋಗಿ ಆ ಸತೀ ಚಳವಳಿ ಮಾಡೋದಾಗಲಿ, ಅಲ್ಲಿ ಸಮಾಜ ಕಾರ್ಯ ಮಾಡೋದಾಗಲಿ, ಕಾಲೇಜ್ ಶುರು ಮಾಡೋದಾಗಲಿ, ಬ್ರಹ್ಮೋ ಸಮಾಜ ಶುರು ಮಾಡೋದಾಗಲಿ, ಎಷ್ಟು ಮುಖಗಳಿವು ಎಲ್ಲದರಲ್ಲೂ ಸಾಧನೆ. ಅದಕ್ಕಿಂತ ಹೆಚ್ಚಾಗಿ ಸಂಸತ್ತಿನ ಸಮಿತಿ ಒಂದರ ಮುಂದೆ ಸಾಕ್ಷಿ ನೀಡಲು ಇಂಗ್ಲೆಂಡಿಗೆ ಹೋದ ಮೊದಲ ಭಾರತೀಯ ಇವರು ಅಂತ ಒಂದು ಹೆಜ್ಜೆಗಳಿಕೆ. ಸಂಸತ್ತಿನ ಮುಂದೆ ಸಾಕ್ಷಿ ಹೇಳಬೇಕಲ್ಲ, ಹೋಗಿ ಇಂಗ್ಲೆಂಡಲ್ಲಿ ಇವರು ಮೊದಲನೇ ಭಾರತೀಯ ಕರೆದಿದ್ದರಂತೆ ಸಾಕ್ಷಿ ಹೇಳಬೇಕು ಅಂತ ಹೇಳಿ, ಮೊದಲನೇ ಭಾರತೀಯ ಹೋದದ್ದಂತೆ.

0: You're listening to Radio Sarang, 107.8 FM.
1: ಆನಂತರ ಬಂದಂತವರು ದಾದಾಭಾಯಿ ನವರೋಜಿಯವರು. 1825 ಬಾಂಬೆಯಲ್ಲಿ ಜನಿಸಿದಂತಹ ನವರೋಜಿಯವರು ರಾಜಾರಾಮ್ ಮೋಹನ್ ರಾಯ್ ನಂತರ ಅತ್ಯಂತ ಪ್ರಸಿದ್ಧಿಗೆ ಬಂದಂತಹ ಹಿರಿಯರು. ಅವ್ರು ಏನ್ ಮಾಡಿದ್ರು ಅಂದ್ರೆ ಭಾರತ ಇಂಗ್ಲೆಂಡ್ ಎರಡು ದೇಶಗಳಲ್ಲಿ ಕೂಡ ಸುಮಾರು 30 ಹೆಚ್ಚು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ರಂತೆ. ಇದು ನನಗೆ ಆಶ್ಚರ್ಯ ಅನ್ಸುತ್ತೆ. ನಮಗೊಂದೊಂದು ಕೆಲಸ ತುಂಬಾ ಕಷ್ಟ ಕಷ್ಟ ಅಂತ ಒದ್ದಾಡ್ತೇವೆ. ಒಬ್ಬ ಚೈತನ್ಯದಾಯಿ ಅಂತ ಮನುಷ್ಯ, ಒಬ್ಬ ವ್ಯಕ್ತಿ, ಅದಕ್ಕೆ ನನಗೆ ಡಿ ವಿ ಜಿ ಅವ್ರ ಮಾತು, ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ಅಂತ. ಒಂದು ತತ್ವವನ್ನು ಘನವಾಗಿ ಹಿಡ್ಕೊಂಡು ಅದು ದಿನರಾತ್ರಿ ಮನಸೋತು, ಬೇರೆ ಇಲ್ಲ, ಅದೊಂದು ಹಿಡ್ಕೊಂಡು ಓದಾಡಿದ್ರೆ ಮಾತ್ರ ಸಾಧ್ಯ ಆಗೋದು. ಹನುಮಂತನ ಉಪದೇಶ ಮಂಕುತಿಮ್ಮ ಅಂತ ಹೇಳ್ತಾರೆ ಡಿ ವಿ ಜಿ. ಆ ಥರ ದುಡಿದವ್ರು ಇವರೆಲ್ಲ. 30 ಹೆಚ್ಚು ಸಂಸ್ಥೆ ಭಾರತದಲ್ಲಿ, ಇಂಗ್ಲೆಂಡಲ್ಲಿ, ಎರಡು ಕಡೆನೂ ಮಾಡಿದ್ರಂತೆ. ನೋಡಿ, ಬಾಂಬೆದಲ್ಲಿ ಏನ್ ಮಾಡಿದ್ರು ಅಂದ್ರೆ ಸ್ತ್ರೀ ಶಿಕ್ಷಣ ಇರಬೇಕು ಅಂತ ಹೇಳಿ 1849 ಒಂದು ಅಸ್ಥಿಭಾರ ಹಾಕಿ ಒಂದು ಸಂಸ್ಥೆ ಶುರು ಮಾಡಿದ್ರು ಸ್ತ್ರೀ ಶಿಕ್ಷಣಕ್ಕೆ. ಅದು ಅಲ್ಲದೆ ಎಲ್ಫಿನ್ಸ್ಟನ್ ಕಾಲೇಜ್ ಒಳಗೆ ಗಣಿತ ಭೌತಶಾಸ್ತ್ರದ ಅಧ್ಯಾಪಕರಾಗಿ ಕೆಲಸ ಮಾಡೋದಲ್ಲದೆ ನಂತರ ಮುಂದೆ ಲಂಡನ್ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಗುಜರಾತಿ ಭಾಷೆ ಪ್ರೊಫೆಸರ್ ಆದರು. ಇದು ನಮ್ಗೆ ಆಶ್ಚರ್ಯ ಆಗುತ್ತೆ. ಕೆಲವರು ಲೆಕ್ಚರರ್ ಸೇರ್ಕೊಂಡಿರ್ತೀವಿ, 30 ಅದೇ ಪಾಠ ಮಾಡೋದು. ನಮ್ಮಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ, ನನ್ನ ಸಬ್ಜೆಕ್ಟ್ ಕೆಮಿಸ್ಟ್ರಿ, ನಂದು ಅದರಲ್ಲಿ 3-4 ಭಾಗ ಮಾಡ್ಕೊಂಡಿದ್ವಿ ಅನುಕೂಲ ಆಗಲಿ ಅಂತ. ಇನ್ಆರ್ಗ್ಯಾನಿಕ್, ಫಿಸಿಕಲ್, ಆರ್ಗ್ಯಾನಿಕ್, ಬಯೋಕೆಮಿಸ್ಟ್ರಿ ಅಂತ ಮಾಡ್ಕೊಂಡಿದ್ದೀವಿ. ಕೆಲವು ಕಾಲೇಜಲ್ಲಿ ಏನು ಮಾಡ್ತಾರೆ ಅಂದರೆ, ಇನ್ಆರ್ಗ್ಯಾನಿಕ್ ಕಲಿಸ್ತಾ ಇದ್ರೆ 35 ಇನ್ಆರ್ಗ್ಯಾನಿಕ್ಕೆ ಕಲಿಸೋದು, ಮತ್ತೊಂದು ಭಾಗ ಮುಟ್ಟಲ್ಲ ಅದನ್ನು. ಪರೀಕ್ಷೆ ತಪಾಸ್ ಮಾಡೋಕೆ ಬರ್ತಾರೆ, ನಾನು ಚೇರ್ಮನ್ ಆಗಿದ್ದೆ ವ್ಯಾಲ್ಯೂಯೇಷನ್ ಬೋರ್ಡಿಗೆ ಬರೋರು, ಆ ಭಾಗ ಮಾಡೋಕ್ಕಾಗಲ್ಲ ಸರ್ ಅಂದರು. ಯಾಕೆ ಪಾಠ ಮಾಡಿಲ್ಲ ಅದನ್ನು ನಾನು ಅಂದರು. ಅಲ್ರಿ, ಎಮ್ ಎಸ್ ಸಿ ಆಗಿ ಡಿಗ್ರಿ ಹುಡುಗರಿಗೆ ಪಾಠ ಮಾಡ್ತೀರಿ, ವ್ಯಾಲ್ಯೂಯೇಷನ್ ಏನು ಕಷ್ಟ ಅಂತ. ಇಲ್ಲ ಸರ್, ನಾನು ಬೇರೆ ಚಾಪ್ಟರ್ ಪಾಠ ಮಾಡೋದೇ ಇಲ್ಲ, 35 ಅದೇ. ನಾನು ತಮಾಷೆ ಮಾಡಿದೆ, ಯು ಆರ್ ನಾಟ್ ಇವನ್ ಆ್ಯಸ್ ಗುಡ್ ಆ್ಯಸ್ ಯುವರ್ ಬಿ ಎಸ್ ಸಿ ಸ್ಟೂಡೆಂಟ್. ನಿಮ್ಮ ಬಿ ಎಸ್ ಸಿ ಸ್ಟೂಡೆಂಟ್ 4 ಓದ್ಕೊಂಡು ಪರೀಕ್ಷೆ ಬರ್ತಾನೆ ಪಾಪ ಹುಡುಗ, ನಿಮಗೆ 4 ಭಾಗ ನಿಮಗೆ ಗೊತ್ತಿಲ್ಲ. ಅಷ್ಟು ಇಷ್ಟು ಸಾಕು, ನಮ್ಮ ಓದಿದ್ದು ಜಾಸ್ತಿ ಬೇಡ ಅಂತ ಒದ್ದಾಡುವಂಥ ಕಾಲದಲ್ಲಿ ಇವ್ರು ನೋಡಿದ್ರೆ ಆಶ್ಚರ್ಯ ಆಗಿಬಿಡುತ್ತೆ. ಎಲ್ಫಿನ್ಸ್ಟನ್ ಕಾಲೇಜಲ್ಲಿ ಗಣಿತಶಾಸ್ತ್ರ ಭೌತಶಾಸ್ತ್ರ ಕಲಿಸುವಂಥ ಮನುಷ್ಯ ಲಂಡನ್ಗೆ ಹೋಗ್ಬಿಟ್ಟು ಗುಜರಾತಿ ಭಾಷೆ ಪ್ರೊಫೆಸರ್ ಕೆಲಸ ಮಾಡ್ತಿದ್ರಂತೆ. ಅವ್ರು ಹೇಳ್ತಾರೆ ಹೇಗಿದ್ದರು ದಾದಾಭಾಯಿ ನವರೋಜಿ ಅವರು ಇಂಗ್ಲೆಂಡಲ್ಲಿ ಅಂದರೆ, ಭಾರತದ ಅನಧಿಕೃತ ರಾಯಭಾರಿ ಅಂತ. ಅವರು ರಾಯಭಾರಿ ಅಂತಿರಲಿಲ್ಲಲ್ಲ ಅವಾಗ, ಇವರೇ ಅನಧಿಕೃತ ರಾಯಭಾರಿ, ಎಲ್ಲದಕ್ಕೂ ಅವರೇನೆ, ಎಲ್ಲ ಕ್ಷೇತ್ರಗಳಲ್ಲೂ ಸೇವೆ ಸಲ್ಲಿಸಿದರು. ನಂತರ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿಗೆ 3 ಅಧ್ಯಕ್ಷರಾಗಿದ್ದರು ದಾದಾಭಾಯಿ ನವರೋಜಿ ಅವರು ಅಂತ. ಇಂಥ ಮಹಾನುಭಾವರ ಹಿನ್ನೆಲೆಯಲ್ಲಿ ಇದ್ದರು. ಅದನ್ನು ಗಾಂಧೀಜಿ ನೆನೆಸ್ಕೋತಾರೆ, ಇವತ್ತೇನಾದರೂ ನಮ್ಮ ಚಳವಳಿ ಸಾರ್ಥಕ ಆಗಬೇಕಾದ್ರೆ ಹಿಂದಿನವ್ರ ಸಾಧನೆ ಕಾರಣ ಆಯಿತು ಅಂತ ಒಪ್ಕೋತಾರೆ. ಐನ್ಸ್ಟೈನ್ ಒಂದು ಮಾತನ್ನು ಹೇಳ್ತಾನೆ, ಇಫ್ ವಿ ಆರ್ ಏಬಲ್ ಟು ಸಿ ದ ಫ್ಯೂಚರ್, ಇಟ್ ಈಸ್ ಬಿಕಾಸ್ ವಿ ಆರ್ ಸ್ಟ್ಯಾಂಡಿಂಗ್ ಆನ್ ದಿ ಶೋಲ್ಡರ್ಸ್ ಆಫ್ ದಿ ಪ್ರೀವಿಯಸ್ ಜಾಯಿಂಟ್ಸ್ ಅಂತ. ಹಿಂದೆ ಏನೇನು ಸಾಧನೆ ಮಾಡಿದ್ದಾರೋ ಅವ್ರ ಹೆಗಲ್ ಮೇಲೆ ನಾವು ನಿಂತಿರೋದ್ರಿಂದ ಮುಂದೆ ನಮ್ಗೆ ಹತ್ತಿರ ಕಾಣುತ್ತೆ.

0: रेडियो सारंग 107.8 FM।
1: ನನ್ನ ಕಡೆ ಎಲ್ಲೋ ಆರ್ಟಿಕಲ್ ಅಲ್ಲಿ ಬರೆದಿದ್ದೆ, ಟುಡೇ ವಿ ಆರ್ ಮೋರ್ ಪವರ್ಫುಲ್ ದನ್ ಅಕ್ಬರ್ ಆರ್ ಅಶೋಕ ಅಂತ. ಅಕ್ಬರ್ ಅಶೋಕಿಂತ ಹೆಚ್ಚು ಪ್ರಭಾವಶಾಲಿಗಳಾಗಿದ್ದೇವೆ, ಶಕ್ತಿವಂತರಾಗಿದ್ದೇವೆ ನಾವು. ಯಾಕಂದ್ರೆ ಅಕ್ಬರನ ದರ್ಬಾರಲ್ಲಿ ದೀಪ ಹಚ್ಚಬೇಕು ಅಂದ್ರೆ ಯಾವನೊಬ್ಬ ಹೋಗಿ ಎಲ್ಲಾ ದೀಪಕ್ ದೀಪ ಹಚ್ಕೊಂಡು ಬರಬೇಕು, ಅಲ್ಲ ಕಂದೀಲ್ಗಳಿರೋ ದೀಪ ಹಚ್ಕೊಂಡು ಬರಬೇಕು. ಇವತ್ತು ಸ್ವಿಚ್ ಹಾಕಿದ ಎಲ್ಲ ಕಡೆ ಆಗುತ್ತಲ್ಲ, ಅವ್ರಕ್ಕಿಂತ ಪವರ್ಫುಲ್ ಅಲ್ವಾ ನಾವು. ಆದ್ರೆ ಇದು ಆಗೋದಕ್ಕೆ ಕಾರಣ ಅಂದ್ರೆ 1000 ಜನ ಕಷ್ಟಪಟ್ಟಿದ್ದಾರೆ ಇದಾಗೋದಕ್ಕೆ ಅಂತ. ಹೀಗೆ ದಾದಾಬಾಯಿ ನವರೋಜಿ. ಇದಲ್ಲದೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಹಿನ್ನೆಲೆ ನೋಡಿದಾಗ ಯಾರು ಒಬ್ರು ಮಾಡಿದ್ದಲ್ಲ ಅಂತ. ಪತ್ರಿಕೆಗಳು ಎಷ್ಟು ಒಳ್ಳೆ ಕೆಲಸ ಮಾಡ್ತು ಆಗಿನ ಕಾಲಕ್ಕೆ ಅಂತ ಹೇಳ್ತಾರೆ. ಭಾರತೀಯ ವರ್ತಮಾನ ಪತ್ರಿಕೆಗಳು ಪ್ರಮುಖ ಪಾತ್ರ ವಹಿಸಿದವು ಅಂತ ಗಾಂಧಿ ಬರೀತಾರೆ. ಮದ್ರಾಸಲ್ಲಿ ಹಿಂದೂ ಪೇಪರ್, ಮಹಾರಾಷ್ಟ್ರದಲ್ಲಿ ಕೇಸರಿ ಮತ್ತು ಮರಾಠ, ಬಂಗಾಳದಲ್ಲಿ ಅಮೃತ್ ಬಜಾರ್ ಪತ್ರಿಕಾ, ಇವೆಲ್ಲ ಆಗಿನ ಕಾಲದಲ್ಲಿ ಎಷ್ಟು ಸ್ಫೂರ್ತಿ ಕೊಡುವಂತ ಕೆಲಸ ಮಾಡಿದ್ವು ಅಂತಂದ್ರೆ, ಅದಕ್ಕೆ ಗಾಂಧೀಜಿ ಒಂದು ಸೆಂಟೆನ್ಸ್ ಬರೀತಾರೆ ಅದ್ರ ಬಗ್ಗೆ. ಆ ಕಾಲದಲ್ಲಿ ಪತ್ರಿಕೆಗಳು ರಾಷ್ಟ್ರೀಯ ತೀರ್ಪುಗಾರರಂತಿದ್ದವು ಅಂತ. ಅಂದ್ರೆ ಯಾವ ಜಗತ್ತಲ್ಲಿ ಸಮಾಜದಲ್ಲಿ ಚೆನ್ನಾಗಿ ಆಗ್ತದೆ ಆಗೋದಿಲ್ಲ ಅನ್ನೋ ತೀರ್ಪು ಕೊಡ್ಬೇಕಲ್ಲ ಯಾರಾದ್ರೂ, ಆ ಪತ್ರಿಕೆಗಳ ಅಗ್ರಲೇಖನ ಇರ್ತದಲ್ಲ ಎಡಿಟೋರಿಯಲ್ ಅನ್ನೋದು, ತೆಗೆ ದಿನ ಓದೋರು ಎಡಿಟೋರಿಯಲ್ ಏನ್ ಹೇಳ್ತದೆ ಇದು ಅಂದ್ರೆ, ಈಗಿನ ಕಾಲಕ್ಕೆ ಇದು ಯಾವ್ದು ಸರಿ ಯಾವ್ದು ಸರಿ ಅಲ್ಲ ಅನ್ನುವಂತ ತೀರ್ಪನ್ನು ಕೊಡೋ ಶಕ್ತಿ ಪತ್ರಿಕೆಗಳಿಗಿತ್ತು ಅಂತ. ಮುಂದೆ ಏನಾಯ್ತು ಅಂದ್ರೆ, ಸಮಾಜ ಸುಧಾರಕರಾದಂತಹ ಆರ್ ಜಿ ಭಂಡಾರ್ಕರ್, ನ್ಯಾಯಮೂರ್ತಿ ರಾನಡೆ, ನಾರಾಯಣ್ ಚಂದಾವರ್ಕರ್, ಇವರು ಮುಂಬೈಯಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇದ್ರು. 1880 ಚಿಪ್ಲೂನ್ಕರ್, ಅಗರ್ಕರ್ ಮತ್ತು ತಿಲಕರು, ಲೋಕಮಾನ್ಯ ತಿಲಕರು, ಜನತೆಯನ್ನು ರಾಷ್ಟ್ರೀಯ ಸೇವೆಗೆ ನಿರ್ಮಾಣ ಮಾಡಬೇಕು ಅಂತ ಹೊರಟು ನ್ಯೂ ಇಂಗ್ಲಿಷ್ ಸ್ಕೂಲ್ ಅನ್ನೋ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಇದು ಯಾಕಾಗಬೇಕು ನಾನು ಹೇಳ್ತಿದ್ದೀನಿ ಅಂದರೆ, ಎಲ್ಲಿಂದ ಎಲ್ಲಿವರೆಗೂ ಭಾರತದುದ್ದಕ್ಕೂ ಹೇಗೆ ಒಂದು ಕಡೆ ಒಂದು ಆ ಸ್ಫೂರ್ತಿಯ ಕಿಡಿ ಹತ್ತಾ ಇತ್ತು ಅಂತ. ನ್ಯೂ ಇಂಗ್ಲಿಷ್ ಸ್ಕೂಲ್ ಸಂಸ್ಥೆಯನ್ನು ಶುರು ಮಾಡಿ ಮರಾಠ ಅನ್ನುವಂಥ ಇಂಗ್ಲಿಷ್ ಪತ್ರಿಕೆ, ವಾರಪತ್ರಿಕೆ ಮತ್ತು ಕೇಸರಿ ಅನ್ನುವಂಥ ಮರಾಠಿ ಪತ್ರಿಕೆಯನ್ನು ಶುರು ಮಾಡಿದರು ಚಿಪ್ಲುಂಕರ್, ಅಗರ್ಕರ್ ಮತ್ತು ತಿಲಕರು ಸೇರಿಕೊಂಡು. ಅಲ್ಲಿ ಏನಾಯ್ತು ಅಂದರೆ, ಗುರುದೇವ್ ರಾನಡೆ ಇದ್ರು, ತಿಲಕರ ಉಗ್ರ ಪಂಥಕ್ಕೂ ಮತ್ತು ರಾನಡೆ ಅವರ ಸೌಮ್ಯ ಪಂಥಕ್ಕೂ ಅಷ್ಟು ಭಿನ್ನಾಭಿಪ್ರಾಯ ಬಂದಿರೋದ್ರಿಂದ ರಾನಡೆ ಅವರು ಮತ್ತು ಅವರ ಶಿಷ್ಯ ಗೋಖಲೆಯವರು ಗೋಪಾಲಕೃಷ್ಣ ಗೋಖಲೆಯವರು, ಅವ್ರಿಗುರು ಸೇರಿ ಮಾಡಿದ್ರು ಅಂದ್ರೆ ಒಂದು ಬೇರೆ ಸಂಸ್ಥೆ ಶುರು ಮಾಡಿದ್ರು, ಡೆಕ್ಕನ್ ಸಭಾ ಅಂತ ಪುಣದಲ್ಲಿ ಶುರು ಮಾಡಿದ್ರು. ಇದು ಒಂದು ಕಡೆ ಆಯ್ತು, ಸಮಾಜ ಕಾರ್ಯ ಆಯ್ತು.

ಇನ್ನು ಜ್ಞಾನ ಸಾಧನೆ ಪಥದಲ್ಲಿ ಏನೇನಾಗ್ತಾ ಇತ್ತು ಅಂತ. ಅನೇಕ ಮೈಲಿಗಳನ್ನು ಭಾರತ ಕಂಡಿತು ಆ ಕಾಲದಲ್ಲಿ. ಎಡ್ರಿನ್ ಅರ್ನಾಲ್ಡ್ ಮತ್ತು ಮ್ಯಾಕ್ಸ್ ಮುಲ್ಲರ್ ಏನು ಮಾಡಿದರು ಅಂದರೆ ಭಾರತದ ಸಾಹಿತ್ಯವನ್ನು ನಮ್ಮ ವಸ್ತುಗಳನ್ನು ಅಥವಾ ನಮ್ಮ ವಿಷಯಗಳನ್ನು ಅದಕ್ಕೆ ಪಾಶ್ಚಿಮಾತ್ಯ ದೇಶಗಳಿಗೆ ಪರಿಚಯ ಮಾಡೋಕೆ ಶುರು ಮಾಡಿದರು. ಅದೊಂದು ಕೆಲಸ ಒಳ್ಳೆಯದಾಯಿತು. ಮುಂದೆ ಸರ್ ಅಶುತೋಷ್ ಮುಖರ್ಜಿಯವರು ಕಲ್ಕತ್ತಾ ಯೂನಿವರ್ಸಿಟಿ, ಮೊದಲು ಬರೀ ಎಕ್ಸಾಮಿನೇಷನ್ ಸೆಂಟರ್ ಅಂತ ಇತ್ತು, ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಪರೀಕ್ಷೆ ಆಗ್ತಿರಲಿಲ್ಲ, ಪರೀಕ್ಷಾ ಕೇಂದ್ರ ಮಾತ್ರ ಆಗಿತ್ತದು. ಅದನ್ನೇನು ಮಾಡಿದರು ಅಂದರೆ ಭಾರತೀಯ ವಿದ್ವಾಂಸರುಗಳನ್ನೆಲ್ಲ ಸೇರಿಸ್ಕೊಂಡು ಒಂದು ದೊಡ್ಡದಾದಂಥ ಒಂದು ವಿಶ್ವವಿದ್ಯಾಲಯನೂ ಮಾಡಿದರು ಅವಾಗ ಅಶುತೋಷ್ ಮುಖರ್ಜಿಯವರ ಪ್ರಯತ್ನ ಅದು. ಮತ್ತು 20ನೇ ಶತಮಾನದ ಮೊದಲಿಗೆ ಜಗದೀಶ್ ಚಂದ್ರ ಬೋಸ್ ಅವರಾಗಲಿ, ಸರ್ ಸಿ ವಿ ರಾಮನ್ ಆಗಲಿ, ಮಹಾನ್ ಗಣಿತಜ್ಞ ರಾಮಾನುಜಂ ಆಗಲಿ, ಇವರ ಸಾಧನೆಗಳಿಂದ ಪ್ರಪಂಚದ ದೃಷ್ಟಿ ಭಾರತದ ಮೇಲೆ ಬೀಳೋಕೆ ಶುರು ಆಯಿತು. ಅಂದರೆ ವಿಜ್ಞಾನದಲ್ಲಿ ಕೂಡ ಭಾರತದ ಕಣ್ಣು ಮುಂದೆ ಬರೋಕೆ ಶುರು ಆಯಿತು ಎಲ್ಲರ ಮುಂದೆ. ಆಗ ಇದರ ಜೊತೆಗೆ ಡಾಕ್ಟರ್ ಆನಂದ್ ಕುಮಾರ ಸ್ವಾಮಿಯವರು, ಆನಂದ್ ಕುಮಾರ ಸ್ವಾಮಿಯವರು ಭಾರತೀಯ ಕಲೆಯನ್ನು ಕುರಿತು ಅದ್ಭುತವಾದಂಥ ವಿದ್ವತ್ಪೂರ್ಣವಾದಂಥ ಲೇಖನಗಳನ್ನು ಬರೆದು ಜನರನ್ನು ಸ್ಫೂರ್ತಿಗೊಳಿಸಿದರು. ಅಂದರೆ ಕಲೆಯದಲ್ಲಿ ಆ ಸಾಹಿತ್ಯದಲ್ಲಿ ಬಂಕಿಮ್ ಚಂದ್ ಚಟರ್ಜಿಯವರು, ರವೀಂದ್ರನಾಥ್ ಟ್ಯಾಗೋರ್ ಅವರು ಮತ್ತು ಇಕ್ಬಾಲ್ ಅಲ್ಲಿ ಆಗ ಬಹಳ ಜನಜನಿತವಾದಂಥ ಹಾಡುಗಳು ಅಲ್ಲ. ವಂದೇ ಮಾತರಂ ಅಂತೂ ನಮ್ಮ ಸ್ಫೂರ್ತಿಯ ಸೆಲೆ ಆಗಿತ್ತು. ಸ್ವಾತಂತ್ರ್ಯ ಪೂರ್ವದಲ್ಲಿ ವಂದೇ ಮಾತರಂ ಎಷ್ಟು ಜನಕ್ಕೆ ಕಿಚ್ಚ ಹಚ್ಚಿಬಿಟ್ಟಿದ್ದು ಹೊಟ್ಟೆ ಗೊತ್ತಿಲ್ಲ. ಸ್ವಾತಂತ್ರ್ಯ ಅಂತಂದರೆ ವಂದೇ ಮಾತರಂಯಿಂದ ಶುರು ಮಾಡಬೇಕು ಅನ್ನುವಂಥ ಬಂಕಿಮ್ ಚಟರ್ಜಿಯವರ ಕಾಮನ ಆಗಲಿ. ಟ್ಯಾಗೋರ್ ಅವರ ಗೀತಾಂಜಲಿ ಪ್ರಸಿದ್ಧ ಆಗಿತ್ತು, ಜನಗಣ ಮನಸ್ ಬಂತು. ಆಮೇಲೆ ಇಕ್ಬಾಲ್ ಬರೆದಂಥ ಸಾರೆ ಜಹಾಸಿ ಹಚ್ಚ, ಹಿಂದೂಸ್ತಾನ್ ಹಮಾರ, ಅವೆಲ್ಲ ಒಂದು ರೋಮಾಂಚನವನ್ನು ಸೃಷ್ಟಿ ಮಾಡ್ತಾ ಇತ್ತು. ಇನ್ನು ಧಾರ್ಮಿಕ ಕ್ಷೇತ್ರದಲ್ಲಿ ಏನೇನಾಗಿತ್ತು ಅಂತ, ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ಪುನರುತ್ಥಾನ ಆಗ್ತಾ ಇತ್ತು ಅಂತ ಹೇಳ್ತಾರೆ. ದಯಾನಂದ ಸರಸ್ವತಿಯವರ ಆರ್ಯ ಸಮಾಜ ಉಚ್ಛ್ರಾಯ ಸ್ಥಿತಿಗೆ ಬರ್ತಾ ಇತ್ತು. ಶ್ರೀಮತಿ ಆನಿ ಬೆಸೆಂಟ್ ಅವರದ್ದು ಬ್ರಹ್ಮ ವಿದ್ಯಾ ಸಮಾಜ ಬರ್ತಾ ಇತ್ತು. ಅದರ ಜೊತೆಗೆ ಶ್ರೀರಾಮಕೃಷ್ಣರ ಅಧ್ಯಾತ್ಮ ಸಾಧನೆಗಳು ಮತ್ತು ಅವರ ಶಿಷ್ಯರಾದಂಥ ಸ್ವಾಮಿ ವಿವೇಕಾನಂದರ ಸಿಂಹ ಗರ್ಜನೆ ಶಿಕಾಗೋಗೆ ಬಂದದ್ದು ಅದೆಷ್ಟು ಪ್ರಸಿದ್ಧ ಆಗ್ಬಿಡ್ತು ಅಂತಂದರೆ ಪ್ರತಿಯೊಬ್ಬ ಯುವಕನಿಗೆ ರೋಮಾಂಚನ ಕೊಡುವಂಥ ಕೆಲಸವನ್ನು ವಿವೇಕಾನಂದರು ಮಾಡಿದರು. ಅವಾಗ ಇವೆಲ್ಲ ಜನರನ್ನು ತಟ್ಟಿದ್ವು. ಅರವಿಂದೋರವರ ವಿಚಾರ ಕೂಡ ಜನರ ಮನಸ್ಸನ್ನು ಮುಟ್ತಾ ಇತ್ತು. ಆಧ್ಯಾತ್ಮಿಕದಲ್ಲಿ ಈ ಪ್ರಗತಿ ಆಗ್ತಾ ಇತ್ತು.

ಧಾರ್ಮಿಕ ಉತ್ಸಾಹವನ್ನ ರಾಜಕಾರಣದ ವ್ಯವಸ್ಥೆಗೆ ಮೊದಲು ಉಪಯೋಗಿಸ್ಕೊಂಡಿದ್ದವರು ತಿಲಕರು, ಲೋಕಮಾನ್ಯ ತಿಲಕರು. ಅವ್ರು ಏನ್ ಮಾಡಿದ್ರು ಅಂದ್ರೆ 1894 ಗಣಪತಿ ಉತ್ಸವವನ್ನು ಶುರು ಮಾಡಿದ್ರು. ತಾವು ಪುಣೆಗೆ ಹೋದಾಗ ನೋಡ್ಬೋದು, ಪುನಾದಲ್ಲಿ ಈಗಾದರೂ ಗಣಪತಿ ಫೆಸ್ಟಿವಲ್ ಬಹಳ ದೊಡ್ಡದು. ಅಲ್ಲೊಂದು ದಗಡು ಶೇಟ್ ಗಣಪತಿ ಅಂತಿದೆ, ದಗಡು ಶೇಟ್ ಗಣಪತಿ ಅಂತ ತಾವು ನೋಡ್ರೆ ಬಹಳ ಪಾಪ್ಯುಲರ್ ಪಿಕ್ಚರ್ ಅದು. ಈ ಗಣಪತಿ ಚಿತ್ರ ಇದೆ, 100 ವರ್ಷದಿಂದ ಪೂಜೆ ಆಗ್ತಿರುವಂಥದ್ದು. ತಿಲಕರು ಗಣಪತಿ ಉತ್ಸವವನ್ನು ಯಾಕೆ ಮಾಡಿದ್ರು ಅಂದರೆ ಎಲ್ಲ ಜನರನ್ನ ಸೇರಿಸಿ ಎಲ್ಲರಿಗೂ ಒಂದಿರುವಂಥ ಕಾಮನ್ ಫ್ಯಾಕ್ಟರ್ ಬೇಕಲ್ಲಿ ಹಿಡ್ಕೊಳ್ಳೋದಕ್ಕೆ. ಗಣಪತಿ ಎಲ್ಲರಿಗೂ ಬೇಕಾದಂಥ ದೇವರು. ಆ ಉತ್ಸವ ಇಟ್ಕೊಂಡು ಅದರ ಹಿಂದೆ ಜನರನ್ನ ಪ್ರಚೋದನೆ ಮಾಡಿ ರಾಷ್ಟ್ರೀಯ ಮಾರ್ಗಕ್ಕೆ ತಗೊಂಡು ಹೋಗಬೇಕು ಅಂತ ಅಂದರೆ ಧಾರ್ಮಿಕವಾದಂಥ ಒಂದು ಕಲ್ಪನೆಯನ್ನು ತಮ್ಮ ರಾಜಕಾರಣದ ವ್ಯವಸ್ಥೆಗೆ ಹೇಗೆ ಉಪಯೋಗಿಸಬೇಕು ಅಂತ. ಶಿವಾಜಿ ಉತ್ಸವ ಕೂಡ ಶುರು ಮಾಡಿದರು ತಿಲಕರ ಮುಂದೆ. ಇದು ಈ ಕಾಲದಲ್ಲಿ ಆಗ್ತಿರುವಂಥದ್ದು. ಮುಂದೆ 1885 ಮಾರ್ಚಲ್ಲಿ ದಾದಾಬಾಯಿ ನವರೋಜಿಯವರು, ಕೆ ಟಿ ತೆಲಾಂಗರವರು, ಸುರೇಂದ್ರನಾಥ್ ಬ್ಯಾನರ್ಜಿಯವರು, ಸುಬ್ರಹ್ಮಣ್ಯಂ ಅಯ್ಯರವರು, ಹಿಂದೂ ಪತ್ರಿಕೆಯಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿದರು, ಶುರು ಮಾಡಿದಂಥ ಅವರು ಮುಂತಾದ 17 ನಾಯಕರು ಸೇರಿಕೊಂಡ್ರು. 17 ಸೇರಿ ನಮ್ಮ ಮಾತೃಭೂಮಿ ರಕ್ಷಣೆಗಾಗಿ ಒಂದು ರಾಷ್ಟ್ರೀಯ ಚಳವಳಿಯನ್ನು ಆರಂಭಿಸಬೇಕು ಅಂತ ತೀರ್ಮಾನ ಮಾಡಿದರು. ತಮಾಷೆ ಹೇಗಿದೆ ನೋಡಿ, ಯಾರಿಗೆ ಯಾವುದರಿಂದ ಸ್ಫೂರ್ತಿ ಬರ್ತದೆ ಅಂತ ಹೇಳ್ತೇನೆ. ಆ ಹೊತ್ತಲ್ಲಿ ಜನವರಿಯಲ್ಲಿ 1885 ದಿಲ್ಲಿಯಲ್ಲಿ ಒಂದು ಕಾರ್ಯಕ್ರಮ ಆಯ್ತಂತೆ. ಈ ಮಹಾರಾಜರ ಘೋಷಣೆ ಆದಮೇಲೆ ಅದಕ್ಕೆಲ್ಲ ಗೌರವ ತೋರಿಸ್ಬೇಕು ಅಂತ. ಅವರಂದ್ರಂತೆ ಎಲ್ಲೋ ಮಹಾರಾಜ ಇರೋದು, ಸಾಮ್ರಾಟ್ ಇರೋದು ಎಲ್ಲೋ ಇಂಗ್ಲೆಂಡಲ್ಲಿ, ಅವ್ರಿಗೋಸ್ಕರ ನಾವು ಗೌರವ ತೋರಿಸ್ತಾ ಇದ್ದೀವಿ, ಎಲ್ಲಿಂದೋ ಬಂದವ್ರು 4 ತೋರಿಸೋರು ನಮ್ಮ ದೇಶಕ್ಕೋಸ್ಕರ ಏನಾದ್ರು ಮಾಡ್ಬೇಕಲ್ಲ ಅಂತ. ನೋಡಿ, ಅದನ್ನ ನೋಡ್ಬಿಟ್ಟು ನಾವೇನಾದ್ರು ಮಾಡ್ಬೇಕಲ್ಲ ಅಂತ ಹೇಳಿ ಮಾತೃಭೂಮಿ ಚಳವಳಿಗೋಸ್ಕರ ಮಾಡಬೇಕು ಅಂತ ಹೇಳಿ ಭಾರತ ರಾಷ್ಟ್ರೀಯ ಸಂಘ ಅಂತ ಕರ್ಕೊಂಡ್ರು. ಈ ಭಾರತ ರಾಷ್ಟ್ರೀಯ ಸಂಘ ಇದೇ ಮುಂದೆ ಕಾಂಗ್ರೆಸ್ ಎನಿಸಿಕೊಳ್ಳುವಂತ ಸಂಸ್ಥೆಯ ಬೀಜ ರೂಪ. ಇದರ ಮೊದಲನೇ ಸಭೆ 1885 ಡಿಸೆಂಬರ್ 28 ಮುಂಬೈದೊಳಗೆ ಆಯ್ತು. ಇದು ಆಗ್ಬೇಕಾದ ಪುಣೆದಲ್ಲಿ ಆಗ್ಬೇಕಾಗಿತ್ತು, ತೀರ್ಮಾನ ಆಗಿತ್ತು. ಅವಾಗ ಕಾಲರಾ ಬಂತು ಅಂತ ಮುಂದೆ ಹೋಗಿ ಡಿಸೆಂಬರ್ 28 ಮುಂಬೈನ ಗೋಕುಲ್ ದಾಸ್ ತೇಜ್ಪಾಲ್ ಸಂಸ್ಕೃತ ಕಾಲೇಜಲ್ಲಿ ಶುರು ಆಯಿತು. ಮೊದಲೇ ಮೀಟಿಂಗ್ ಅಲ್ಲ ಆದದ್ದು, ಕಾಂಗ್ರೆಸ್ ಮೀಟಿಂಗ್ ಆದದ್ದು. ಬಂಗಾಳದ ಸಮರ್ಥ ಭಾರತೀಯ ಕ್ರೈಸ್ತರಾಗಿದ್ದಂಥ WC ಬ್ಯಾನರ್ಜಿಯವರು ಅದರ ಅಧ್ಯಕ್ಷರಾದ್ರು ಅಂತ. ಇದು ರಾಜಕೀಯ ಹಿನ್ನೆಲೆ ಬಂದಂಥದ್ದು.

0: Radio Sarang 107.8 FM.
1: Anniyan pe rakha. Kitna lagta hai? Cha.

ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. pmsuryaghar.gov.in

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಹಾಯ್, ನಮಸ್ತೆ, ಶುಭ ಸಂಜೆ, ಗುಡ್ ಈವ್ನಿಂಗ್. ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅಂತ ನನ್ಗೆ ಗೊತ್ತು. ನಾನಂತೂ ಸೂಪರ್ ಆಗಿದ್ದೇನೆ. ಇವತ್ತೇನು ಗೊತ್ತಾ, ಬೆಳಗ್ಗೆ 4:30 ಗಂಟೆಗೆ ತಟ್ಟ ಅಂತ ಎಚ್ಚರ ಆಯಿತು. ಯಾಕೆ ಎಚ್ಚರ ಆಗಿರ್ಬೋದು ಹೇಳಿ, ನಮ್ಮ ಮನೆಯ ಅಂಗಳದಲ್ಲಿರೋದು ಒಂದು ಪಾರಿಜಾತ ಮರ, ಜೊತೆಗೆ ಅದರ ಹತ್ರ ಪೇಸೊಪ್ಪು ಮರ. ಅಲ್ಲಿ 4:30 ಗಂಟೆಗೆ ಹಕ್ಕಿಗಳ ಕಲರವ, ಈ ಸಣ್ಣ ಸಣ್ಣ ನಾವು ತುಳಿಲ್ ಹೇಳ್ತೇವೆ ಬಿಜ್ಕರಿ ಪಕ್ಕಿ, ಅದು ಏನೋ ಸೌಂಡ್ ಮಾಡ್ತಾ ಇಡೀ ಮರದಲ್ಲಿ ಹಕ್ಕಿಗಳಿತ್ತು. ನಾನು ಎದ್ದು 4:30 ಗಂಟೆಗೆ ಹೊರಗೆ ಅಂಗಳಕ್ಕೆ ಬಂದೆ, ಫುಲ್ ಅವುಗಳದೇ ಕಲರವ. ಸೊ ಅದೇ ವಿಷಯವನ್ನು ಇವತ್ತು ಯಾಕೆ ಮಾತಾಡಬಾರ್ದು ಅಂತ ಬಂದಿದ್ದೇನೆ, ಯಾಕಂದರೆ ಹಕ್ಕಿಗಳ ಪ್ರಪಂಚ ಅದು ಬಹಳ ಅದ್ಭುತವಾದದ್ದು, ಅದು ವೈವಿಧ್ಯಮಯವಾದದ್ದು, ಜೊತೆಗೆ ವಿಸ್ಮಯಕಾರಿಯಾದದ್ದು. ಬಣ್ಣ ಬಣ್ಣ ಅದರ ರೆಕ್ಕೆ, ಆಮೇಲೆ ಸುಮಧುರ ಗಾಯನ, ಅದು ಹಾಡುವುದೇ ಒಂದು ಚಂದ, ಗೂಡು ಕಟ್ಟುವ ಜಾಣ್ಮೆ, ಮತ್ತು 1,000 ಕಿಲೋಮೀಟರ್ಗಳ ವಲಸೆ ಹಕ್ಕಿಗಳ ವಿಶೇಷತೆ. ನವಿಲು, ಗಿಳಿ, ಗುಬ್ಬಚ್ಚಿಯಿಂದ ಹಿಡಿದು ವಲಸೆ ಬರುವ ಹಕ್ಕಿಗಳವರೆಗೆ ಇವು ಪ್ರಕೃತಿಯ ಸಮತೋಲನವನ್ನು ಕಾಪಾಡಲು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಪಕ್ಷಿ ವೀಕ್ಷಣೆ ಕೆಲವರು ಮಾಡ್ತಾರೆ, ಅದೊಂದು ಅದ್ಭುತ ಹವ್ಯಾಸ, ಪರಿಸರದ ಅರಿವು ಮೂಡಿಸುತ್ತದೆ. ಹಕ್ಕಿಗಳ ಪ್ರಪಂಚದ ಪ್ರಮುಖ ಅಂಶಗಳು ಅಂದರೆ ಅದೊಂದು ವೈವಿಧ್ಯತೆ ಜಗತ್ತಿನಲ್ಲಿ. ಅಂದರೆ ನಮ್ಮ ಭಾರತದಲ್ಲಿ ಅಂತ ಹೇಳ್ಬೋದು, 1,000 ಪ್ರಭೇದದ ಹಕ್ಕಿಗಳಿವೆ. ಪುಟ್ಟ ಹಮ್ಮಿಂಗ್ ಬರ್ಡ್ನಿಂದ ಹಿಡಿದು ಅತಿ ದೊಡ್ಡ ಹಕ್ಕಿ, ಉಷ್ಣ ಪಕ್ಷಿಗಳವರೆಗೆ ಇವುಗಳ ಗಾತ್ರ ಮತ್ತು ಬಣ್ಣಗಳಲ್ಲಿ ಅಪಾರ ವೈವಿಧ್ಯತೆ ಇದೆ. ಹವಾಮಾನ ಬದಲಾವಣೆ ಮತ್ತು ಆಹಾರದ ಹುಡುಕಾಟಕ್ಕಾಗಿ ಅನೇಕ ಹಕ್ಕಿಗಳು 1,000 ಕಿಲೋಮೀಟರ್ಗಳ ದೂರ ಪ್ರಯಾಣಿಸುತ್ತವೆ. ಕರ್ನಾಟಕದ ರಂಗನತಿಟ್ಟು, ಗುಡವಿ ಪಕ್ಷಿಧಾಮಗಳಂತಹ ಸ್ಥಳಗಳಿಗೆ ವಿದೇಶಿ ಹಕ್ಕಿಗಳು ವಲಸೆ ಬರುತ್ತದೆ. ಹಕ್ಕಿಗಳ ಸಂಕೀರ್ಣವಾದ ಸಂವಹನ ಕಲೆ ಅಂತ ಹೇಳ್ತಾರೆ. ಅಂದರೆ ಈ ಹಾಡುಗಳು, ನೀವು ಕೋಗಿಲೆಯನ್ನು ನೋಡಿರ್ಬೋದು, ಕೋಗಿಲೆ ಹಾಡಿದಾಗ ನೀವು ಅಲ್ಲಿಂದ ಮಿಮಿಕ್ರಿ ಮಾಡಿ ನೀವು ಕೋಗಿಲೆ ಥರ ಕೂಗಿ ಅದು ಅದಕ್ಕೆ ಪ್ರತಿಕ್ರಿಯೆಯನ್ನು ನೋಡುತ್ತದೆ. ಎಲ್ಲಿ ಅದಕ್ಕೆ ಅದು ನೀವು ಕೋಗಿಲೆ ಅಲ್ಲ ಅಂತ ಗೊತ್ತಾಗ್ತದೋ ಕೂಡಲೇ ಅದು ತನ್ನ ಹಾಡನ್ನು ನಿಲ್ಲಿಸಿ ಬಿಡ್ತದೆ. ಇಂತಹ ಒಂದು ಗ್ರಾಸ್ಪಿಂಗ್ ಪವರ್ ಹಕ್ಕಿಗಳಿಗಿದೆ. ಅವು ಹಿಂಡು ಹಿಂಡಾಗಿ ಹಾರುತ್ತವೆ, ಆಹಾರವನ್ನು ಹುಡುಕ್ತದೆ, ಮತ್ತು ಕೆಲವು ಪ್ರಭೇದಗಳು ಜೀವಮಾನವಿಡೀ ಒಂದೇ ಸಂಗಾತಿಯೊಂದಿಗೆ ಇರ್ತದೆ. ಪರಾಗಸ್ಪರ್ಶ, ಬೀಜ ಪ್ರಸರಣ ಮತ್ತು ಕೀಟಗಳ ನಿಯಂತ್ರಣದಲ್ಲಿ ಹಕ್ಕಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇವು ಪ್ರಕೃತಿಯ ಸಮತೋಲನಕ್ಕೆ ಅತ್ಯಗತ್ಯ. ಪರಿಸರ ಮಾಲಿನ್ಯ ಮತ್ತು ಅವುಗಳು ಎಲ್ಲಿ ವಾಸಿಸ್ತವೋ ಅವುಗಳ ಆ ಜಾಗದ ನಾಶದಿಂದಾಗಿ ಅವುಗಳ ಸಂತತಿ ಅಪಾಯದಲ್ಲಿದೆ. ಅವುಗಳ ಉಳಿವಿಗೆ ಮರಗಳನ್ನು ಬೆಳೆಸುವುದು ಮತ್ತು ಪಕ್ಷಿಧಾಮಗಳನ್ನು ಸಂರಕ್ಷಿಸುವುದು ಅತಿ ಅಗತ್ಯ. ಹಕ್ಕಿಗಳ ಗೂಡು ಎಂದಾಗ ನನಗೆ ನೆನಪಾಗುವುದು ಅಪ್ಪನ ತೋಳುಗಳು. ಅಪ್ಪನ ತೋಳುಗಳಲ್ಲಿ ಪ್ರತಿಯೊಂದು ಮಗುವು ಸುರಕ್ಷಿತ, ಹಾಗೆ ಹಕ್ಕಿಯ ಗೂಡುಗಳಲ್ಲಿ ಪುಟ್ಟ ಮರಿಯು ಸುರಕ್ಷಿತವಾಗಿರುತ್ತದೆ. ಹಕ್ಕಿಯ ಗೂಡು ಎಂದಾಗ ನನಗೆ ನೆನಪಾಗುವುದು ಕವಚ ಚಿತ್ರದ ಈ ಹಾಡು. ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ, ಮುಡಿಯುವೇನು ಮುಡಿಯೊಳಗೆ ಮಿನುಗುವ ತಾರೆ, ನಡೆಯುವೇನು ಅವನ ಜೊತೆ ನೋಡಲಿ ಊರೆ. ಈ ಹಾಡನ್ನು ಹಾಡಿದವರು SP ಬಾಲಸುಬ್ರಹ್ಮಣ್ಯಂ ಹಾಗೂ ಶ್ರೇಯಾ ಜಯದೀಪ್. ಈಗ ಈ ಸೂಪರ್ ಆಗಿರೋ, ಈ ಬ್ಯೂಟಿಫುಲ್ ಆಗಿರೋ ಹಾಡು ನಿಮಗೋಸ್ಕರ ಕೇಳ್ತಾ ಇರಿ. ರೇಡಿಯೋ ಸಾರಂಗ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ, ಇದು ಬಣ್ಣ ಬಣ್ಣದ ಬದುಕು.

ಇವತ್ತು ನಾನು ಮಾತಾಡ್ತಾ ಇದ್ದೆ ಹಕ್ಕಿಗಳ ಬಗ್ಗೆ. ಇಲ್ಲಿ ಹಕ್ಕಿಗಳ ಬಗ್ಗೆ ಮಾತಾಡುವಾಗ ಮೊದಲಾಗಿ ಹಕ್ಕಿಗಳ ಗೂಡುಗಳ ಬಗ್ಗೆ ನಾವು ಮಾತಾಡಬೇಕು. ಈ ಗೂಡುಗಳನ್ನು ನಾವು ಯಾಕೆ ಕಟ್ತಾವೆ ಅಂದರೆ, ಒಂದು ಮೊಟ್ಟೆ ಇಡೋದಕ್ಕೆ, ಇನ್ನೊಂದು ಕಾವು ಕೊಡೋದಕ್ಕೆ, ಮತ್ತು ಮರಿಗಳನ್ನು ಸಾಕೋದಕ್ಕೆ ನಿರ್ಮಿಸುವ ಸುರಕ್ಷಿತ ತಾಣಗಳು ಇವು. ಇವುಗಳು ಹುಲ್ಲು, ಕಡ್ಡಿ, ಎಲೆ, ಜೇಡರ ಬಲೆ, ಮಣ್ಣು ಮತ್ತು ಲಾವಾ ರಸದಂತಹ ವಿವಿಧ ವಸ್ತುಗಳನ್ನು ಬಳಸಿ ಇದು ಗೂಡುಗಳನ್ನು ಕಟ್ಟುತ್ತದೆ. ಇನ್ನು ಗೀಚಕ ಪಕ್ಷಿಗಳು ನೋಡಿರಬೇಕಲ್ಲ ನೀವು, ಅದು ಹುಲ್ಲು ಮತ್ತು ನಾರುಗಳಿಂದ ಹೂಜಿ ಆಕಾರದ ಮೂರು ಅಂತಸ್ತುಗಳ ಸುಂದರ ಗೂಡುಗಳನ್ನು ಮರದ ಕೊಂಬೆಗಳಿಗೆ ನೇತು ಹಾಕ್ತದೆ. ಇನ್ನು ಮರಕುಟಿಗ, ಗಿಳಿ ಮತ್ತು ನೀಲಕಂಠ ಪಕ್ಷಿಗಳು ಮರದ ಕಾಂಡದಲ್ಲಿರುವ ನೈಸರ್ಗಿಕ ರಂಧ್ರಗಳು, ಅದಾಗಿ ಒಂದು ತೂತಾಗಿರ್ತದಲ್ಲ ಅದು, ಅಥವಾ ತಾವೇ ಕೊರೆದ ಪೊಟರಿಗಳಲ್ಲಿ ಗೂಡನ್ನು ಕಟ್ತದೆ. ಆಮೇಲೆ ಕಡಲು ಹಕ್ಕಿಗಳು, ಆಮೇಲೆ ಉತ್ತರ ಕಾಡಿನ ಕೆಲವು ಹಕ್ಕಿಗಳು ನೆಲದ ಮೇಲೆ ಅಥವಾ ಮರಳಿನಲ್ಲಿ ಅಗೆದ ಆಳವಿಲ್ಲದ ಗುಂಡಿಗಳಲ್ಲಿ ಗೂಡುಗಳನ್ನು ಮಾಡ್ತದೆ. ಆಮೇಲೆ ಮಣ್ಣಿನ ಗೂಡುಗಳು ಯಾವುದು ಮಾಡುವುದು ಹಕ್ಕಿ ಹೇಳಿದರೆ, ತಮ್ಮ ಜೊಲ್ಲನ್ನು ಮಣ್ಣಿನೊಂದಿಗೆ ಬೆರೆಸಿ ಕೆರೆ, ನದಿ ದಂಡೆಗಳಲ್ಲಿ ಅಥವಾ ಮನೆಗಳ ಗೋಡೆಗಳ ಮೇಲೆ ಗಟ್ಟಿಗೂಡುಗಳನ್ನು ನಿರ್ಮಿಸ್ತದೆ. ಅಮೇರಿಕನ್ನ ರಾಬಿನ್ ಅಥವಾ ಯುರೇಷಿಯಸ್ ಬ್ಲ್ಯಾಕ್ಬರ್ಡ್ನಂಥ ಪಕ್ಷಿಗಳು ಹುಲ್ಲು, ಕಡ್ಡಿ ಮತ್ತು ಮಣ್ಣನ್ನು ಬಳಸಿ ಕಪ್ ಆಕಾರದ ಗೂಡುಗಳನ್ನು ಕಟ್ತದೆ. ಸಿಂಪಿಗೆ ಹಕ್ಕಿಗಳು ಎಲೆಗಳನ್ನು ನಾರಿನಿಂದ ಹೊಲಿದು ಒಳಗೆ ಮೃದುವಾದ ವಸ್ತುಗಳನ್ನು ತುಂಬಿ ಗೂಡನ್ನು ತಯಾರಿಸ್ತದೆ. ಯಾಕೆ ಈ ಗೂಡನ್ನು ಕಟ್ತದೆ ಹೇಳಿದರೆ, ಹಾವು, ಕಾಗೆ ಇವುಗಳಿಂದ ರಕ್ಷಿಸುವುದಕ್ಕೆ, ಮೊಟ್ಟೆ ಮತ್ತು ಮರಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಇವುಗಳು ಗೂಡನ್ನು ಕಟ್ತದೆ. ಇನ್ನು ಮರಿಗಳಿಗೆ ಬೆಚ್ಚಗಿನ ವಾತಾವರಣವೂ ಈ ಗೂಡು ಒದಗಿಸುತ್ತದೆ. ಗಂಡು ಹಕ್ಕಿಯು ಹೆಣ್ಣನ್ನು ಆಕರ್ಷಿಸಲು ಗೂಡನ್ನು ನಿರ್ಮಿಸುತ್ತದೆ. ಅನೇಕ ಪಕ್ಷಿಗಳು, ವಿಶೇಷವಾಗಿ ವಲಸೆ ಬರುವ ಹಕ್ಕಿಗಳು, ಸಂತಾನೋತ್ಪತ್ತಿ ಅವಧಿಯಲ್ಲಿ ಒಂದೇ ಗೂಡನ್ನು ಬಳಸ್ತದೆ. ಈ ಹಕ್ಕಿಗಳು ಹಾಡುವುದು ಕೇಳಲಿಕ್ಕೆ ತುಂಬ ಚೆಂದ. ಒಂದೊಂದು ಹಕ್ಕಿಯ ಒಂದು ವಾಯ್ಸ್ ಉಂಟಲ್ಲ, ಅದು ಒಂದೊಂದು ರೀತಿ ಕೇಳೋದಕ್ಕೆ ಬಹಳ ಆಕರ್ಷಕವಾಗಿರ್ತದೆ. ಈ ಹಕ್ಕಿಯ ಹಾಡಿಗೆ ತಲೆ ತೂಗುವ ಹೂ ನಾನಾಗುವ ಆಸೆ, ಹಸುವಿನ ಕೊರಳಿನ ಗೆಜ್ಜೆಯ ದನಿಯು ನಾನಾಗುವ ಆಸೆ, ಹಬ್ಬಿದ ಕಾಮನ ಬಿಲ್ಲಿನ ಮೇಲಿನ ಮುಗಿಲಾಗುವ ಆಸೆ, ಚಿನ್ನದ ಬಣ್ಣದ ಜಿಂಕೆಯ ಕಣ್ಣಿನ ಮಿಂಚಾಗುವ ಆಸೆ. ಇದು ಕೆಎಸ್ ನರಸಿಂಹಸ್ವಾಮಿಯವರ ರಚನೆ. ಮೈಸೂರು ಮಲ್ಲಿಗೆ ಚಿತ್ರದ ಈ ಹಾಡನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಬಿ ಆರ್ ಛಾಯಾ. ಈಗ ಈ ಹಾಡನ್ನು ಕೇಳೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು.

ವೆಲ್ಕಮ್ ಬ್ಯಾಕ್. ಕೇಳ್ತಾ ಇದ್ರ ರೇಡಿಯೋ ಸಾರಂಗನಾಟ್ 7.8 FM. ಇವತ್ತು ಹಕ್ಕಿಗಳ ಬದುಕು, ಹಕ್ಕಿಗಳ ಗೂಡು, ಇದರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಹಕ್ಕಿಗಳ ಬದುಕು ಒಂಥರ ಸುಂದರ, ಅವುಗಳ ಜೀವನ ಕ್ರಮ ಮಾನವರಿಗೂ ಮಾದರಿ. ನಿಸರ್ಗದಲ್ಲಿ ಸಿಗುವ ತ್ಯಾಜ್ಯ ವಸ್ತುಗಳನ್ನು ಬಳಸಿಕೊಂಡು ಗೂಡು ನಿರ್ಮಿಸಿಕೊಳ್ಳುವ ಕಲೆ ಅವುಗಳಿಗೆ ಹುಟ್ಟಿನಿಂದಲೇ ಕರಗತ. ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಸಂತಾನ ಅಭಿವೃದ್ಧಿ ಮಾಡಿಕೊಳ್ಳುವ ಈ ಪಕ್ಷಿಗಳ ಕ್ರಮ ಉಂಟಲ್ಲ, ಬಹಳ ಅದ್ಭುತ. ಪಕ್ಷಿಗಳ ಗೂಡುಗಳಲ್ಲಿ ನಾವು ವೈವಿಧ್ಯವನ್ನು ಕಾಣಬಹುದು. ಆದರೆ ಅದನ್ನು ನೋಡುವವರಿಗೆ ಅಪಾರ ತಾಳ್ಮೆ ಬೇಕು ಮತ್ತು ಸಮಯ ಇರಬೇಕು. ಅದಕ್ಕಿಂತ ಮುಖ್ಯವಾಗಿ ಕುತೂಹಲ ಒಂದು ಇರಬೇಕು. ಸಂತಾನ ಅಭಿವೃದ್ಧಿಗೆ ಸಿದ್ಧವಾಗುವ ಕಾಲ ಎಲ್ಲ ಪಕ್ಷಿಗಳ ಬದುಕಿನ ಮಹತ್ವದ ಘಟ್ಟ. ಅವು ಹೆಚ್ಚು ಕ್ರಿಯಾಶೀಲವಾಗುವುದು ಆ ಸಮಯದಲ್ಲಿ. ಗಂಡು ಹೆಣ್ಣು ಪಕ್ಷಿಗಳು ತಮ್ಮ ವಂಶ ಬೆಳೆಸುವ ಕ್ಷಣಗಳನ್ನು ಪರಸ್ಪರ ಹಂಚಿಕೊಳ್ಳುತ್ತದೆ. ಆ ಸಮಯದಲ್ಲಿ ಅವುಗಳಲ್ಲಿ ಜೀವನೋತ್ಸಾಹ ಉಕ್ಕಿ ಹರಿಯುತ್ತದೆ. ಆ ದಿನಗಳಲ್ಲಿ ಅವು ಅನ್ಯೋನ್ಯತೆಯಿಂದ ಬದುಕುತ್ತದೆ. ಸಂಗಾತಿಯ ಆಯ್ಕೆ, ಮಿಲನದ ಕ್ಷಣಗಳು, ಗರ್ಭಧರಿಸಿದ ಹೆಣ್ಣು ಹಕ್ಕಿಯ ಭಿನ್ನಾಣ, ದಾಂಪತ್ಯ ಇತ್ಯಾದಿಗಳು ಸೌಜಿಗವನ್ನು ಹುಟ್ಟಿಸುತ್ತವೆ.

ಸಂಭವಿಸುತ್ತದೆ. ತಮ್ಮ ವಂಶದ ಕುಡಿಯನ್ನು ಈ ಭೂಮಿಗೆ ಬರಮಾಡಿಕೊಳ್ಳುವ ಪೂರ್ವದಲ್ಲಿ ಅವು ರಕ್ಷಣೆಗೆ ಒತ್ತು ನೀಡಿ ಗೂಡನ್ನು ನಿರ್ಮಿಸಿಕೊಳ್ಳುತ್ತದೆ. ಅದೊಂದು ಅದ್ಭುತ ಪ್ರಕ್ರಿಯೆ. ಪ್ರತಿಯೊಂದು ಪಕ್ಷಿಯು ತನ್ನ ಅನುಕೂಲಕ್ಕೆ ತಕ್ಕಂತೆ ಗೂಡನ್ನು ನಿರ್ಮಿಸಿಕೊಳ್ಳುತ್ತದೆ. ಬಹುತೇಕ ಪಕ್ಷಿಗಳು ಹೇಗೆ ಹೇಳಿದರೆ ಸಂತಾನೋತ್ಪತ್ತಿಗೆ ಮಾತ್ರವೇ ಗೂಡನ್ನು ನಿರ್ಮಿಸಿಕೊಳ್ಳುತ್ತದೆ. ಗೂಡುಗಳ ನಿರ್ಮಾಣ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಪಕ್ಷಿಗಳ ಗೂಡುಗಳನ್ನು ಹೀಗೆ ನಾವು ವರ್ಗೀಕರಿಸಬಹುದು. ತೇಲುವ ಗೂಡು, ಕೆದರಿದ ಗೂಡು, ಬಟ್ಟಲು ಗೂಡು, ಮಣ್ಣಿನ ಗೂಡು, ನೆಲದ ಗೂಡು, ಎಲೆಗಳ ಗೂಡು, ತೊಟ್ಟಿಲು ಗೂಡು, ನೇತಾಡುವ ಗೂಡು, ಪೊಟರೆ ಗೂಡು, ಹೀಗೆಲ್ಲ. ಬಹುತೇಕ ಪಕ್ಷಿಗಳು ನಿಸರ್ಗ ಸಹಜ ಪರಿಸರದಲ್ಲಿ ತಾಪಮಾನ, ಬೆಳಕಿನ ತೀವ್ರತೆ, ತೇವಾಂಶ, ಹವಾಮಾನ, ಆಹಾರದ ಲಭ್ಯತೆ ಇತ್ಯಾದಿಗಳನ್ನು ಅವಲಂಬಿಸಿ ಗೂಡುಗಳನ್ನು ನಾನಾ ವಿನ್ಯಾಸಗಳಲ್ಲಿ ಅತ್ಯಂತ ನಾಜುಕಾಗಿ ನಿರ್ಮಿಸಿಕೊಳ್ಳುತ್ತದೆ. ಈ ಕಲೆ ಪಕ್ಷಿಗಳಿಗೆ ಹುಟ್ಟಿನಿಂದಲೇ ಸಿದ್ಧಿಸಿದೆ. ಹಕ್ಕಿಗಳು ಗೂಡು ಕಟ್ಟುವುದು ವಾಸ ಮಾಡಲಿಕ್ಕೆ ಖಂಡಿತ ಅಲ್ಲ. ಪ್ರತಿಯೊಂದು ಪಕ್ಷಿಗೂ ಅದು ಮೊಟ್ಟೆಯಿಟ್ಟು ಮರಿ ಮಾಡಿ ಮರಿಗಳನ್ನು ಬೆಳೆಸುವ ಸಲುವಾಗಿ ಮಾತ್ರ. ಹಕ್ಕಿಗಳು ಗೂಡು ಕಟ್ಟುವ ವಾಸ್ತುಶಿಲ್ಪ ಉಂಟಲ್ಲ, ಅದೊಂದು ಅದ್ಭುತವಾದ ವಿಶಿಷ್ಟವಾದ ಹುಟ್ಟಿನಿಂದ ಬಂದಂತಹ ಸಹಜ ಪ್ರವೃತ್ತಿ. ಹಲವು ಸಾಮಾನ್ಯ ಪಕ್ಷಿಗಳ ಗೂಡನ್ನು ನೀವು ಕಂಡಿರ್ತೀರಾ. ಈ ಗುಬ್ಬಚ್ಚಿ, ಗಿಳಿ, ಮೈನಾಗಳು ಮರ, ಕಟ್ಟಡ ಮುಂತಾದ ಸ್ಥಳಗಳಲ್ಲಿ ಸ್ವಾಭಾವಿಕವಾಗಿ ದೊರಕುವ ಸಂದುಗೊಂದುಗಳಲ್ಲಿ ಅಥವಾ ಈ ಮೊದಲು ಇತರ ಹಕ್ಕಿಗಳು ಮಾಡಿದ ರಂಧ್ರಗಳಲ್ಲಿ ಗೂಡನ್ನು ಕಟ್ಟುತ್ತದೆ. ಹದ್ದು, ಗಿಡುಗ ಮುಂತಾದ ಹಕ್ಕಿಗಳು ಬರೇ ಕಸ, ಒಣ ಕಡ್ಡಿ ರೆಂಬೆಗಳನ್ನು ಬಳಸಿ ಮರದ ತುತ್ತು ತುದಿಯಲ್ಲಿ ಕೊಂಬೆಗಳ ನಡುವೆ ಅಟ್ಟಣಿಗೆಯಂತಹ ಗೂಡುಗಳನ್ನು ತಯಾರಿಸುತ್ತದೆ. ಇನ್ನು ಒಂದು ಗೂಡು, ಅದರಲ್ಲಿ ತಾಯಿ ಹಕ್ಕಿ ಜೊತೆಗೆ ಮರಿಗಳು. ಇದು ಒಂದು ಸಂಸಾರದ ಚಿತ್ರಣ. ಇದನ್ನು ಕೇಳುವಾಗ ಒಂದು ಚಿತ್ರಣ ನಮ್ಮ ಮನಸ್ಸಿಗೆ ತಟ್ಟ ಅಂತ ಮೂಡ್ತದೆ. ಒಂದು ಕೋಳಿ, ಅದರ ಸುತ್ತ ಹಲವಾರು ಸಣ್ಣ ಸಣ್ಣ ಮರಿಕೋಳಿಗಳು ಆ ತಾಯಿ ಕೋಳಿಯನ್ನು ಫಾಲೋ ಮಾಡ್ತಾ ಹೋಗ್ತಾ ಇರ್ತದೆ. ಇದು ಯಾವುದರಲ್ಲಿ ಹೇಳಿದರೆ ಒಂದು ಸಿನಿಮಾದಲ್ಲಿ 1964 ಬಿಡುಗಡೆಯಾದ ಚಿನ್ನದ ಬೊಂಬೆ. ಈ ಚಿತ್ರದಲ್ಲಿ ಬರುವಂಥ ಒಂದು ಸುಮಧುರ ಹಾಡು, ಸೇವಂತಿಗೆ ಚೆಂಡಿನಂಥ ಮುದ್ದು ಕೋಳಿ, ತಾಯಿಯ ಮಡಿಲಿನಲ್ಲಿ ಬೀಡುಬಿಟ್ಟ ಮುದ್ದು ಕೋಳಿ. ಸೂಲಮಂಗಲಂ ರಾಜಲಕ್ಷ್ಮಿ ಹಾಡಿರುವ ಈ ಹಾಡು ಎಂದೆಂದಿಗೂ ಅಮರ ಗೀತೆ. ಈಗ ಈ ಹಾಡು ನಮ್ಮೆಲ್ಲ ಶ್ರೋತೃ ಬಾಂಧವರಿಗಾಗಿ ಕೇಳ್ತಾ ಇರಿ. ರೇಡಿಯೋ ಸಾರಂಗೋನಾಟ್ 7.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸರಂಗ 7.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಈಗ ಹಕ್ಕಿಗಳ ಜೊತೆಗೆ ಹಕ್ಕಿಗಳ ಗೂಡುಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಈಗ ಕೊಂಬೆಗಳು, ಒಂದು ಮರದಲ್ಲಿ ಕೊಂಬೆ ಇರ್ತದೆ, ಅದು ಬ್ರಾಂಚ್ ಕವಲು, ಅದರಲ್ಲಿ ಅದರ ಆ ಕವಲಿನಲ್ಲಿ ನೋಡಿಕೊಂಡು ತಟ್ಟೆ ಅಥವಾ ಬಟ್ಟರು ಆಕಾರದ ಗೂಡುಗಳನ್ನು ಒಣಹುಲ್ಲು ಆಮೇಲೆ ಎಲೆ ಆಮೇಲೆ ಕಸಕಡ್ಡಿಗಳಿಂದ ಕಟ್ಟಿ ಅದರೊಳಗೆ ಮೃದುವಾದ ಹತ್ತಿಯನ್ನೆಲ್ಲ ಇಟ್ಟು ಹಲವಾರು ಪಕ್ಷಿಗಳು ಹಾಗೆ ಮೊಟ್ಟೆ ಇಡುವುದು ಸಹ ಉಂಟು. ಇಲ್ಲದ್ರೆ ಸತ್ತ ಮರ ಒಂದು ಸತ್ತು ಬಿದ್ದಿರ್ತದೆ ಮತ್ತು ಮಣ್ಣಿನ ಬದುಗಳನ್ನು ಕೊರೆದು ಸುರಂಗದಂತೆ ಮಾಡಿದ ಗೂಡುಗಳನ್ನು ಮಿಂಚುಳ್ಳಿ ಕಟ್ಟಿಕೊಳ್ತದೆ. ನೋಡಿ, ಮಿಂಚುಳ್ಳಿ ಸಹ ಆ ರೀತಿ ಗೂಡುಗಳನ್ನು ಕಟ್ಟಿಕೊಳ್ತದೆ. ನಾರು ಬೇರು ಮೃದುವಾದ ಹತ್ತಿಯಿಂದ ನಾಜೂಕಾಗಿ ನೇಯ್ದ ಗೂಡನ್ನು ಸೂರಕಿ ಕಟ್ಟಿಕೊಳ್ತದೆ. ಈ ಎಲ್ಲ ಗೂಡುಗಳಿಗೂ ಅತ್ಯಂತ ಅವಶ್ಯವಾದ ಕಚ್ಚಾ ವಸ್ತು ಜೇಡರ ಬಲೆ. ಇನ್ನು ನೀರಿನಲ್ಲಿ ವಾಸ ಮಾಡುವ ದೀವನಕ್ಕಿಗಳು ನೀರ ಮೇಲೆ ತೇಲಾಡುವ ತಾವರೆ ಮುಂತಾದ ಎಲೆಗಳ ಮೇಲೆ ತಮ್ಮ ಗೂಡನ್ನು ಕಟ್ಟುತ್ತದೆ. ಇನ್ನು ಟಿಟ್ಟಿಬಿಗಳು ಯಾವುದೇ ಗೂಡನ್ನು ಕಟ್ಟದೆ ಮೊಟ್ಟೆಗಳನ್ನು ನೇರವಾಗಿ ನೆಲದ ಮೇಲೆಯೇ ಇಟ್ಟು ಕಾಪಾಡುತ್ತದೆ. ಇವುಗಳು ತಯಾರಿಸಿದ ಗೂಡುಗಳು ಹೊರನೋಟಕ್ಕೆ ಅತ್ಯಂತ ಸಮರ್ಥವಾಗಿ ಯಾರಿಗೂ ಕಾಣದ ಹಾಗೆ ಮರೆಮಾಚಿಕೊಂಡು ಇರುತ್ತದೆ. ಇನ್ನು ಕವಲು ತೋಕೆ ಹಾಗೂ ಬಾನಾಡಿಗಳು ಮಣ್ಣು ಎಲೆಗಳನ್ನು ಎಂಜಲಿನೊಂದಿಗೆ ಹಿಟ್ಟಿನ ಹಾಗೆ ಅರೆದು ಅದನ್ನು ಪಾಳು ಬಿದ್ದ ಕಟ್ಟಡ, ಬಾವಿ ಮುಂತಾದವುಗಳ ಗೋಡೆಗಳಿಗೆ ಮೆತ್ತಿ ಅದರೊಳಗೆ ಮೃದುವಾದ ಹತ್ತಿಯನ್ನು ಕಲೆ ಹಾಕಿ ಗೂಡು ಕಟ್ಟುತ್ತದೆ. ಇನ್ನು ಗಂಡು ಮಂಗಟ್ಟೆ ಹಕ್ಕಿ, ಅದು ಮಳೆ ಹಕ್ಕಿ ಅಂತಲೂ ಹೇಳ್ತಾರೆ, ಕಾಣ್ತದೆ ಅದನ್ನು. ಆ ಹೆಣ್ಣು ಹಕ್ಕಿಯನ್ನು ಒಂದು ದೊಡ್ಡ ಪೊಟರಿಯೊಳಗೆ ಕುಳ್ಳಿರಿಸಿ ಬರೇ ಕೊಕ್ಕು ಹೊರಗೆ ಕಾಣುವಂತೆ ಮಣ್ಣಿನಿಂದ ಮುಚ್ಚಿಬಿಡುತ್ತದೆ. ಅಲ್ಲಿಂದ 3-4 ತಿಂಗಳುಗಳ ಕಾಲ ಹೆಣ್ಣು ಹಕ್ಕಿ ಮೊಟ್ಟೆ ಇಟ್ಟು ಕಾವು ಕೊಟ್ಟು ಮರಿಗಳು ದೊಡ್ಡದಾಗುವವರೆಗೆ ಒಬ್ಬಂಟಿಯಾಗಿ ಇಡೀ ಸಂಸಾರಕ್ಕೆ ಆಹಾರವನ್ನು ಪೂರೈಸುತ್ತದೆ. 2 ಪ್ರಸಿದ್ಧವಾದ ಹಕ್ಕಿಗಳ ಗೂಡುಗಳ ವೈಶಿಷ್ಟ್ಯತೆಯನ್ನು ನಾನು ಇಲ್ಲಿ ಹೇಳಲೇಬೇಕು. ಮೊದಲನೇದಾಗಿ ಸಿಂಪಿಗೆ ಹಕ್ಕಿ, 2 ಆಯ್ದ ಎಲೆಗಳನ್ನು ಒಂದಕ್ಕೊಂದು ಜೋಡಿಸಿ ಅದರ ಅಂಚುಗಳನ್ನು ನಾರಿನಿಂದ ಹೊಲಿದು ಒಂದು ಪೊಟ್ಟಣ ಥರ ಮಾಡುತ್ತದೆ. ಅದರೊಳಗೆ ನಾರು ಹತ್ತಿ ಮುಂತಾದವುಗಳನ್ನು ಇರಿಸಿ ಮೃದುವಾದ ಗೂಡು ಕಟ್ಟುವ ಕುಶಲ ಕಲೆ ಅತ್ಯಂತ ಆಶ್ಚರ್ಯಕರ. 2 ಗೀಜಕ ಪಕ್ಷಿ, ಒಂದು ಬಾಗಿದ ಮರದ ಕೊಂಬೆಯ ತುದಿಯಲ್ಲಿ ಹುಲ್ಲು ನಾರು ಹತ್ತಿಯನ್ನು ಬಳಸಿ ತನ್ನ ಕೊಕ್ಕು ಹಾಗೂ ಕಾಲ್ಬೆರಳಿನ ಸಹಾಯದಿಂದ ಅವುಗಳನ್ನು ಒಂದಕ್ಕೊಂದು ಹೆಣೆದು ರಚಿತವಾದ ಗೀಜಗನಗೂಡು ವಿಶ್ವಪ್ರಸಿದ್ಧವಾಗಿದೆ. ಇದು ಸಂಪೂರ್ಣವಾಗಿ ಗಂಡು ಗೀಜಗನ ಕಾರ್ಯ ಕುಶಲತೆ. ಈ ಹಕ್ಕಿಗೂಡನ್ನು ಮನುಷ್ಯರ ಸಂಸಾರಕ್ಕೆ ಹೋಲಿಸಬಹುದು. ಹಕ್ಕಿಗೂಡಿನಲ್ಲಿ ಒಂದು ತಾಯಿ 2-3 ಹಕ್ಕಿಗಳಿರಬಹುದು. ಹಾಗೆಯೇ ಒಂದು ಮನೆಯಲ್ಲಿ, ಒಂದು ಕುಟುಂಬದಲ್ಲಿ ಒಂದು ತಂದೆ ತಾಯಿಗೆ 2-3 ಮಕ್ಕಳಿರಬಹುದು. ಬೆಳೆಯುವಾಗ ಜೊತೆಯಾಗಿ ಇರ್ತಾರೆ, ಆಮೇಲೆ ತಮ್ಮ ತಮ್ಮ ದಾರಿಯನ್ನು ಹುಡುಕುತ್ತಾ ಬೇರೆ ಆಗ್ತಾರೆ. ಹಕ್ಕಿಗಳು ಹಾಗೆ ಮೊದಲು ಜೊತೆಗಿರ್ತವೆ, ಹಾರಲು ಕಲಿತ ಮೇಲೆ ಅವು ತಮ್ಮ ದಾರಿಯನ್ನು ಹಿಡಿತದೆ. ಇದನ್ನು ಈ ಸಂಸಾರದೊಂದಿಗೆ ಹೋಲಿಸಿ ಆರ್.ಎನ್. ಜಯಗೋಪಾಲ್ ಅವರು ಭರ್ಜರಿ ಬೇಟೆ ಚಿತ್ರಕ್ಕಾಗಿ ಒಂದು ಹಾಡನ್ನು ಬರೆದಿದ್ದರು. ಇದನ್ನು ಹಾಡಿದವರು ಇಳೆಯರಾಜ ಅವರು. ಹಕ್ಕಿಗೂಡು 1, ಮುದ್ದು ಮರಿ 2, ಆಡಿದವು ಕೂಡಿ ಹಾರಿದ್ದವು ಜೋಡಿ, ನೋಡಲು ಅಂದು ಕಣ್ಣು ಸಾಲದಾಗಿತ್ತು, ಕಾಣಲು ಇಂದು ಕಣ್ಣೇ ಬೇಡದೇ ಹೋಯಿತು. ಈ ಹಾಡು ನಿಮಗಾಗಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 7.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ. ನಾನು ಮಂಜುಳ, ಇದು ಬಣ್ಣ ಬಣ್ಣದ ಬದುಕು. ಈ ಹಕ್ಕಿಗೂಡುಗಳ ವಿಷಯ ಮಾತಾಡ್ತಾ ಇರುವಾಗ ನಾನೊಂದು ಲೇಖನವನ್ನು ನೋಡಿದ್ದೆ. ಇದನ್ನು ಬರೆದವರು ಕೆ ಪುಟ್ಟಸ್ವಾಮಿ, ಕೃಪಾಕರ ಮತ್ತು ಸೇನಾನಿ. ಅವರು ಹಕ್ಕಿಗೂಡುಗಳ ನಿಗೂಢ ಜಗತ್ತು ಅಂತ ಹೇಳಿ ಒಂದು ಲೇಖನವನ್ನು ಬರೆದಿದ್ರು. ಅದರಲ್ಲಿ ಅವರು ಹೀಗೆ ವಿವರಿಸ್ತಾರೆ, ಹಕ್ಕಿಗಳ ಗೂಡು ಕಟ್ಟಲು ಅವು ಖಾಲಿ ಮರ ಅಥವಾ ಪೊಟರೆ ಇಂಥದ್ದಲ್ಲ. ಸಾಗರದ ದ್ವೀಪ, ಗಿರಿಶಿಖರದ ನೆತ್ತಿ, ಮನುಷ್ಯ ನುಸುಳಲಾರದ ನಿಬಿಡವನ ಶ್ರೇಣಿ, ಸೂರ್ಯದ ಬೆಳಕಿಗೂ ಪ್ರವೇಶ ನಿರಾಕರಿಸುವ ಕಗ್ಗತ್ತಲ ಕಣಿವೆ, ರಕ್ತ ಹೆಪ್ಪುಗಟ್ಟಿಸುವ ಶೀತಲ ಧ್ರುವ ಪ್ರದೇಶ, ಇಂತಹ ಸ್ಥಳಗಳನ್ನು ಕೂಡ ಹಕ್ಕಿಗಳು ಆಯ್ಕೆ ಮಾಡಿಕೊಳ್ಳುತ್ತದೆ. ಹಕ್ಕಿಗಳು ಬದಲಾವಣೆಗೆ ಸಮರ್ಥವಾಗಿ ಹೊಂದಿಕೊಳ್ಳುತ್ತದೆ. ಕೆಲವು ಹಕ್ಕಿಗಳು ಮನುಷ್ಯರಿರುವ ಕೇರಿಗಳಲ್ಲಿ ವಾಹನ ಸಂಚಾರ ಹೆಚ್ಚಿರುವ ಸ್ಥಳಗಳನ್ನೇ ಆಯ್ದುಕೊಳ್ಳುತ್ತದೆ. ಹಕ್ಕಿಗಳ ನೆಲೆಯನ್ನ ಅನೇಕ ಕಡೆ ಆಕ್ರಮಿಸಿಕೊಂಡ ನಂತರ ಹಲವಾರು ಹಕ್ಕಿಗಳು ಹೊಸ ಪರಿಸರಕ್ಕೆ ತಟ್ಟನೆ ಹೊಂದಿಕೊಳ್ಳುವುದನ್ನು ಈಗ ಕಲಿತುಕೊಂಡಿದೆ. ಹಾಗಾಗಿ ಈಗ ನಾವು ಟ್ರಾನ್ಸ್ಫಾರ್ಮರ್ ಬಳಿ, ಆಮೇಲೆ ಮೀಟರ್ ಪೆಟ್ಟಿಗೆಯಲ್ಲಿ, ವಿದ್ಯುತ್ ತಂತಿಗಳಲ್ಲಿ ತೂಗಾಡುವ ಗೂಡುಗಳನ್ನು ನಾವು ಅಲ್ಲಲ್ಲಿ ಕಾಣಬಹುದು. ಇನ್ನು ಈ ಹಕ್ಕಿಗಳ ಸ್ಪೆಷಾಲಿಟಿ ನೋಡಿ, ಅವುಗಳು ಕೂಡ ನಮ್ಮ ಹಾಗೆ ಗೂಡಿನ ಒಳಗೆ ಶುಚಿತ್ವಕ್ಕೆ ಕ್ಲೀನ್ ಇರಬೇಕಂತೆ. ಅವುಗಳಿಗೆ ಹಕ್ಕಿಗಳು ಹೆಚ್ಚು ಮಹತ್ವವನ್ನು ನೀಡುತ್ತದೆ. ಅದರ ಜೊತೆಗೆ ಗೂಡುಗಳು ತುಂಬ ಸೂಪರ್ ಆಗಿ ಚಂದ ಕಾಣಬೇಕು ಅನ್ನುವ ಒಂದು ಸೆನ್ಸ್ ಅವರುಗಳಿಗೆ ಹಕ್ಕಿಗಳಿಗೆ ಇರ್ತದೆ. ವಿಪರೀತ ಅಲಂಕಾರ ಪ್ರಜ್ಞೆ ಹೊಂದಿದ ಹಕ್ಕಿಗಳು ಇರ್ತದೆ. ಅವುಗಳು ಏನು ಮಾಡ್ತದೆ ಅಂದರೆ, ಈ ಕಲರ್ ಕಲರ್ ಇರುವಂಥ ಹೂವಿನ ಪೆಟಲ್ಸ್, ದಳ ಇದೆಯಲ್ಲ ಅದು, ಆಮೇಲೆ ಹೊಳೆಯುವ ಕಲ್ಲು, ಆಮೇಲೆ ಅದನ್ನು ತಂದು ಈ ಹಕ್ಕಿಗೂಡಿನ ಹೊರಮೈಗೆ ಚಂದ ಕಾಣಬೇಕು ಅಂತ ಅಂಟಿಸ್ತದಂತೆ. ಕೆಲವು ಹದ್ದುಗಳು ಬಣ್ಣದ ಗಾಜಿನ ಚೂರು, ಬಟ್ಟೆಯ ಚಿಂದಿಗಳನ್ನೆಲ್ಲ ಗೂಡಿಗೆ ತರ್ತದೆ. ಅದನ್ನೆಲ್ಲ ಆ ಪೊಟರೆಯೊಳಗೆ ಚಂದ ಮಾಡಿ ಸೆಟ್ ಮಾಡಿ ಇಡ್ತದೆ. ಅಮೇರಿಕದಲ್ಲಿ ಗ್ಯಾನೆಟ್ ಎಂಬ ಕಡಲ ಹಕ್ಕಿ ಗಾಲ್ಫ್ ಚೆಂಡು, ಆಮೇಲೆ ನೀಲಿ ಶೀಶಿಯ ಚೂರು, ಈರುಳ್ಳಿ ಸಿಪ್ಪೆ, ಸಣ್ಣ ಬೊಂಬೆಯೊಂದನ್ನು ತಂದು 1942 ಹಿಂದೆಯೇ ಗೂಡು ಕಟ್ಟಿತ್ತಂತೆ. ನೀಲಿ ಸಾಮ್ರಾಟ್ ಮತ್ತು ಸಗ್ಗದಕ್ಕಿ ಗೂಡನ್ನು ಬಹಳ ಸುಂದರವಾಗಿ ಅಲಂಕರಿಸುತ್ತದೆ. ಈ ಗೂಡುಗಳು ಭದ್ರತೆ ಹಾಗೂ ತಾಂತ್ರಿಕ ಪರಿಣತಿ ಮತ್ತು ಕಲಾತ್ಮಕ ಪ್ರಜ್ಞೆಯನ್ನು ಏಕಕಾಲಕ್ಕೆ ಅಭಿವ್ಯಕ್ತಿಸುತ್ತದೆ. ಇದು ಕೃಪಾಕರ ಮತ್ತು ಸೇನಾನಿಯವರು ಬರೆದ ಲೇಖನದಿಂದ ಆಯ್ದಂಥ ಸಾಲುಗಳು. ಹಾಗಾಗಿ ಹಕ್ಕಿಗಳ ಗೂಡು ಎಷ್ಟು ವೈವಿಧ್ಯಮಯವಾಗಿರ್ತದೆ ಅಂತ ನಾವಿಲ್ಲಿ ಅರಿತುಕೊಳ್ಳಬಹುದು, ತಿಳ್ಕೊಳ್ಬಹುದು. ಹಕ್ಕಿಗಳ ಈ ವರ್ಣ ವೈವಿಧ್ಯತೆ, ಹಕ್ಕಿಗಳ ಗೂಡು, ಅವುಗಳ ಸಂಸಾರ, ಇದನ್ನೆಲ್ಲ ಕಂಡಾಗ ನೆನಪಾಗುವ ಮತ್ತೊಂದು ಹಾಡು, ರೆಕ್ಕೆ ಇದ್ದರೆ ಸಾಕೆ ಹಕ್ಕಿಗೆ ಬೇಕು ಬಾನು, ಬಯಲಲ್ಲಿ ತೇಲುತ್ತ ತಾನು ಮ್ಯಾಲೆ ಹಾರೋಕೆ, ಕಡಲೊಂದಿದ್ದರೆ ಸಾಕೆ ಚಿಗರಿಗೆ ಬೇಕು ಕಾನು, ಗಾಳಿಯ ಮೇಲೆ ತಾನು ಜಿಗಿದು ಓಡೋಕೆ. ಇದು 1993 ತೆರೆ ಕಂಡ ಚಿನ್ನಾರಿ ಮುತ್ತ ಚಿತ್ರದ ಹಾಡು. ಸಿ ಅಶ್ವಥ್ ಅವರ ಸಂಗೀತಕ್ಕೆ ಧ್ವನಿಯಾದವರು ರೇಖಾ ಮತ್ತು ಸಂಗಡಿಗರು. ಈ ಹಾಡನ್ನು ನೀವು ಕೇಳಿ, ನಾನು ಕೂಡ ಕೇಳ್ತಾ ಈ ಕಾರ್ಯಕ್ರಮವನ್ನು ಇಂದು ನಾನು ಮುಗಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮೆದುರಿಗೆ ಹಾಜರಾಗ್ತೇನೆ. ಕೇಳ್ತಾ ಇರಿ ಯಾವತ್ತೂ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ. ನಾನು ಮಂಜುಳ, ಇದು ಬಣ್ಣ ಬಣ್ಣದ ಬದುಕು.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನೂ ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಡಾಕ್ಟರ್ ಗುರುರಾಜ್ ಕರ್ಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
1: ಕೈ ಹಿಡಿದು ನಡೆಸೆನ್ನನು.
2: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
3: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
4: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
4: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
5: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8.
6: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
7: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
8: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ, ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
5: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ಕೇಳುತ್ತಿರುವುದು ರೇಡಿಯೋ ಸಾರಂಗ 107.8 ಎಫ್ಎಂ. ಇನಿತ ತುಳು ಕಾರ್ಯಕ್ರಮಕ್ಕೂ ನಿಕ್ಲಿಗ್ ಮಾತ್ರ ಮೋಕೆ ದಿಂಜಿ ಸೊಲ್ಮಿಲೋ. ಇನಿತ ಈ ಕಾರ್ಯಕ್ರಮಡ್ ಇಂಚಿಪ್ಪ ಕುಡ್ಲದ ಪುರಭವನಡ್ ತುಳು ನಾಟಕ ಕಲಾವಿದರ ಒಕ್ಕೂಟ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಉನ್ನತ ಲೆಕ್ಕೊಡು ನಡತಿನ ತುಳು ನಾಟಕ ಕಲಾವಿದರ ಒಕ್ಕೂಟ ಉನ್ನತ 21ನೇ ವಾರ್ಷಿಕ ಸಂಭ್ರಮ ಈ ಲೇಸಿಡ ನಡತಿನ ನಾಟಕನ ಕೇನೊಂದು ಬರ್ಕ
1: ಮೊದಲೆ ನಮ್ಮ ಮಾತ ಇಂತೆ ಬತ್ತದ ಮೂಲು ಮತ್ತರ್ಮೆದ ಎದುರ್ದ ಮಗಿಲ್ಡ್ ಕುಸಲ್ದ ನಾಟಕನ ತೂಡಂದ್ ಶೋಕುಡು ಐತ ಅದು ಕುಲುಂದ ಅಂಚ ಅದ ನಮ್ಮ ಮಾತ ಇತ್ತೆ ನಾಟಕ ತೂಯೇ ರೆಡಿ ಆತ ಎದುರ್ದ ಮಗಿಲ್ಡ್ ಕುಸಲ್ದ ನಾಟಕ ಜೀತು ತಂಡಲು ಬರುಂದುಲ್ಲೇರು ನಾಟಕನು ಮತ್ತೊಂದುಲ್ಲೇರು ಇಂಚ ಅನಗ ಪಿರೋದ ಮರ್ಗಿಲ್ಡ್ ಆ ಜಿಡ್ಡದ ಮಿತ್ ಆ ವೀತು ಮಾತ ಅಬತರ ಆಪುಂಡು ಒಂಜಿ ನಾಟಕ ಆವಡ ಅಂದು ಒಂಜಿ ಕಾರ್ಯಕ್ರಮ ಆವಡಾಂಡ ಪಿರೋದ ಮರ್ಗಿಲ್ಡ್ ಆ ವೀತು ಅಬತರ ಕಿರಿಕಿರಿ ನೆಕ್ಕಿನ ಈ ಚೈಚೈ ಆಪುಣಂದು ನಂಗೆ ಅವು ಐಡಿಯಲ ಇಪ್ಪಂದು ಇಂಚನಾಗ ಟೌನ್ ಆಲ್ಡ್ ಆ ಒಂಚಿ ದಿನ ಇಂಚನೆ ಮಾತೇರ್ಲ ಬತ್ತಕುಂದೇರು ನಾಟಕ ನನ್ನದಾನ ಸುರು ಆವುಡಂದುಂಡು ಅಂಡ ನಮ್ಮ ಕಲಾವಿದರು ರೆಡಿಯೇ ಆಗಿ ಒಂದೇ ವಿಷಯನ ಪತ್ತಂದು ನನ್ನ ದುಮ್ಮತಗ ನಿಕ್ಲಿನ ದುಮ್ಮಗ ಬರಂದು ಹರಿಣಿ ಕಲಾವಿದರು ಒಂದಿತ್ತೆ ಕಲಕ ಜತಂದು
2: ಈ ಅಲ್ಲಿ ದಕ್ಕ ಬಂದು ನಾಟಕ ಬಂದ್ರೆ ಆಪ್ ಅವಸ್ಥೆ ಹಿಂಚೇನಿ ಮೊದ ಬಂದ ಪ್ರಾಕ್ಟೀಸ್ ಮಾಡಬೇಕ ನಾನು ಸ್ಟೇಜ್ ಕೊಡಪ್ಪ ಸ್ಟೇಜ್ ಮಾಡಬೇಕು ಪೂರಾ ಬೇಕ ಬಂತ ಅಲ್ಪ ಅಲ್ಪ ತಿರ್ಕೊಂದಿಲ್ಲ ಇದೇ ಪೋರ ಉಂಡ ಮಾರ ಅಲ್ಲಿ ಎತ್ಕೊಂಡೇ ಉಳ್ಳೆ ಮಾರ ಅಲ್ಪ ಹಿಂಚ ಬಲ

0: பருத்தி பருத்தி பருத்தி வருணா
1: என்ன
2: கோடு
3: கோடு

0: ಕಣ್ಣು ಮುಚ್ಚಿದ ನೀರು ಪರ್ನಂದ ಹುಚ್ಚ ಕಣ್ಣು ಮುಚ್ಚಿದ ಪೇರು ಪರ್ನಾಂಡ ಏರೆಲ್ಲ ಗೊತ್ತಾಪ್ಟು ಬಂದಿಂದನೆ ಹೆಂಗ್ ಗೊತ್ತಾಪ್ಡು ಕಫ ನಮ್ಮ ಮೋನೆಗೆ ಉಪ್ಪೇ ಬೂರ್ನಿ ಮಂಜೇ ಮರ್ಯಾದ ಇರ್ನ ಮೆಗ್ಜಿನ ಮದ್ದೆ ಅಂತ ಕೊರೋಡು
1: ಇವರ ಇಂಚು ಬಲ ಇಂಚು ಬಲ ಮಾರಿದ್ದು ಬಂಗಾಪು ವರುಣ ನಿಖ್ಯಾನ್ ಎನ್ನ ಮುಟ್ಟಿಗಲ ಮಿತರ ಜಾಗ್ರತೆ ಎಂದ ಹೇಳಿ ಚಾರ ಮೇಲೆ ಕಾಲು ಇಡುವನು
0: ದೇ ಹೆಂಗಿರ್ನ ಮೆಗ್ಗಿನ ಮದ್ದೆ ಆಡು ಮರ್ಯಾದ ಮದ್ದೆ ಅಂತ ಕೊರಡೆ ಇರು
1: ವರುಣ ಎನ್ನ ಮೆಗ್ಗಿನ ಮದಿ ಮೇಲೆ ನಿಕ್ಕಿದಾದ ಹರಿಯರ ಉಂಡು
0: ಹರಿಯರ ಹರಿಯರ ಎನ್ನ ಸುಬ್ರಹ್ಮಣ್ಯ
2: ಹರಿಯರ
0: ಸೆಂಟ್ರಲ್ ರೈಲ್ವೆ ಡಿಪಾರ್ಟ್ಮೆಂಟ್ ಮೇಲೆ ಒಪ್ಪು ಇಂಕ ಸನ್ಮಾನ ಮಲ್ದೇರು ರೈಲ್ ಇಂಚ ಬರೋದುಂಡು ಕೊಂಚ ಪಟ್ಟೆ ಕೊರಿ ತರೆ ಕೊರೆ ಬರೋದಿಲ್ಲಿ ಆಯ್ನ ಅಡಿಕೆ ಬಾರೋ ಇತ್ತೇನು ಆಯ್ ರೈಲ್ ಕೈತಲ ಬಂದಾಗ ಆಯ್ ಲಕ್ಕೊಂದು ಸಿಗಿ ತೋಟಕ ಬಲ್ತಿ ಯಾನ ರೈಲ್ ಬಿಡ್ತಿ ರೈಲ್ ಇಂಚ ಪಟ್ಟೆ
2: ಇನ್ನ ರೈಲ್ ಹತ್ತ ರಾಜದೂತ್ ಬೈಕ್
0: ತೋಟಕೊನೆ ಆಯ್ನ ಅಡಿಕೆ ಪಡಿಯೇ ಸೀದ ಪಟ್ಟೆಗೆ ಬತ್ತೇನು ಮರ್ಯಾದ್ರಿಂದ ಮೆಗ್ದಿನ ಮದ್ದೆ ಅಂತ ಕೊರಡು ಮರ್ಯಾದ್ರಿಂದ ಮೆಗ್ದಿನ ಮದ್ದೆ ಅಂತ ಕೊರಡು
1: ಯಾನು ಮದುವೆ ಅಂತದೆ
2: ವಿಷಯ ವರುಣ ಬಡದಿ ಫೋನ್ ಮಾಡ್ತೀನಿ
0: ಅಲ್ಲ ಏಪಲ್ ಇತ್ತೀನಿ ನಾಟಕ ಮುಗಿನ ಕೈ ತಾಪುನ ಏನ್ ಕೊಡ್ತಾ
2: ಅಂಚತ್ ವರುಣ ಒಡೆದಿ ಫೋನ್ ಮಾಡ್ಕೊಂಡಿ ನಿನ್ನ ಪಪ್ಪ ತಿರಿಯರಿಗೆ ಫೋನ್ ಮಾಡ್ಕೊಂಡು ದಯಮಾಡ್ತದೆ ಒಪ್ಪಿಡಕ್ಕೆ ಒಂದು ಸಮಯ ಕೇಳಲಿಲ್ಲ ಇಲ್ಲಿ ನಿನ್ನ ನಾಟಕ ಮಾಡ್ಕೊಪ್ಪ ದಯಮಾಡ್ತು ನನ್ನ ಸತ್ಯ ಅವಕಾಶ ಸಿಕ್ಕಿಲ್ಲ ಇಲ್ಲಿ ಮತ್ತೆ ಮಾಡ್ಕೊ ದಯಮಾಡ್ತು ಹೋಯ್
0: ಅಲ್ಲ ಎನ್ನ ಪಪ್ಪ ತಿರ್ಬೋಯ್ ಅವು ಏನು ಪೊಕ್ಕ ಏನು ಅಂತ್ಯಕ್ರಿಯೆ ಮಲ್ಪೆ ಮೂಲು ಸಾರ ಜನ ಬದುಕುದೇ ಈ ಪ್ರೇಕ್ಷಕರಿಗೆ ಏನು ಮುಲ್ಪೇನು ಉತ್ತರ ಕೊರ್ತು ಹೋಪೆ ತಿರ್ಬೋಯ್ ಏನಪ್ಪ ಪಪ್ಪತಿ.

0: ಒಂದು ಸಾರಜನ ಎನ್ನ ಮೋಕಿದ ಅಮ್ಮಲ್ಲಿರು ಅಕ್ಲಗೆ ನಾಟಕ ಮಲ್ತು ಹೋಪೇನ್. ಅವು ಏರ್ತೋ ತುಳು ರಂಗಭೂಮಿಯಿಂದ ಕಲಾವಿದರು ಅಕಲ ಪೊಪ್ಪ ಅಮ್ಮ ತೀರ್ನಲ್ಲ ಅಕಲ್ ಬತ್ತ ನಾಟಕ ಮಲ್ತದ ಅಕಲ ಅಂತ್ಯಕ್ರಿಯೆ ಮಲ್ತಿಲ್ಲ ಅವನು ಅಕಲ್ ತೀರ್ಕೊಂಡಲ್ಲ ಬತ್ತದ ನಾಟಕ ಮಲ್ತಿಲ್ಲ ಅವನು ಅಂಚಿನೇತ್ರುಡು ಏನ್ ದಾದ ಮಾಸ್ಟರ್ ಏನ್ ಬಜಿ ಕಜವ್ ಮಾಸ್ಟರ್ ಪೊಪ್ಪ ತೀರ್ಪೇನೆ ತೆಮ್ಮಕ್ಕಳಿಗೆ ಉತ್ತರ ಕೊಡ್ತು ಹೋಪೆ ಪಕ್ಕ ಏ ಪೊಗ್ಲ ಕಂಡದ ನಾಟಕ ಕಂಡದ ನಾಟಕ ಪಣದ ಏಪಲ ಇನ್ಸಲ್ಟ್ ಮಲ್ಕೋಚು ಇನ್ನಿ ಕಂಡದ ಆನಿ ಕಂಡದ ನಾಟಕ ಮಲ್ತದೆ ಇನ್ನಿ ಬಾರಿ ಬಾರಿ ಮಲ್ಲ ಕಂಡ ಆಸೆ ಈರೆಂಕಿನ ಗುರುಕುಲು ಮಾಸ್ಟ್ರೆ ಈ ರಂಗಭೂಮಿ ಪಂಪಿನ ಅವು ಶಾರದ ಬಾಂತಿನ ನಾಲಯ ಮಾತ್ರೆಗಳ ಒಲಿಯುಜವು ನಮ್ಮ ಗುರುಕುಲು ಮಾಸ್ಟರ್ ದಾದ ಪಂಪಿರಂದು ಅವು ನಮ್ಮ ಕೇನು ಏಪಲ ನಾಟಕ ಮಲ್ಪುನಗ ಶ್ರದ್ಧೆ ಭಯ ಭಕ್ತಿ ಬೋರ್ಡ್ ಆ ಶ್ರದ್ಧೆ ಭಯ ಭಕ್ತಿ ಮಲ್ತಾಂಡ ನಮಗೆ ಶಾರದ ಮಾತೆ ಏ ಪಕಲ ಒಲಿವೆ
1: ಈತನೇಟ ಇಂಚಿಪ್ಪ ಕುಡ್ಲದ ಪುರಭವನಡೆ ತುಳು ನಾಟಕ ಕಲಾವಿದರ ಒಕ್ಕೂಟ ಅಂಚನೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಕುಡ್ಲ ಉಂದತ ಸಹಯೋಗಡು ತುಳು ನಾಟಕ ಕಲಾವಿದರ ಒಕ್ಕೂಟ ಉಂದತ 21ನೇ ವಾರ್ಷಿಕ ಸಂಭ್ರಮ ಈ ಲೇಸರ ನಡತಿನ ನಾಟಕ ಕೇನೊಂದು ಬತ್ತರು ಇಡಗು ಈ ಕಾರ್ಯಕ್ರಮ ಮುಗಿಂಡು ಮಾತ್ರೆಗ್ಲ ಸೊಲ್ಮೇಲವು ಕೇನೊಂದು ಪುಲಿ ರೇಡಿಯೋ ಸಾರಂಗ 7.8 FM ಒಂದು ರಂಗ ರಂಗದ ಬದುಕು
2: ಕೈ ಚಕ್ಕದೇ

ಹಾಯ್, ಯಾನ್ ಗುರು ಕಿರಣ್ ಬಾದಿರೊಂದುಲ್ಲ ನಿಕುಲ್ ಕೇನೊಂದುಲ್ಲಾರು ಸಾರಂಗ್ ಎಫ್ ಎಂ 107.8 FM ಒಂದು ರಂಗ ರಂಗದ ಬದುಕು.

ರೇಡಿಯೋ ಸಾರಂಗ್ಡ ನಿಕ್ಲು ತುಳು ಪ್ರಸಾರಕ್ಕೆ ಏನಂದಲ್ಲರೆ ನನ್ನ ದುಂಬಗ್ ಕೆಲವೊಂಜಿ ತುಳು ಸಿನಿಮಾದ ಪದಕುಲೇನಕ್ಕೆ ಏನಂದು ಬರ್ಕ.

ಈ ತನೇಟ ಕೆಲವೊಂಚಿ ತುಳು ಸಿನಿಮಾದ ಪದಕುಲನ್ನು ಕೇನೊಂದು ಬತ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: ನೀವು ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇದೀಗ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಮಲಗುಡ್ಡೆ ಕಾರ್ಕಳ ಹಾಗೂ ಚಾನೆಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಸಮಾರೋಪ ಸಮಾರಂಭದಲ್ಲಿ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ನಡೆದ ಯಕ್ಷಗಾನ ಮೋಕೆದ ಓಲೆ ತುಳು ಯಕ್ಷಗಾನದ 4ನೇ ಕಂತು.
1: ಪೂರ ಮಣ್ಣಾದ என்ன உடல் துடிப்பு ஏறட பண்ண குருக்கு பேகல பரியர
2: பண்ணிட்டு மம்மனதொழவும் பலிபு வந்து என்னோட வழி.

0: Balamaga. Da kathaya. ಎಲ್ಲಿಯ ಬಾಲೆ ಪುಟ್ಟು ನಾಲ್ ಪಡೆದು ನಿನ್ನ ನಾಮಕರಣ ಇಡೇದ ಪುಟ್ಟಲ್ಲ ಯಾಕೆ ನಿನ್ನ ತೂ ಒಂದೇ ಇತ್ತಿನೆ ಸೇಪೊಲ್ಲ ತೆಲಿ ತೊಂದು ನಲಿ ತೊಂದು ಬಲಿ ತೊಂದು ಇತ್ತಿನ ಒಂದು ಪೊಣ್ಣು ಬಾಲೆ ಇನ್ನಿದಾನೆ ಈ ನಮೂನೆ
1: ಆ ಪುರ್ತ ಅಂಚೆ ಇತ್ತು
0: ಆದ ಮಗ ದಾಯ ಈ ಬುಳಿ ಪುಂಡಾಯ ಒಂದು ಪೊಣ್ಣು ಕಣ್ಣೀರು ಪಾಡ್ರ ಬಲ್ಲಿ ಮಗವಾ ಇಲ್ಲ ನಿಗೆ ಎಡ್ಡತ್ತು
1: ಎನ್ನ ಬದುಕಿನ ಹಾಳು ಮಾಡ್ತೀನಿ
2: ಪರಮಾತ್ಮ

0: ಸೀನಾ ಹೆಂಚಿ ನಿಟ್ಟಿಲ್ಲ ಯಾರ ಹಣ್ಣು
1: ತಿನ್ನಕ ಇದ್ದ ಬರೆಯರ ಅಕ್ಲಿ ಜ್ಞಾನಿಡೆ ಮಲ್ತು ಕೊರ್ತಿಜಿಯಾರ್
0: ದಾದ ಮಗ
1: ಎನ್ನಾತಿಗೆ ಯಾನೆ ಇಪ್ಪೇ ಪಂದು ನಿಗಂಟು ಮಲ್ತಿ ನಾನು
0: ಒರ್ಚಿಯೇ ಒರ್ಚಿ ಪೊಡ್ಸಂಡ ದಾನ ಎಲ್ಲೊಂಜಿ ಮುಳು ವ್ಯತೆ ಆಂದಿಲ್ಲ ಕತ್ತ
1: ಪತ್ತು ಜನ ತೊಟ್ಟು ಜ್ಞಾನ ತಿಳಿತು ನಲ್ಲಿ ಪುಣಿತಿ ಪಡೆದಿಂದ ತಾಂಡ ಎನ್ನ ಮನಸ್ಸಿಗೆ ಆಕೆ ಸಮಾಧಾನ ಪಡ್ಪುಣ ಬೋಡಾ ಕುರ್ಚಿ ಪನ್ಲಿಗೆ
0: ಇದೆ ಸಮಾಧಾನ ದಾದ ಅಲ್ಲೇ ಬಿಡಿ ಹಿರಿಯ

0: ಜನ ಸೇರ್ತೀರಿ, ಎಲ್ಲದ ದಿನ ಗೌಜಿನ ಗಮ್ಮತ್ತದ ದಿನ. ರುಕ್ಮಿಣಿಗೆ ಮದ್ಮೆಗೆ ಪನ್ ಪ್ರಚಿನ ಮಾತಿಲ್ಲ, ಮೊಣದ ಹೈಸರಣತದ ನಗ ಎನ್ನ ಉಡಲು ಕರಗೋನು. ಮನಸ್ಸು ಪನ್ಪುಣ ಒಂಜಿ ಮುಖ್ಯತೆ
1: ಅಂದ ಮಗ.
0: ಜೀವನೋಡಿ ಹೇತ ದಿನ ಮತ್ತೆ ಬದುಕಿರ ಪನ್ಪುಣ ಮುಖ್ಯತ್ತು. ಬದುಕದಾತ ದಿನ ಮಟ್ಟ ದಾದ ಮಲ್ತೀರೇ ಪನ್ಪುಣ ಮುಖ್ಯ ಉಂಡತೆ.
1: ಸತ್ಯ ಮಗ.
0: ಪೊಣ್ಣ ಉಡಾಳು ನಾನಾರಿದ್ದ ಆಸೆ ಪನ್ಪುಣ ಇಪ್ಪುನಿಗೆ. ಕೈಪತಿ ನುಂಚಿನ ಕಂಡನೆ ಇಂಚಿನೆ ಗುಣವಂತೆ ವಿದ್ಯಾವಂತೆ ನೀತಿವಂತೆ ಬುದ್ಧಿವಂತೆ ಆದಿತ್ತನ ಯಾರು
1: ಅಂಚ ಮಾತೆಲ್ಲ ಮಗ ಮಾತೆರಗಲ ಯೋಗ ತಿಕ್ಕುಂಟಾ
0: ಧ್ಯಾನ ಬರ್ತಿ ಬಯಕಿ ನಾವು ಪೂರ ನಿರ್ಧಮಿತ್ತದಿ ನಾವು ಹೋಮದಲ್ಲ ಕಾಯರ ಬಲ್ಲಿ ಅತಿ
1: ನಮ್ಮ ಪ್ರಯತ್ನ ಮಲ್ಕೊಡು ಮಗ.
0: ಎನ್ನಾಸ ಸರಿಯಾದ ನಡಕೊಡೋ ಪನ್ ಪ್ರಂಚಿನ ವಿಶ್ವಾಸ ಇರಿ ಗುಂಡಾಯಿ
1: ಒಂದು ಬಾಲೆ ಯಾನ ತಟ್ಟದು ಯಾನ ತಾಂಕಿನ ಒಂದು ಪೊಣ್ಣು ಬಾಲ್ಯದ ಆಸೆ ಈಡೇ ರುಡಿದು ಯಾನ ಪ್ರಯತ್ನ ಮಲ್ಕುಡ
0: ಕೇಪಲ ಎನ್ನ ತರಮಿತ್ತು ಕೈ ದೀಪರ ತೀರು
1: ಅಂದು ಮಗ.
0: ಪದಕ್ಕೆ ಬಂಗಾರ ಅವಡು
1: ಆಪುಡಿ
0: ಅವಡು ಪದಿತ್ತು ನಂಡ ಎನ್ನೆರಡು ಎಲ್ಲ ಉಪಕಾರ ಬಯಕು
1: ಎರಡ ಇರಟ ಈ ಅಂಚರಲ್ಲಿ ಈ ಪೊಕ್ಕಡಿದ್ದೆಲ್ಲ ಇಟ್ಟು ಈತ ಸಮಯ ಈಗಲ್ಲಕ್ಕೆ ನಿಜ್ಜು ಅಂತೇನ ಒಬ್ಬ ಹುಡುಗರ ಇನ್ನು ಎಲ್ಲಿಯ ಉಪಕಾರ ಎಲ್ಲಿಯ ಉಪಕಾರ ಎಂಚಿನ ಎಂಚಿನ ಹೊಡ್ ಬಂದು
0: ಆ ಪೆತ್ತದ ಮೋನದ ಪಿಳಿತೊಟ್ಟಿಗೆ ಮದ್ಮೆ ಮಾತು ಕೊರ್ಪು ಹಿಡ್ದು ಎನ್ನ ಉಡಾಳಿ ಅನ್ನ ಪೂಜೆ ಮಾಡ್ತದೆ ಆ ದೇವರೊಟ್ಟಿಗೆ ಅನ್ನ ಮದ್ಮೆ ಅಪ್ಪ ನಾವು ಏತೋ ಎಡ್ಡತೆ
1: ಅವು ಎಡ್ಡನ್ನ ಪೈತ ಯಾಂದಾದ ನೆಕ್ಕೆ ಮಂಡೆ ಗೋ ಪೂಜೆ ನಿಂಡವಾಗ
0: ಹೋಲೆ
1: ಏನಿ
0: ಎನ್ನ ದೇವಿರಿ
1: ಪಂಡ
0: ಅವೇ ನೀಲಮ್ಮ ಶ್ಯಾಮಯ್ಯ
1: ಏನು
0: ಕುರಳಿ ಮೋಹನೆ
1: ಅದು ಮೋನೆ ಮುರಳಿ ಅದನ್ನೇನು ಕುಣ್ಣು ನೀರು
0: ಇರು ಕುಣದು ಎತ್ತ ಅವಳು
1: ಬಿರಾನಿ ಓಡಿ ಬಿಟ್ಟ ಅವಸ್ಥೆ ಅಂದ ಒಂಜಿ ಸಂಗತಿ ಮಗ ಎಂಕು ನೀನು ಬುರ್ದುವಾರ ನಮ್ಮನ್ನೇ ಧೈರ್ಯ ಅವರ ಪೂಜೆ
0: ಈರಿಪ್ಪನ ಜ್ಞಾನಿ ಧೈರ್ಯ ಕಲೆಯೋನೆ
1: ಅಂಚ ತ್ಯಾನಿತ್ತೆ ಪೋದು ಬಂದ ಮುಳ್ಳು ತಾಳ ಹೆಚ್ಚು ಗಮ್ಮಿ ಮತ್ತೊಂಡ್ರೆ ಬಲ್ಲಿ

0: ಜೋಕುಳು ಪಂಜೋಕುಳು ಪಾತ್ರನಾಗ ಅಂಚೂರು ದುಂಬಕ್ಕಿರ ತೂದು ಬಾತ ರೋಡಿಗೆ ಮಗ ಇದ್ದಿನ ಅಷ್ಟು ದೇವರು ಅಷ್ಟು ಅಂದ್ಕೊಂಡಿರ್ ನಾವು ಯಾಕಿನಿಗೆ ಅಂಚೆ ಬಟ್ ಚೆನ್ನ ಮತ್ತೆ ಇಲ್ಲ ಅಲ್ಲಿ
1: ಪಾತ್ರ
0: ಇಚ್ಚಪ್ಪ ನಿನ್ನ ಕೃಷ್ಣೆ ನಿನ್ನ ಕಾಪು ಎಂದು ನಿಗಂಟು
1: ಬೇಗ ಬರ್ಲಿ
0: ಅನ್ಬೇಕು ಬೇಗ ಬರೋಣಂತೆ ಅಲ್ಲಿ ಬೇಗ ಪೋಚ ಮಹಾರಾಜೇ
1: ತೀರ್ಣನೆ ಸುಧಾರ ಬರೆಯುತ್ತೆ
0: ಬಲಿಸು ಎಣ್ಣಲ ಸುಧಾರಿ ಬರಿತ್ತಲ್ಗೆಟ್ಟ ಜೀವ ಹೆಚ್ಚು ಕಮ್ಮಿ ಮಲ್ತ ನೋಡಿ ಮಗ ಪ್ರಾಯದ ಕಾಲೊಂದು ಯಾನು ಉಳಾಯಿ ಕುಳ್ಳು ಲೆಕ್ಕ ಮಲ್ತರಡ
1: ಇರು ಕೋಡಿ ನಂಚಿನ ಅಗತ್ಯ ಹೆಚ್ಚಾಯ್ತು ಗಿರೆಟ ಕೊರ್ತು ಕಳುಪುಡ್ದೆ
0: ಅಂಚನ ಎಣ್ಣ ಬಂದೇಕ ದಾಲ ಮಲ್ತನೆ ರಚ್ಚಿ ನಾ ಎಣ್ಣ ಆಜಂದು ಎಲೆ ಮುಟ್ಟ ಅನ್ನಕ್ಕೆ ನೆತ್ತ ಜಾನು ವಾ ಜೋಕ್ಲೆ ವಾ ಉಲೈ ಒರ ದಿಂಜ ಕತೆ ಬಂದಿಟ್ಟ ನಮ್ಮ ಕತೆ ಇಚ್ಚನೆ ಇದು ಎಲ್ಲಿಟ್ಟು ಬಾಲೆ ಕತೆ ಬಂಡ ಬಂಡಿತು ಬಾಲ ಗಟ್ಟಿ ಉಡಾಳ್ದು ಜೀವ ಅಂಜದರ ಉಪಾಯ ಇದ್ದಿ ನಮ್ ಇದು ಮೋಕೆ ಮಲ್ತಿನಿ ಮೋಳು ಮದಿಮೆ ಆಯ್ನು ಮೋಕ್ಯದ ಓಲೆ ಕೊನೆಯರ ಜನ ಯಾನು ಪುರುಷಂಗೋಣಿ ಮೋಕ್ಯದ ಓಲೆ ಅಂಡ ಬುಕ ನಮ್ಮದಾದ ಸೈಕು ಅದೇ ಅಂಚದ ಎಂಚಲಾಡಿ ಪುಣ್ಣು ಬಲ್ಲಿ ಆಸೆ ನೀಡೇರಿಸೋಡ ಇನ್ನು

ನಿಗಮಾಗಮನೇ ಪರದೆ ಆದ ಕಟ್ಟದೆ, ಸೂರ್ಯ ಚಂದ್ರನೇ ತುಡರಾದ ದಿಟ್ಟೊಂದು. ಈ ಲೋಕೋಡು ಲೀಲಾ ನಾಟಕ ಗೊಬ್ಬು ನನ್ ಚಿತ್ತಿನ ಭಗವಂತೆ ಭೂತಳಕು ಜತ್ತು ಬತ್ತಿ ಪಂಡದು ಭಗತೆರ್ನ ಸುಗಿಪು ಆಯರೆ ವಿಷಯ ಅಂದು. ಈ ಲೋಕೋಬಾರಿ ಮಂದೆಲೆಡು ಇನಿತಾತ ದಿನಕ್ಕೂ ಅಕಲ್ನ ಉಡಲ ಜಿಡ್ಡೆಡು ಕುಲ್ಲಿನ ಚಿತ್ತನ ದೇಬೇರಿತ್ತಾಂಡ ಅವ್ ಶ್ರೀಕೃಷ್ಣ ಪರಮಾತ್ಮೆ ಎಂದು ಮಾತಿರ್ಲ ಪಣಪೇರು. ಆಯರೇ ಯಾನ ಕಟ್ಟಿ ನನ್ ಚಿತ್ತಿನ ಎನ್ನ ಎನ್ಮನೆ ಅವತಾರ ಎನ್ಮನೆ ಗರ್ಭಡು ಪುಟ್ಟದು ಬತ್ತಿನ ಅಯ್ಯಾನ ಅಪ್ಪೆ ದೇವಕಿ ವಸುದೇವರ್ನ ಮೋಕ್ಯದ ಬಾಲೆ ಕಾರಣ ನೆತ್ತಪಿರವುಡು ಕತೆ ಮಸ್ತೇ ಉಂಡು. ವಿಷಯದಾದು ಪ್ರಶ್ನೆ ಸುತಾಪ ಪಣಪು ನನ್ ಚಿತ್ತನ ರಡ್ಡು ಜನ ಮಲ್ತು ನನ್ ಚಿತ್ತಿನ ಭಾರೀ ಮಲ್ಲ ತಪಸ್ಸು ಅಕ್ಲೆಗೆ ಒಲಿದು ಮೂಜಿ ಜನ್ಮೊಗಲ ಈರ ಬಾಲ್ಯಾದ ಬರುಡು ದೇವರೇ. ಆ ಪಾತ್ಯರನು ಏರು ನಂಬಿನ ಅಕ್ಲೆಗೆ ಇಂಬು ಕೊರ್ಪು ನನ್ ಚಿತ್ತನ ದೇವರಿನ ಸುಗಿಪೇರ ಭಕ್ತರನ್ನ ಅಭೀಷ್ಟನು ಕೋಡಿಯತ್ತಾವು ನಾವು ಅವು ದೇವರನ ಧರ್ಮ ಐಕ್ಯ ಬೋಡಾದೆ ಪ್ರಶ್ನೆ ಬುಕ ಸುತಾಪನ ಗರ್ಭಡು ಪುಟ್ಟಿನ ಚಿತ್ತನ ಯಾನ ಪ್ರಶ್ನೆ ಸುತಾಪಣಪು ನನ್ ಚಿತ್ತನ ಪುರಾಪುಡ ಅಕ್ಲನ ಬಾಲ್ಯಾದು ಉಂಡಾದು ಬತ್ತೆ ಐಡ್ದು ಒಕ್ಕೋ ಅದಿತಿ ಕಶ್ಯಪೆರ್ನ ಬಾಲ್ಯಾದು ವಾಮನ ಹೊರಟು ಲೋಕೋಗು ಬತ್ತೆ ಅಪಂಡೆಯನ್ನ ಮೂಜಿನೇ ಜನ್ಮ ದಾದ ಮೂಜಿನೇ ಜನ್ಮ ದಾದಂದು ಕೇಂಡ ಇನಿತ ದಿನ ವಸುದೇವ ದೇವ

ಕಿಯರೆ ಪ್ರಶ್ನೆ ಸುತಾಪೆರಾದ ಪುಟ್ಟದ ಬೈದರೆ ಅಕಲ್ನ ಗರ್ಭಡ ಪುಟ್ಟಿನ ಚಿತ್ತನ ಶ್ರೀಕೃಷ್ಣ ಪರಮಾತ್ಮೆಯಾನೆ ಪುಟ್ಟಿ ಪೆಟ್ಟಿಗೆ ಅಪ್ಪಮ್ಮನ ಕೈಕಾರದ ಸಂಕಲನ ಕಟ್ತದೆ ಲೋಕೋಗ ಬಳುಪುಕರ್ನಾಯಿ ಅನ್ನ ಕರ್ಪಿಲಿಡ್ದು ಆತ ಮಾತ್ರ ತಂದೆ ಯಮುನದ ಗತಿನ ತಿರ್ಗಾಯೇ ಯಮುನದನ ಗತಿನ ತಿರ್ಗಾದೆ ಅಗ್ಗಿನ ಪರ್ಣಾಯಿಯಾನ ಐ ತೊಟ್ಟಿಗೆ ಇನಿ ತಾಂಟು ಮೋಂಟಿತ್ತಿನ ಚಿತ್ತನ ಪೊಣ್ಣನೆ ಪುರ್ಲ ಕಂಠದ ಒರುಕು ಕಣತ ದುಂತಾಯೆ ಎನ್ನ ಲೀಲದ ಗೊಬ್ಬುನ ಪಂಡೊಂದು ಕೊಂಡ ಒಂಜತ್ತು ರಡ್ಡತ್ತು ಅವೇತೋ ಲೀಲಾ ನಾಟಕದ ಮುಖೇನ ಲೋಕಬಾರಿ ಭಕ್ತರನ ಉಡಲಿಗೆಂದಿನ ಯಾನ ಪುಟ್ಟು ನಗಿನೇ ಪಗೆಮಾನಿ ಎನಡ್ದು ತುಂಬ ಪುಟದಾತಂಡು ಕಂಸೇ ಪಣಪು ನಂಚೆತ್ತನ ತಮ್ಮಲೇ ಇನಿತ ದಿನ ಇಂಕ ಪಗೆಮಾನಿ ಆದ ಪುಟದು ಕಂಸನೆ ಬಿದೆಮುತ್ತಾಗು ನಂಚೆತ್ತನ ಸ್ಥಿತಿಯಾಣೆ ಅಮ್ಮೆರನೇ ಕರ್ಪಿಲ್ಡ ದೀಪು ನಂಚೆತ್ತಿನ ಬುರ್ಚಾಂದಿನ ದುರ್ಬುದ್ಧಿ ಆಯಮಲ್ತೆ ಆಯ್ಗ ಸರಿಯಾಯಿ ನಂಚೆತ್ತನ ಉತ್ತರ ಕೊರಿಯೋ ಅಪಂಡ ಇನಿತ ದಿನ ಯಾನ ಕೇಂಡಿ ನಂಚೆತ್ತಿನ ಸುದ್ದಿದಾದ ಲೋಕಬಾರಿ ಮಾತ ಮಂದೆಲು ಪಣಪು ನಂಚೆತ್ತಿನ ಪಾತ್ಯರೈತೆ ಇನಿತ ದಿನ ಕಡಲದ ನಡುಟ್ಟು ಕಟ್ಟಿ ನಂಚೆತ್ತಿನ ಅರಂತಡೆಡು ಬೆತಬೇತೆ ಒರಟು ಯಾನ ದಿಡ್ಡೊನ್ನಂಚೆತ್ತಿನ ಬಾಕಿಲಿಡ ಬರ್ಪು ನಂಚೆತ್ತಿನ ಭಕ್ತರಿನ ಕಾತೊಂದು ಬರ್ಪು ನಂಚೆತ್ತಿನ ದೇವೆರು ಅಪಂಡ ನಾರಾಯಣ ಆಯಿ ನಂಚೆತ್ತಿನ ಯಾನ ಖ್ಯಾತಿನ ಕಿರಿ ನಂಚೆತ್ತಿನ ದೋಷಗೂ ಬೇತೆ ಬೇತೆ ಕಟ್ಟಿ ನಂಚೆತ್ತಿನ ಏಸ ಅಪಗ ಈ ಏಸೊಡು ಬತದುಂತುಣ್ಣಂಡ ಎನ್ನ ಬದುಕಡಿ ಯಾನು ಗೊಬ್ಬಿನಂಚೆತ್ತಿನ ಲೀಲಾ ನಾಟಕ ಉಂದು ಈ ಲೀಲಾ ನಾಟಕಡು ನನದುಂಬುದ ಗೊಬ್ಬುದಾದ ಪಣಪನವಿನ ಆಲೋಚನೆ ಮಲ್ತೊಂದು ಪೋಂಡ ಈ ಯುಗೊಟ್ಟು ಯಾನು ಗೋಪಾಲಕಿರ್ನ ಜನ್ಮಡು ಪುಟ್ಟೊಂದು ಬತ್ತೊಂಡೆ ಯಾನ ಇತ್ತೆ ಕಲ್ತೆಗ ಲಕದು ದಿನೊತ್ತ ಕಜ್ಜೋ ಮುಗಿತದೆ ಆ ಗೋಪಾಲಕಿರ್ನೊಟ್ಟಿಗೆ ಗೊಬ್ಬುಗು ಪಿದಡ್ ನಂಚೆತ್ತನ ಪೊಡ್ತು ಇತ್ತೆಲ್ಲ ಗೊಬ್ಬುಗ ಪಿದಡ್ಗ ಅಂದ್ ಪಿದಡಿ ಅಂದಂಡ ದಾದನ ಒಂಜ ಅಜ್ಜಕೇನೊಂದುಂಡತ್ತ

0: ಬರ್ಪುನ ಚಿತ್ತನ ದೇವೇರು ಅಂತ ಲೆಪ್ಪೇರು
1: ಅಂದಪ್ಪ
0: ನೂಲು ಬಾಡಿ ಕರ್ತವೇರಿ ಈರ್ನ ಕೈಟು ಕೈಟುಂಡು ದಂಟೆ ಕಣ್ಣುಗಾತುಂಡು ತೂಟೆ ಲೋಕಬಾರಿ ಮಂದಿಲು ಪಣಪೇರತ್ತಿ ಪೊಯ್ಯಗು ಕಂತದಿಂದ ಬೇರು ತುದಕ್ಕದಂಗ ತಿಂಡ ಮರೋ ಪಣಪುನ ಚಿತ್ತನ ಪ್ರಾಯದಾರಿ ಇರು
1: ಕಾಡು ಲೆಪ್ಪುಂಡು ಊರು ಪೋಲಂದು ಎಗ್ಗು ಪುರುಸೋತಾತ್ತು ಹಾ
0: ಅಪಂಡ ಮಾತ ಪುರುಸೋತ್ತು ಪೋಡುಂದಂಡ ಹನೆಟ್ಟೊರಿ ಬರೆತ್ತಿನಾಯಿ ಉಲ್ಲೆತ್ತೋ ಆರ್ನ ಬರೆತ್ತಿನ ಚೆತ್ತನ ಬರವು ಮುಗಿದಾಯಿ ಒಕ್ಕನೆ ಪೋಪುನ ತಂದೆ ಅಮಸರಿಯರಿ ಏರದಿಲ್ಲ ಬಲ್ಲಿ ಅಪಗ ನೂಲು ಪಾಡಿ ಕರ್ತವ್ಯರಿ ವಾ ತಾದಿಪತ್ತೊಂದು ಇಡೆಗೆ ಬತ್ತಾರೆ ಬತ್ತನ ಚೆತ್ತನ ಕಾರಣದಾನೆ ಒಬೇ ಕಾರಣದಂತೆ ಕಾರ್ಯದಾಂತ ಇರು ಬರೆಯರು ಸಾಧ್ಯನೇ ಇಜ್ಜಿ ಅಪನಂಡ ಈ ಪ್ರಾಯೋಡ್ಲ ರಾಮಭವನನ್ನು ಕಡತದೆ ಕೃಷ್ಣದೇವಿರ್ನ ಕೃಷ್ಣ ಭವನಗು ಬತ್ತರನ್ನಂಡ ಈರು ಬತ್ತನ ಚಿತ್ತನ ಕಜ್ಜ ಉಂಡು ತುಲೆ ಅವೆ ನೀರು ಸರಿಯಾದ ಪಂಡರನ್ನಂಡ ಎನರ್ದ ಹೆಚ್ಚಿನ ಸಾಧ್ಯತೆ ಉಂಡು ಅವೆ ನಡಪಾದು ಕೊರ್ಪುನ ಚಿತ್ತನ ಪಾತರೆಯಾನೆ ಕೊರುವೆ ತಾಯಿಗೆ ಬತ್ತರ ಬಲ್ಲೆ.

0: ಇದುವರೆಗೆ ಇತ್ತೀಚೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಂಬ್ಳಗುಡ್ಡೆ ಕಾರ್ಕಳ ಹಾಗೂ ಚಾನಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಸಮಾರೋಪ ಸಮಾರಂಭದಲ್ಲಿ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ನಡೆದ ಯಕ್ಷಗಾನ ಮೋಕಿದ ಓಲೆ
1: 4 ಕಂತು ಕೇಳಿದಿರಿ.
0: ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೀರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ರೇಡಿಯೋ ಸಾರಂಗ 107.8 FM, ಎಂದೂ ಮರೆಯದ ಹಾಡು.

ತುಂಬಿ ಬಂದ ಒಲವಿನಂದ ಈತ ವಿಬಂಧ ಬಿಡಿಸಲಾರದಂಥ ಒಗಟು ಪ್ರೇಮದ ನಂಟು ತುಂಬಿ ಬಂದ ಒಲವಿನಂದ ಈತ ವಿಬಂಧ ಬಿಡಿಸಲಾರದಂಥ ಒಗಟು ಪ್ರೇಮದ ನಂಟು ಅಲ್ಲೆ ಕೌಶಲ ಅಲ್ಲೆ ತಳಮಳ ಚಿಗುರೆ ಪ್ರೇಮ ಸಂಭ್ರಮ ಒಗದು ಸಂಯಮ.

0: ಮೋಡ ಮಧ್ಯೆ ಗುಡುಗೋ ಹಾಗೆ
1: ಭೂಮಿ ಎಲ್ಲ ನಡುಗೋ ಹಾಗೆ
0: ಮೋಡ ಮಧ್ಯೆ ಗುಡುಗೋ ಹಾಗೆ ಭೂಮಿ ಎಲ್ಲ ನಡುಗೋ ಹಾಗೆ ಜೋರ ಖರ್ಚನೆ ಮಾಡ್ತಾ ಸಿಂಹ

ಕುದುರ್ಕೊಂಡು ಬಾಲಾ ತಪ್ಪಿಸ್ಕೊಂಡೋಡೋಯ್ತು. ಬೇಡ ಹಾಕಿದ್ ಬಲೆ ಸಿಂಹ ಸಿಕ್ಕಿದಿತು, ತೋಳ ಓಡೋಯ್ತು ಸಿಂಹ ಸಿಕ್ಕಿದಿತು. ಇಷ್ಟೆಲ್ಲ ಆದರೂ

ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು.

ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು.

0: ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನು ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಂಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
2: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

0: ಹಾಡು ಕೇಳುವ ಹೊತ್ತು ಹಾಡೊಂದು ಕೆರೆಯ ಬಿದ್ದು ಊರು ಊರು ಸುತ್ತ ಬಂದು ಮತ್ತೆಲ್ಲ ಇಲ್ಲಿ ಮುತ್ತು ಆಟಗಳಿಲ್ಲೇನೋ ಜನಪದ ಗಮ್ಮತ್ತು ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು
1: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ ಆ ಸಾಹಿತ್ಯಗಳೇ ಹಾಡಾದಾಗ ಅಲ್ಲೊಂದು ಜಾನಪದ ಲೋಕದ ಅನಾವರಣ

0: ಕೇಳ್ತಾ ಬನ್ನಿ ರೇಡಿಯೋ ಸ್ಟಾರ್ 107.8 FM ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು. ಹಾಡು ಕೇಳಬಹುದು, ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತಬಹುದು, ಮತ್ತೆಲ್ಲ ಇಲ್ಲಿ ಮತ್ತು
1: ಜನಪದ ಗಮ್ಮತ್ತು ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

ಹಾಡು ಕೇಳುತ್ತು ಹಾಡು ಕಿರಿಯದು ಊರೂರು ಸುತ್ತ ಬಂದು ಮಂದಿರದಿಂದ ಇಲ್ಲಿ ಮುತ್ತು ಹಾಡಲಿಲ್ಲೇನೋ ಜನಪದ ಗಮ್ಮತ್ತು ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
2: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

I'm gonna go.